ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 26ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 16ನೇ ತಾರೀಕು ಮಂಗಳವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 675 ಕಿಲೋಹರ್ಟ್ಸ್ ಮತ್ತು ಎಫ್ಎಂ 103.5 ಮತ್ತು 101.4 ಮೆಗಾಹರ್ಟ್ಸ್. ಈಗ ವೇಳೆ 5:58:50. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಂದಿನಿ ವೈಬಿ ಮಾಡುವ ನಮಸ್ಕಾರ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಈ ಬೆಳಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ, 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಗೆ ಕಥನಗಳು, ಸಂಚಿಕೆ ಜೀವನ ಕ್ರಮ. 6:40 ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಹಸಿರು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರದ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ರುದ್ರಗೌಡ, ವಿಜ್ಞಾನಿ, ಬೇಸಾಯ ಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ, ನವಲೆ, ಶಿವಮೊಗ್ಗ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಉತ್ತಮ ಆಹಾರ ಪದ್ಧತಿ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಕೆಪಿ ಪುಟ್ಟರಾಯ. 6:50 ಸುದ್ದಿ ಮಿಂಚು, 7:15 ಬದುಕು ಜಟಕಾಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಇದಿನ ಸಾಮಾಜಿಕ ಹಾಗೂ ಅಲ್ಪಸಂಖ್ಯಾತರ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಭಾಗ 2 ಪ್ರಸಾರವಾಗಲಿದೆ. ಸಂದರ್ಶಕರು ಎಸ್ಆರ್ ಭಟ್. ಏಳು ಚಿತ್ರಗೀತೆಗಳು, 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದಲ್ಲಿ ಬರುವ ಷಟ್ ಕ್ರಿಯೆಗಳು, ಈ ಕುರಿತು ಶಿವಮೊಗ್ಗದ ನಿಧಿಗೆ ಟಿಎಂಎಇಎಸ್ ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತ್ರಿಶೂಲ್ ದೇವ್ ಟಿಎ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ. 9:05 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳು. 10:00 ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಮೂಡಿಬರಲಿದೆ ಗಾದೆ ಬಿಡಿಸಿ ಗಾದೆಯ ಕಾಡಿ. 11:00 ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ

ನಂತರ ಭಾವಗೀತೆಗಳನ್ನು ಆಲಿಸಬಹುದು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದವರಿಂದ ಗೆಳತಿಯ ಪದವನ್ನು ಕೇಳಬಹುದು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕವನಮಾಲೆ ಕವಯಿತ್ರಿಯಿಂದ ಸ್ವರಚಿತ ಕವನ ವಾಚನ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಶಮುಕ್ತ ಭಾರತ ಅಭಿಯಾನ ಅಡಿಯಲ್ಲಿ ವ್ಯಸನಮುಕ್ತ ಜೀವನ ಕುರಿತು ಹುಬ್ಬಳ್ಳಿಯ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್. ನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಮತ್ತು ಚಿಕಿತ್ಸೆಯೇ ಕುರಿತು ಮಾಹಿತಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ನೇರ ಫೋನ್ ಇನ್ ಕಾರ್ಯಕ್ರಮ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಚಿತ್ರಗೀತೆಗಳು. ಅವಲೋಕನ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕಸಿ ಮಾಡುವುದರಿಂದ ಲಾಭ, ಅದರ ವಿಧಾನ ಮತ್ತು ಪ್ರಾಮುಖ್ಯತೆ ಕುರಿತು ಕೆಳದಿ ಶಿವಪ್ಪ ನಾಯ್ಕ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರೇಖಾ ಬಿ ಅವರೊಂದಿಗೆ ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳು, 9:30 ಯಕ್ಷಗಾನ, 10:30 ಕೇಂದ್ರ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ವಿಶೇಷ ಕಾರ್ಯಕ್ರಮ ಆತಂಕವಾದ್. ಇದುವರೆಗೆ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕೆಲವು ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿ ಕೂಡ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕೇಳುಗರೇ, ಇದೇ ದಾಮೋದರ ನದಿಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಜಾರ್ಖಂಡ್ನ ಛೋಟಾ ನಾಗಾಪುರ ಪ್ರಸ್ಥಭೂಮಿಯ ಪರ್ವತ ಶ್ರೇಣಿಗಳ ಮಡಿಲಲ್ಲಿ ಜನಿಸಿದಂತಹ ದಾಮೋದರ ನದಿಯು ವನಾಂತರಗಳ ನಡುವೆ ಕಂಗೊಳಿಸುತ್ತಾ ತನ್ನ ಪಯಣವನ್ನು ಪ್ರಾರಂಭಿಸುತ್ತೆ. ಸಹಜ ಸೌಂದರ್ಯದ ಸಿರಿಯನ್ನ ಮೈತುಂಬಿಕೊಂಡಿರುವಂತಹ ಈ ನದಿಯು ತನ್ನ ಹಾದಿಯಲ್ಲಿ ಶಿಲೆಗಳನ್ನು ಮತ್ತು ಮಣ್ಣಿನ ಸಾರವನ್ನು ಅಪ್ಪಿಕೊಳ್ಳುತ್ತಾ ಪಶ್ಚಿಮ ಬಂಗಾಳದ ಬಯಲು ಸೀಮೆಯನ್ನು ದಾಟಿ ಸಾಗುತ್ತೆ. ನಿಸರ್ಗದತ್ತ ಈ ಹರಿವು ಕೇವಲ ಒಂದು ಜಲಧಾರೆಯಲ್ಲ, ಬದಲಿಗೆ ಆ ಪ್ರದೇಶದ ಜೀವನಾಡಿಯಾಗಿ ಹರಿಯುವ ಪ್ರಕೃತಿಯ ಒಂದು ಅಮೂಲ್ಯ ಉಡುಗೊರೆ ಅಂತಾನೆ ಹೇಳ್ಬೋದು. ಈಗ ಮತ್ತೊಂದು ಭಕ್ತಿಗೀತೆಯನ್ನ ಕೇಳೋಣ ವೃಂದಗಾನದಲ್ಲಿ.

ಒಂದಾನೊಂದು ಕಾಲದಲ್ಲಿ ಪ್ರವಾಹದ ಮೂಲಕ ಆತಂಕವನ್ನು ತಂದಿದ್ದಂತಹ ಈ ದಾಮೋದರ ನದಿ ಕಾಲಾನಂತರದಲ್ಲಿ ಮಾನವನ ಶ್ರಮ ಮತ್ತು ಅಣೆಕಟ್ಟುಗಳ ನಿರ್ಮಾಣದಿಂದಾಗಿ ಬಂಗಾಳದ ಜೀವನದಿಯಾಗಿ ಬದಲಾಗಿ ಹರಿಯುವ ಪ್ರತಿ ಹನಿಯು ರೈತನ ಹೊಲದ ಪಾಲಿಗೆ ಅಮೃತವಾಗಿ ನಾಡಿನ ಧಾನ್ಯದ ಭಂಡಾರವನ್ನು ಸಮೃದ್ಧಿಗೊಳಿಸುತ್ತಿದೆ. ಕೈಗಾರಿಕೆಗಳಿಗೆ ಚಾಲನಾ ಶಕ್ತಿಯನ್ನು ನೀಡುತ್ತ ವಿದ್ಯುತ್ ಉತ್ಪಾದನೆಯ ಮೂಲವಾಗಿ ನಾಡಿನ ಅಭ್ಯುದಯದಲ್ಲಿ ದಾಮೋದರ ನದಿಯು ಅತಿದೊಡ್ಡ ಪಾತ್ರವನ್ನು ವಹಿಸುತ್ತೆ. ಕೃಷಿಕರ ಬಾಳಿನಲ್ಲಿ ಹಸಿರನ್ನು ಮೂಡಿಸುವಂತಹ ಈ ನದಿಯು ಆರ್ಥಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಯ ಪ್ರತೀಕ ಅಂತಾನೆ ಹೇಳ್ಬೋದು. ಈಗ ಅಲ್ಲಮ ಪ್ರಭುದೇವರ ವಚನವನ್ನ ಕೇಳೋಣ. ಪ್ರಣತಿ ಇದೆ, ಭಕ್ತಿ ಇದೆ. ಹಾಡಿದ್ದಾರೆ ನಿಷಾದ ಹರ್ಲಾಪುರ್.

ದಾಮೋದರ ನದಿಯು ಛೋಟಾ ನಾಗಪುರದ ಮಡಿಲಲ್ಲಿ ಉಗಮಿಸಿ ಕೃಷ್ಣನ ನಾಮವನ್ನೇ ಧರಿಸಿ ಒಂದು ಕಾಲದ ಬಂಗಾಳದ ದುಃಖವನ್ನಾಗಿ ಮರೆತು ಇಂದು ನಾಡಿನ ಜೀವನಾಡಿಯಾಗಿ ಹರಿತಿರುವಂತಹ ದಾಮೋದರ ನದಿ ನಿಜಕ್ಕೂ ಪವಿತ್ರವಾದುದು. ಹೂಗ್ಲಿ ನದಿಯ ಮೂಲಕ ಸಾಗರವನ್ನು ಸೇರುವಂತಹ ಇದರ ಪಯಣ ಅಂತಿಮವಾಗಿ ಭಗವಂತನಲ್ಲಿ ಲೀನವಾಗುವ ಸತ್ಯವನ್ನು ಸಾರುತ್ತದೆ. ಇಂತಹ ಪವಿತ್ರ ನದಿಯ ಸ್ಮರಣೆಯೊಂದಿಗೆ ಈ ದಿನದ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.

0: ಸೆಕೆಂಡ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
2: ಕಾಲ ಅಥವಾ ಸಮಯ ಜೀವನದಲ್ಲಿ ಅತ್ಯಮೂಲ್ಯ. ಪ್ರತಿ ಕ್ಷಣದಿಂದ ಗಂಟೆಗಳವರೆಗೆ, ದಿನಗಳಿಂದ ಕಲ್ಪಾಂತರಗಳವರೆಗೆ ಅದರ ಅನಂತ ಪಯಣ. ಅದಕ್ಕೆ ಬಿಡುವೆಂಬುದೇ ಇಲ್ಲ. ಆದರೆ ಅದರ ಪರಿಧಿಗೆ ಬರುವ ಇಡೀ ಬ್ರಹ್ಮಾಂಡದ ಮೇಲೆ ಅದರ ಪ್ರಭಾವ ಅಗೋಚರ, ಅವರ್ಣನೀಯ. ಸಕಲ ಜೀವರಾಶಿಗಳ ಮೇಲಿನ ಅದರ ಚಲನೆಯ ಪರಿಣಾಮ ಭಿನ್ನವಾದುದು. ಮನುಷ್ಯನ ಜೀವನದಲ್ಲಿ ಕಾಲ ಅತ್ಯಂತ ಮಹತ್ವವನ್ನು ಪಡೆದಿದೆ. ಕಾಲ ಬರಲಿ, ಕಾಲ ಸರಿಯಿಲ್ಲ, ಕಾಲ ಕೆಟ್ಟೋಗಿದೆ, ಒಳ್ಳೆಯ ಕಾಲ, ಕೆಟ್ಟ ಕಾಲ, ಇವೇ ಮುಂತಾದ ಉದ್ಗಾರಗಳು ಪ್ರತಿನಿತ್ಯ ನಮ್ಮ ಬದುಕಿನೊಡನೆ ತಳುಕು ಹಾಕಿಕೊಂಡಿರುವುದನ್ನು ಗಮನಿಸಿದ್ದೇವೆ. ಆದರೆ ಕಾಲ ತನ್ನಷ್ಟಕ್ಕೆ ತಾನು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಸಂದರ್ಭಾನುಸಾರವಾಗಿ ನಾವು ಅದನ್ನು ಆ ಬಗೆಯಲ್ಲಿ ಹೆಸರಿಸಿದ್ದೇವೆ ಎನಿಸುತ್ತದೆ. ಇಷ್ಟಾಗಿಯೂ ಕಾಲದ ಬಗೆಗಿನ ನಮ್ಮ ವ್ಯಾಖ್ಯಾನ ಪರಿಮಿತವಾದುದು. ಆದರೆ ಕಾಲ ನಮಗೆ ಗೋಚರಿಸುವಂತೆ ಪರಿವರ್ತನಶೀಲವಾದುದು ಎಂಬುದಂತೂ ಸತ್ಯ. ಕಾಲದೊಡನೆ ಹೆಜ್ಜೆ ಹಾಕುವುದಷ್ಟೇ ನಮ್ಮ ಕೆಲಸ. ಕಾಲಕ್ಕೆ ಎಂದೂ ನಿಲುಗಡೆ ಇಲ್ಲ. ಮನುಷ್ಯನ ಜೀವನದಲ್ಲಿ ಕಾಲ ಎಂಬುದು ಬಾಲ್ಯ, ಯೌವನ, ಮುಪ್ಪು ಎಂಬ ಮೂರು ಅವಸ್ಥೆಗಳಲ್ಲಿ ಕಂಡುಬರುತ್ತದೆ. ಆಯಾ ಕಾಲವನ್ನು ನಾವು ಹೇಗೆ ಕಾಣುತ್ತೇವೆ ಎಂಬುದರ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬುದು ನಿರ್ಣಯವಾಗುತ್ತದೆ. ಹುಟ್ಟಿನಿಂದ ಪ್ರೌಢಾವಸ್ಥೆಗೆ ಬರುವವರೆಗೆ ಬಾಲ್ಯ ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳೇ. ತೊದಲು ಮಾತಿನಿಂದ ಆರಂಭಿಸಿ ಒಂದೊಂದೇ ಮಾತು ಕಲಿತು

0: ಸುಂದರ ಸ್ವಚ್ಛಂದ ಬಾಲ್ಯ ಮುಂದಿನ ಬದುಕಿಗೆ ಅಡಿಪಾಯ ನಿರ್ಮಿಸುತ್ತದೆ. ಪ್ರಕೃತಿಯ ಜೊತೆ ನೆಲದ ಸೊಗಡಿನ ಬಗೆ ಬಗೆಯ ರುಚಿಕರ ತಿಂಡಿ ತಿನಿಸುಗಳ ಆಸ್ವಾದ, ಭೇದ ಭಾವವಿಲ್ಲದ ಪ್ರೀತಿ ತುಂಬಿದ ಸ್ನೇಹ, ಅಂಬೆಗಾಲಿನಿಂದ ನಡಿಗೆ ಓಡಾಟ ಎಲ್ಲವೂ ಚಟುವಟಿಕೆಗಳ ಕೇಂದ್ರವೆನಿಸುತ್ತದೆ. ಹುಸಿ ಮುನಿಸು ಜಗಳ ಯಾವುದಕ್ಕೂ ಅರ್ಥವಿಲ್ಲ. ಕ್ಷಣಿಕ ಕೋಪ, ಕ್ಷಣಿಕ ಪ್ರೀತಿ, ದಿನಾಂತ್ಯಕ್ಕೆ ಸಂತೋಷದ ಒಡನಾಟ ಬಾಲ್ಯವನ್ನು ಸಹ್ಯವಾಗಿಸುತ್ತವೆ. ಆದರೆ ಇಂದು ಆ ಸುಂದರ ಬಾಲ್ಯ ಇಂದಿನ ಮಕ್ಕಳಿಗಿದೆಯೇ ಎಂದರೆ ಬಹುತೇಕ ಇಲ್ಲ ಎಂಬ ಉತ್ತರ ಸಿಗುತ್ತದೆ. ನಾಲ್ಕು ಗೋಡೆಗಳ ಮಧ್ಯೆ ಆಧುನಿಕ ತಂತ್ರಜ್ಞಾನ ನಿರ್ಮಿತ ಆಟಿಕೆಗಳು, ಮೊಬೈಲ್, ವಿಡಿಯೋ ಗೇಮ್, ಹೋಮ್ವರ್ಕ್ ಮುಂತಾದ ಸಂದರ್ಭಗಳಲ್ಲಿ ಸಹಪಾಠಿಗಳೊಡನೆ ಆಟಪಾಠವಿಲ್ಲದ ಏಕಾಂಗಿತನ ನಮ್ಮ ಬಾಲ್ಯವನ್ನು ಕಸಿದುಕೊಂಡಿದೆ. ಆಗ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬ ಮಾತು ಬರುತ್ತದೆ. ಇದಕ್ಕೆ ಕಾರಣ ಕಾಲ ಅಥವಾ ಸಮಯದ ಸದುಪಯೋಗದ ಅರಿವಾಗುತ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಸಹಜ ಬಾಲ್ಯವನ್ನು ಕಲ್ಪಿಸಿ ಸುಂದರ ಬದುಕನ್ನು ನಿರ್ಮಿಸಬೇಕು. ಆಗ ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲು ಸಾಧ್ಯ. ಮುಂದೆ ಪ್ರೌಢಾವಸ್ಥೆಯಿಂದ ಯೌವನ ಕಾಲ ಪ್ರಾಪ್ತವಾಗಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಸಾಂಸಾರಿಕ ಬದುಕು, ಜೀವನದ ಭವಿಷ್ಯ ನಿರ್ಮಾಣವಾಗುತ್ತದೆ. ಈ ಕಾಲವನ್ನು ಅತ್ಯಂತ ಗಂಭೀರವಾಗಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಪರಿಶ್ರಮ, ವೈವಿಧ್ಯಮಯ ಸಕಾರಾತ್ಮಕ ಆಲೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ಸುಂದರ ಸಂತೋಷದ ಕಾಲದೊಡನೆ ಹೆಜ್ಜೆ ಹಾಕಲು ಸಹಾಯ ಮಾಡುತ್ತವೆ. ಆದರೆ ಇಂದು ಆಧುನಿಕ ನಾಗಾಲೋಟದ ಬದುಕು ಊಟ ತಿಂಡಿಗಳ ರುಚಿ ಸಹ್ಯವಾಗದೆ ಕೇವಲ ಯಾಂತ್ರಿಕ ಚಟುವಟಿಕೆಯಾಗುತ್ತದೆ. ಕಾರಣ ಸಮಯದ ಪರಿವೇ ಅರಿವಾಗುವುದಿಲ್ಲ. ಕೇವಲ ಭ್ರಮಾತ್ಮಕ ಜಗತ್ತನ್ನು ಒಪ್ಪಿಕೊಳ್ಳುತ್ತಾ ಕಾಲವನ್ನು ಸಂಭ್ರಮದಿಂದ ಕಳೆಯದೆ ಕಾಲವನ್ನು ತಳ್ಳುವ ಸ್ಥಿತಿ ನಿರ್ಮಾಣವಾಗಿ ಬದುಕು ಭಾರವೆನಿಸುತ್ತದೆ. ಇದಕ್ಕೆ ನಮ್ಮ ಮನಸ್ಸು ಒತ್ತಡದ ಕೆಲಸ, ಧಾವಂತದ ದಳ್ಳುರಿಗಳೇ ಕಾರಣ. ಆದ್ದರಿಂದ ಕಾಲ ಕೆಟ್ಟು ಹೋಯಿತು ಎಂಬ ನಕಾರಾತ್ಮಕ ಭಾವ ಮೂಡುತ್ತದೆ. ಇದನ್ನು ನಾವು ನಿವಾರಿಸಿ ಸಮಯ ಪಾಲನೆ, ಸಕಾಲಿಕ ನಿರ್ಧಾರಗಳಿಂದ ಕಾಲವನ್ನು ಸಂತೋಷವಾಗಿ ಮಾಡಿಕೊಳ್ಳಬಹುದು. ಮನುಷ್ಯನ ಬದುಕಿನ ಮುಸ್ಸಂಜೆಯ ಕಾಲವೆಂದರೆ ಮುಪ್ಪು. ಮುಪ್ಪನ್ನು ಸಂತೋಷದಿಂದ ಬರಮಾಡಿಕೊಂಡು ಆರೋಗ್ಯಕರ ಅಭ್ಯಾಸ, ಚಟುವಟಿಕೆ, ಯೋಗ, ಧ್ಯಾನ, ಪರಿಸರದ ಒಡನೆ ಒಡನಾಟ, ಸ್ನೇಹಿತರೊಡನೆ ಬಾಲ್ಯದ ಸವಿ ನೆನಪುಗಳೊಂದಿಗೆ ಮೆಲುಕು ಹಾಕುವ ಬದುಕೆನ್ನಬಹುದು. ಕಾಲವನ್ನು ದೂಷಿಸದೆ ಆಯಾ ಸಮಯಾನುಸಾರ ಬದುಕನ್ನು ಕಾಣುವ, ಕಟ್ಟುವ, ಕಲಿಯುವ, ಕಲಿಸುವ ಪರಿಸರವನ್ನು ನಿರ್ಮಿಸಿಕೊಂಡರೆ ಕಾಲದ ಮಹತ್ವದ ಅರಿವಾಗುತ್ತದೆ. ಆ ಸುಂದರ, ಸುಮಧುರ, ಅರ್ಥಪೂರ್ಣ, ಚೈತನ್ಯದ ಕಾಲ ನಮಗೊದಗಲಿ ಎಂದು ಹಂಬಲಿಸೋಣ.
1: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನಾ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಸಮಯ ಸರಿಯಾಗಿ 6:35:12.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಕೇಳೋಣ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಮಾಬೆಳಗ್ಗೆ ಕಥನಗಳು.
4: ಆಕಾಶವಾಣಿ ಕರುಣಾಳು ಮಾಬೆಳಗ್ಗೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
5: ನನ್ನ ಹಿರಿಯ ಸ್ನೇಹಿತರೊಬ್ಬರು ಸಿಬಿ ಜಯರಾರು. ಸಿಬಿ ಜಯರಾಯರು ಆಕಾಶವಾಣಿಯಲ್ಲಿ ಕೆಲಸ ಮಾಡಿದವರು, ಡೈರೆಕ್ಟರ್ ಆಗಿದ್ದವರು, ರಂಗಭೂಮಿಯಲ್ಲೂ ಸಾಕಷ್ಟು ಕೆಲಸ ಮಾಡ್ತಾ ಇದ್ರು. ನಾನು ಅವ್ರ ಜೊತೆಗೆ ಒಂದು 3-4 ನಾಟಕದಲ್ಲಿ ಕೂಡ ಆಲ್ ಇಂಡಿಯಾ ರೇಡಿಯೋ ನಾಟಕದಲ್ಲಿ ಕೆಲಸ ಮಾಡಿದ್ದೇನೆ. ಹಿರಿಯರು ನನಗಿಂತ ನಮ್ಮ ಎಚ್ ಕೆ ರಂಗನಾಥ್ ಅವರಿಗೆ ಆತ್ಮೀಯ ಸ್ನೇಹಿತರವರು. ಇಬ್ರು ಕೈಲಾಸಮ್ಮ ನಾಟಕ ಮಾಡ್ಕೊಂಡು ಮಾಡ್ಕೊಂಡು ಇಬ್ರು ಹತ್ತಿರವಾದವ್ರು. ಜಯರಾರದೊಂದು ವಿಶೇಷ ಅಂದ್ರೆ ಸಿ ಬಿ ಜೆ ಅಂತ ಕರಿತಿದ್ವಿ ನೋಡ್ರ. ಯಾವಾಗ್ಲೂ ನಗುಮುಖ, ಇಷ್ಟು ಸೊಗಸುಗಾರ ಅಂದ್ರೆ ಆ ಶರ್ಟ್ ಹಂಗೆ ಇರಬೇಕು, ಒಂದ್ ಮನೆ ಒಂಚೂರು ಕಸ ಇರಬಾರ್ದು, ಇನ್ ಶರ್ಟ್ ಮಾಡಿರ್ಬೇಕು, ಗೆರೆ ಒಂದೇ ಲೈನ್ ಬರಬೇಕು, ಬೆಲ್ಟ್ ಹಿಂಗೆ ಇರಬೇಕು, ಯಾವಾಗ್ಲೂ ಪ್ಯಾಂಟಿನ ಜೇಬಲ್ಲಿ ಎರಡು ಜೇಬಲ್ಲಿ ಎರಡು ವಸ್ತ್ರ, ಬೇರೆ ಬಲಗಡೆ ವಸ್ತ್ರ, ಒಂದ್ ಎಡಗಡೆ ವಸ್ತ್ರ, ಎಡಗಡೆ ವಸ್ತ್ರ ಶೂ ಆಗಾಗ ಒರೆಸ್ಕೋಬೇಕು, ಮುಂದೆ ಚಕ ಚಕ ಮಿಂಚ್ಬೇಕು. ಅದು ಬಲಗಡೆ ವಸ್ತ್ರ ಮುಖ ಒರೆಸ್ಕೊಳಕ್ಕೆ ಕೆಲವೊಂದ್ಸಲ ಬದ್ಲಿ ಆಗ್ತಿತ್ತೇನೋ ಗೊತ್ತಿಲ್ಲ, ತಮಾಷೆ ಮಾಡ್ತಿದ್ವಿ ನಾವೆಲ್ಲ. ಇಷ್ಟು ಸೊಗಸುಗಾರ ಮನುಷ್ಯ, ಯಾವಾಗ್ಲೂ ಹಿಂದಿನ ಜೇಬಲ್ಲಿ ಒಂದು ಹಣಿಗೆ ಇರಬೇಕು, ಬಾಚ್ಕೋತ ಇರ್ಬೇಕು ಅವಾಗ ಅವಾಗ. ಆ ವಸ್ತ್ರದ 3ನೇ ಮಡಿಕೆಯಲ್ಲಿ ಒಂಚೂರು ಪೌಡರ್ ಇರೋದು, ಪೌಡರ್ ಹಚ್ಕೋಬೇಕು ಆಗಾಗ, ಬೆವರು ಬರೀಬಾರ್ದು. ಇಷ್ಟು ಸೊಗಸುಗಾರ ಮನುಷ್ಯ. ರಿಟೈರ್ ಆದರು, ಮುಂದೆ ಸ್ವಲ್ಪ ನಮಗೆ ಸಂಪರ್ಕ ತಪ್ಪೋಯ್ತು. ಅವರ ಆರೋಗ್ಯ ಕೆಟ್ಟು ಅಂತ ಸುದ್ದಿ ಬಂತು. ಅವ್ರನ್ನ ಆಸ್ಪತ್ರೆ ದಾಖಲೆ ಮಾಡಿದ್ದಾರೆ, ಸುಮಾರು ದಿವಸ ಅಲ್ಲೇ ಇರ್ತಾರೆ ಅಂತ ಬಂತು. ಏನು ಅಂತ ನಮಗೆ ಗೊತ್ತಾಗ್ಲಿಲ್ಲ. ರಂಗನಾಥ್ ಒಂದ್ಸಲ ಬನ್ನಿ ಕರ್ಜಿಗೆ ನೋಡ್ಕೊಂಡ್ ಬರೋಣ ಅಂದ್ರು. ಹೋದ್ವಿ. ಹೋದ್ರೆ ನಾವು ಆ ವಾರ್ಡ್ ಹತ್ರ ಹೋಗೋ ಹೊತ್ತಿಗೆ ಅವ್ರ ಹೆಂಡತಿ ಎದುರಿಗೆ ಬಂದ್ರು. ಅವರಿಗೆ ನಮ್ಮ

0: ರಂಗನಾಥ್ ಅವರು ತುಂಬಾ ಚೆನ್ನಾಗಿ ಪರಿಚಯ. ಅವರು ಕರೆದು ಹೇಳಿದರು ರಂಗನಾಥ್ ಅವ್ರನ್ನ, ರಂಗನಾಥ್ ಒಂದು ವಿಷಯ ದಯವಿಟ್ಟು ಯಜಮಾನ್ರಿಗೆ ಹೇಳಬೇಡಿ, ಏನಾಗಿದೆ ಅಂತ ಇವ್ರು ಕೇಳಿದರು. ಅಳೋಕ್ ಶುರು ಮಾಡಿದ್ರು ಅವ್ರ ಹೆಂಡತಿ. ಇಲ್ಲ, ನಿನ್ನೆ ನನಗೆ ವೈದ್ಯರು ಹೇಳಿದ್ದಾರೆ ಅವ್ರಿಗೆ ಕ್ಯಾನ್ಸರ್ ಆಗಿದೆ ಅಂತೆ, ಕರುಳಿನ ಕ್ಯಾನ್ಸರ್ ಆಗಿದೆ ಅಂತೆ, ಅದು ಫೈನಲ್ ಸ್ಟೇಜ್ ಬೇರೆ ಅಂತೆ, ಇನ್ನು ಬಹಳ ಅಂದರೆ ತಿಂಗಳು ಎರಡು ತಿಂಗಳು ಅಷ್ಟೇನೆ ಅಂತ ಹೇಳಿದ್ದಾರೆ. ಅಯ್ಯೋ ಅಯ್ಯೋ, ಹೀಗಾಯ್ತಾ ಜಯರಾಜನ್ಗೆ ಅಂತ ಇವ್ರು ಅನ್ಕೊಂಡ್ರು. ಆ ನಂತರ ಹೆಂಡತಿ, ನಿಮ್ಗೆ ಯಾಕೆ ಹೇಳಿದೆ ಅಂದರೆ ದಯವಿಟ್ಟು ಅವ್ರಿಗೆ ಹೇಳಬೇಡಿ, ಗೊತ್ತಿಲ್ಲ ಅವ್ರಿಗೆ. ಆದ್ರೆ ಒಂದು ವಿಷಯ ನಿಮ್ಗೆ ಗೊತ್ತಲ್ಲ, ಸೊಗಸ್ತಾನ ಅವ್ರದ್ದು ದಿನಾಲೂ ತಾವೇ ಸ್ನಾನ ಮಾಡಬೇಕು. ಎದ್ದು ಹೋಗ್ತಾರೆ ಸ್ನಾನ ಮಾಡಬರು, ಹೊಟ್ಟೆ ಕರುಳೆಲ್ಲ ತುಂಬಾ ನೋವಾಗುತ್ತೆ, ಒದ್ದಾಡ್ತಾರೆ. ಡಾಕ್ಟರ್ ಹೇಳ್ತಾರೆ ಬೇಡ ಸ್ಪಾಂಜ್ ಬಾತ್ ಮಾಡ್ತೀವಿ ಅಂತಾರೆ, ದಿನ ತಾವೇ ಶೇವ್ ಮಾಡ್ಕೋಬೇಕು ಅಂತಾರೆ, ಇದರಿಂದ ತುಂಬಾ ಸುಸ್ತಾಗ್ತಾರೆ, ಬೇಡ ಅಂತ ಹೇಳ್ತೀರಾ ನೀವು ಸ್ನೇಹಿತರು ಅಂದ್ರು. ಆಯ್ತು ಹೇಳ್ತೀನಿ ಬಿಡಿ, ಹೇಳ್ತೇನೆ ಬಿಡಿ. ಒಳಗಡೆ ಹೋದ್ರು, ಹೋದ ತಕ್ಷಣ ಎರಡು ಸ್ಟೂಲ್ ಎಳ್ಕೊಂಡು ಕೂತ್ಕೊಂಡ್ವಿ. ಒಂದು ನಿಮಿಷ ಆದ್ಮೇಲೆ ಜಯರಾಯರು ತಮ್ಮ ಹೆಂಡತಿ, ನೀನು ಹೊರಗೆ ಹೋಗು, ನೀನು ಹೊರಗೆ ಹೋಗಿ ಬಾಗಿಲು ಹಾಕೋ ಸ್ವಲ್ಪ ಅಂದ್ರು. ಆಕೆ, ನಾನೇ ಹೊರಗೆ ಹೋಗ್ಬೇಕಾ? ನೀವು ಹೊರಗೆ ಹೋಗು, ಬಾಗಿಲು ಹಾಕೋ, ರಂಗನಾಥ್ ಹತ್ರ ಮಾತಾಡಬೇಕು. ಅವ್ರು ಬಾಗಿಲು ಹಾಕೊಂಡು ಹೊರಗೆ ಹೋದ್ಮೇಲೆ ಇವ್ರು ಹತ್ರ ಹೇಳ್ತಾರೆ ರಂಗನಾಥ್ ಹತ್ರ ಬಾಯಿಲಿ, ಒಂದು ವಿಷಯ ನನ್ನ ಹೆಂಡತಿ ಮಕ್ಕಳಿಗೆ ಹೇಳಬೇಡಿ, ಅವ್ರಿಗೆ ಗೊತ್ತಿಲ್ಲ ನನಗೆ ಕ್ಯಾನ್ಸರ್ ಆಗಿದೆ, ನಾನು ಫೈನಲ್ ಸ್ಟೇಜಲ್ಲಿ ಇರೋನು, ಬಹಳ ಹೆಚ್ಚು ಅಂದ್ರೆ ಒಂದು ತಿಂಗಳು ಅಷ್ಟೇ, ನಾನು ಜಾಸ್ತಿ ಬದುಕೋಲ್ಲ. ಅವ್ರಿಗೆ ಹೇಳಬೇಡ, ಅವಾಕಾಗಿ ಹೋಗ್ಬಿಟ್ರು, ನನಗೂ ಅವಾಕಾಯ್ತು, ಗೊತ್ತಿದ್ದ ಮನುಷ್ಯ ಆಗಿದ್ದಾರಲ್ಲ ಇವರು. ನಂತರ ರಂಗನಾಥ್ ಸಾವರಿಸ್ಕೊಂಡು ಹೇಳಿದರು, ಅಲ್ಲಪ್ಪ ನಿನ್ಗೆ ಗೊತ್ತಾನೆ ಕ್ಯಾನ್ಸರ್ ಇದೆ, ಫೈನಲ್ ಸ್ಟೇಜ್ ಅಂತ ಗೊತ್ತಿದೆ ತಾನೇ, ಮತ್ತೆ ಯಾಕೆ ದಿನ ಸ್ನಾನ ಮಾಡ್ಬೇಕಂತೀಯ ನೀನು, ಕರಳಿಗೆ ತೊಂದರೆ ಆಗಲ್ವಾ, ದಿನ ಶೇವ್ ಮಾಡ್ಕೊಳ್ಳೋದೇನು, ಇನ್ನೊಂದು ಮದುವೆ ಆಗ್ಬೇಕಾ ನೀನು, ಸುಮ್ಮನೆ ಇರೋಕ್ಕಾಗಲ್ವಾ, ನರ್ಸ್ ಎಲ್ಲ ಸ್ಪಾಂಜ್ ಬಾತ್ ಮಾಡ್ತಾರಲ್ಲ, ಸುಮ್ಮನಿರೋ ಅಂದ್ರು. ಆಗ ಸಿ ಬಿ ಜಯರಾಜ್ ಹೇಳಿದಂತ ಮಾತು ನನ್ನ ಜೀವನಕ್ಕೊಂದು ಮಾರ್ಗದರ್ಶಿ ಸೂತ್ರ ಆದದ್ದು. ಅವರು ರಂಗನಾಥ್ ಹೇಳಿದ್ರು, ಐ ನೋ ರಂಗನಾಥ್ ದಟ್ ಐ ಆಮ್ ಇಲ್, ಐ ನೋ ದಟ್ ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್? ರಂಗನಾಥ್, ನಾನು ರೋಗಗ್ರಸ್ತ ಆಗಿದ್ದೇನೆ ಅಂತ ಗೊತ್ತಿದೆ, ಗುಣವಾಗಲಾರದಷ್ಟು ರೋಗಗ್ರಸ್ತ ಆಗಿದ್ದೇನಂತೂ ಗೊತ್ತಿದೆ, ಆದ್ರೆ ರೋಗಗ್ರಸ್ತರಂಗೆ ಯಾಕೆ ಕಾಣಿಸ್ಬೇಕು? ನಾನು ಬದುಕಿನ ಕೊನೆ ಸೆಕೆಂಡ್ ವರೆಗೂ ನಿಮಿಷದವರೆಗೂ ಸಂಭ್ರಮದಿಂದ ಬದುಕಿ ಹೋಗ್ತೇನೆ ಅಂದ್ರು. ಇದು ಸ್ವಾಮಿ ಬದುಕುವ ರೀತಿ ಅಂದ್ರೆ, ಸಾವಿನ ಅಂಚಿನಲ್ಲೂ ನಗುವಂತ ಸಂಭ್ರಮ ಪಡುವಂತ ಈ ಜೀವನದ ಸೊಗಸು ಎಲ್ಲರಲ್ಲೂ ಬರಬೇಕು. ನಮ್ಮಲ್ಲಿ ಕೆಲವರು ಏನೂ ಆಗುದಿಲ್ಲ, ಬರೀ ನೆಗಡಿ ಆದ್ರೆ ಪ್ರಪಂಚ ಗೊತ್ತಾಗೋ ಹಂಗ ಅಳ್ತಾರೆ. ಬೆಳಗ್ಗೆ ವಾಕಿಂಗ್ ಹೋದಾಗ ಹೇಗಿದ್ದೀರಿ ಸ್ವಾಮಿ ಅಂತ ಕೇಳುದು, ಸುಮ್ಮನೆ ಉಪಯೋಗಕುಶಲ ಬರೀ ಕೇಳುವಂತಹದ್ದು. ಕೆಲವರು ಅಯ್ಯೋ ಏನೋಪ್ಪ ಹಿಂಗಿದ್ದೀನಿ, ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕು ಅನ್ಸುತ್ತೆ. ಇಲ್ಲಿ ಸಿ ಪಿ ಜೈರ ಅವರು ಸಾವಿರ ಅಂಚಿನಲ್ಲಿ ನಿಂತಿದ್ದಾರೆ ಮನುಷ್ಯ, ಆದ್ರೆ ಏನು ಸಂಭ್ರಮ, ಬದುಕಿರೋ ರೀತಿ ಹಾಗೆ ಬದುಕಿದ್ರೆ ಹಾಗೆ ಬದುಕಬೇಕು ಸ್ವಾಮಿ. ಇದು ಜೀವನದಲ್ಲಿ ಸಂಭ್ರಮ, ಜೀವನ ನರಳಾಟಿಕೆ ಅಲ್ಲ. ನರಳಿದೆ ಇಲ್ಲಂತ, ನರಳುವಿಕೆ ಇದೆ, ಕಷ್ಟ ಇದೆ, ತೊಂದರೆ ಇದೆ, ಅದು ಎಲ್ಲವನ್ನು ಎದ್ದು ಕಿತ್ತುಕೊಂಡು ಹಾಕಿ ನಗುವಂತ ಮನಸ್ಥಿತಿ ನಮ್ಮಲ್ಲಿ ಬಂದ್ರೆ ಜೀವನ ಎಷ್ಟು ಚೆನ್ನಾಗಾಗತ್ತೆ ಗೊತ್ತಾ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಆಕಾಶವಾಣಿ ಭದ್ರಾವತಿ, ಇನ್ನು ಮುಂದೆ ಕೇಳೋಣ ನೇಗಿಲ ಮಿಡಿತ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ. ನಾನು ಕೃಷಿ ವಿಜ್ಞಾನ ಕೇಂದ್ರ ನವಲಿ ಶಿವಮೊಗ್ಗದಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇನೆ.
6: ನಮಗೆ ಈಗ ಮಣ್ಣಿನ ಫಲವತ್ತತೆಯೂ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದರಷ್ಟೇ ನಾವೇನಂತಂದ್ರೆ ಉತ್ತಮ ಗುಣಮಟ್ಟದ ಆಹಾರವನ್ನು ಪಡ್ಕೋಬೋದು. ಸೊ ಮಣ್ಣಿನ ಫಲವತ್ತತೆಯನ್ನು ನಾವು ಒಂದು ಅಭಿವೃದ್ಧಿಪಡಿಸ್ಬೇಕಾದ್ರೆ ಸೊ ನಾವು ಸಾವಯವ ಗೊಬ್ಬರ, ಹಸಿರೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸಬೇಕು. ಅದರಲ್ಲಿ ಪ್ರಮುಖವಾಗಿ ಈಗ ಹಸಿರು ಗೊಬ್ಬರಗಳು ಅಂತ ಬರ್ತವೆ, ಹಸಿರು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಅಂತ. ನಾವು ಸುಮಾರು ಏನಂತಂದ್ರೆ ಈಗ ಹಸಿರು ಗೊಬ್ಬರ ಅಂತಂದು, ಹಸಿರು ಗೊಬ್ಬರ ಅಂತಂದ್ರೆ ಅಡಿಕೆ ಸಾಲಿನ ಮಧ್ಯದಲ್ಲಿ ಇರ್ಬೋದು, ಅಥವಾ ನಾವು ಏನಾದರೂ ಈಗ ಸ್ವಲ್ಪ ಸಮಯ ಇತ್ತು ಅಂತಂದ್ರೆ ಒಂದು ನಮ್ಮ ಪೂರ್ತಿ ಹೊಲಕ್ಕೂ ಸಹ ಏನಂತಂದ್ರೆ ಹಸಿರು ಗೊಬ್ಬರವನ್ನ ಬಿತ್ತನೆ ಮಾಡಬಹುದು. ಯಾವ ಹಸಿರು ಗೊಬ್ಬರ ಅಂತಂದ್ರೆ ಈ ಸಣಬ್ ಅಂತ ಬರ್ತದೆ, ದಯಂಚ ಅಂತ ಬರ್ತದೆ, ಆಮ್ಯಾಕೆ ನಮಗೆ ಈ ಒಂದು ಕುದುರೆ ಮೆಂತನ್ನು ಸಹ ಏನಂತರ ಯೂಸ್ ಮಾಡಬಹುದು, ಅಲಸಂದೆ ಬರ್ತದೆ, ಈ ಒಂದು ಚವಳೆ ಬರ್ತದೆ, ನಾವು ಹಸಿರು ಗೊಬ್ಬರವನ್ನಾಗಿ ಬಳಸಬಹುದು. ಈ ಹಸಿರು ಗೊಬ್ಬರವನ್ನು ಅಂತಂದ್ರೆ ನಾವು ಬಿತ್ತಿದ ನಂತರ ಅಂದ್ರೆ ಹೂ ಬಿಡುವ ಸಮಯದಲ್ಲಿ ನಾವೇನಂತಂದ್ರೆ ಹೂ ಬರ್ಲಿಕ್ಕಿಂತ ಮುಂಚೆ ನಾವೇನಂತಂದ್ರೆ ಇದನ್ನ ನಾವು ರೋಟೋವೇಟರ್ ಇಂದ ಭೂಮಿಯಲ್ಲಿ ಅಲ್ಲೇ ಎಲ್ಲಿ ಬೆಳೆದಿರ್ತವೆ

0: ಸೊ ಅಲ್ಲೇ ಮಗ್ಗಲು ಹೊಡೆದು ಅದನ್ನು ಭೂಮಿಗೆ ಸೇರಿಸೋದು. ಸೊ ಇದರಿಂದ ನಮಗೆ ಏನು ಲಾಭ ಆಗ್ತದೆ ಅಂದರೆ ಸುಮಾರು ಒಂದು 10 ರಿಂದ 15 ಟನ್ನಷ್ಟು ನಾವೇನಂತಂದ್ರೆ ಹಸಿರುಲೆ ಗೊಬ್ಬರವನ್ನು ಭೂಮಿಗೆ ನಾವು ಹಾಕ್ದಂಗಾಗ್ತದೆ. ಸೊ ಈ ಹಸಿರುಲೆ ಗೊಬ್ಬರವನ್ನು ಹಾಕೋದ್ರಿಂದ, ಹಸಿರು ಗೊಬ್ಬರನ ಹಾಕೋದ್ರಿಂದ ನಮಗೆ ಏನು ಲಾಭ ಅಂತಂದರೆ, ಒಂದು ಭೂಮಿಯ ಭೌತಿಕ ಗುಣಧರ್ಮ, ಜೈವಿಕ ಇರ್ಬೋದು, ರಾಸಾಯನಿಕ ಗುಣಧರ್ಮ ಸಹ ಏನಂತಂದ್ರೆ ಚೆನ್ನಾಗಾಗ್ತದೆ. ಮತ್ತು ಇನ್ನೊಂದು ಏನಂತಂದ್ರೆ, ಈ ಒಂದು ಕಳೆಯುವ ಸಮಯದಲ್ಲಿ ಈ ಹಸಿರೆ ಗೊಬ್ಬರಗಳು ಕಳೆಯುವ ಸಮಯದಲ್ಲಿ ಬಿಟ್ರಿಕ್ ಆಸಿಡ್ ಅಂಡ್ ಸಿಟ್ರಿಕ್ ಆಸಿಡ್ ಅಂತ ಒಂದು ಆಸಿಡ್ಗಳನ್ನ ಬಿಡುಗಡೆ ಆಗ್ತವೆ. ಸೊ ಈ ಆಸಿಡ್ಗಳು ಬಿಡುಗಡೆ ಆದಾಗ ಏನಾಗ್ತದೆ ಅಂದ್ರೆ, ನಮಗೆ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳು, ಎಲ್ಲಿ ನಾವು ಆ ಭೂಮಿಯಲ್ಲಿರುವಂತಹ ಪೋಷಕಾಂಶಗಳು ಏನಂದ್ರೆ ಹಿಡಿದಿರ್ತಿರ್ತಾವಲ್ಲ ಅಥವಾ ಫಿಕ್ಸ್ ಆಗಿರ್ತಾವ ಅಂತ ಹೇಳ್ತಾರೆ. ಸೊ ಅದನ್ನ ಬಿಡುಗಡೆ ಮಾಡಿ ಬೆಳೆಗಳಿಗೆ ಸಿಗಂಗ ಮಾಡ್ತಾವೆ. ಸೊ ನಾವು ಹಸಿರು ಗೊಬ್ಬರಗಳನ್ನ ಬಳಸಬಹುದು. ಇವು ಪ್ರಮುಖವಾಗಿ ನಾವು ಹಸಿರು ಗೊಬ್ಬರ ಅಂದ್ರೆ ಸಣಬು, ದೇಂಚ, ಅಲಸಂದೆ, ಹುರುಳೆ, ಚೌಳೆ ಈ ತರ ನಾವು ಮಾಡಬಹುದು. ಇನ್ನೊಂದು ಹಸಿರುಲೆ ಗೊಬ್ಬರ ಅಂತ ಬರ್ತದೆ. ಹಸಿರುಲೆ ಗೊಬ್ಬರ ಅಂತಂದ್ರೆ ನಾವು ಈ ಒಂದು ಗ್ಲಿರ್ಸಿಡೆ ಇರ್ಬೋದು, ಸುಭಬಲ ಇರ್ಬೋದು, ಹೊಂಗೆ ಇರ್ಬೋದು, ಇವು ನಾವೆಲ್ಲವೇನಂತಂದ್ರೆ ಚೊಗಚೆ ಇರ್ಬೋದು, ಇವನ್ನೆಲ್ಲವನ್ನ ಬದುಗಳ ಮೇಲೆ ಬೆಳೆದು ಸೊ ಅವನೇನಂತಂದ್ರೆ ನಾವು ತಂದು ಕಟಾವು ಮಾಡಿ ತಂದು ನಾವೇನಂತಂದ್ರೆ ಸಾಲುಗಳ ಮಧ್ಯದಲ್ಲಿ ಅಥವಾ ನಾವು ನಮ್ಮ ಹೊಲದ ಮಧ್ಯದಲ್ಲಿ ಅಥವಾ ಸಾಲುಗಳ ಮಧ್ಯದಲ್ಲಿ ಅಥವಾ ಹೊಲಕ್ಕೆಲ್ಲ ನಾವು ಹೊದಿಕೆಯನ್ನು ಹಾಕ್ಬೋದು. ಸೊ ಅದರಲ್ಲಿರುವಂತಹ ಎಲೆಗಳು ಇರ್ಬೋದು, ಅದೆಲ್ಲವೇನಂತಂದ್ರೆ ಭೂಮಿಗೆ ಸೇರುತ್ತವೆ. ಸೊ ನಾವು ಈ ತರ ಹಾಕೋದ್ರಂದು ಏನಂದ್ರೆ, ಈ ಒಂದು ಹಸಿರು ಗೊಬ್ಬರ ಇರ್ಬೋದು ಅಥವಾ ಹಸಿರುಲೆ ಗೊಬ್ಬರಗಳನ್ನು ಇವನ್ ನಾವು ಏನಂತಂದ್ರೆ ಈ ಅರಣ್ಯ ಪ್ರದೇಶದಲ್ಲಿರುವಂತಹ ಒಂದು ಹಸಿರು ಎಲೆ ಗೊಬ್ಬರದ ಏನಂತಂದ್ರೆ ಟೊಂಗೆಗಳನ್ನು ಸಹ ನಾವು ಕಟಾವು ಮಾಡ್ಕೊಂಡ್ಬಂದು ಸಹ ಏನಂತಂದ್ರೆ ಭೂಮಿಗೆ ಹಾಕ್ಬೋದು. ಇದನ್ನ ನಾವು ಅಡಿಕೆ ಗಿಡದ ಸಾಲ ಮಧ್ಯದಲ್ಲಿ ಹಾಕ್ಬೋದು ಅಥವಾ ನಾವು ಈ ಒಂದು ಮೆಕ್ಕೆಜೋಳ ಬೆಳೆದ್ರೆ ಸಹ ಅದರಲ್ಲಿ ಹಾಕ್ಬೋದು. ಅಥವಾ ನಾವು ಈ ಭತ್ತವನ್ನು ರಳಿ ಹೊಡಿಕೆ ಮುಂಚೆ ಸಹ ಏನಂತಂದ್ರೆ ಭತ್ತದ ಒಂದು ಗದ್ದೆಯಲ್ಲೂ ಸಹ ಏನಂತಂದ್ರೆ ಹಾಕ್ಬೋದು. ಸೊ ಈ ತರ ನಾವು ಹಸಿರುಲೆ ಗೊಬ್ಬರ ಮತ್ತು ಹಸಿರು ಗೊಬ್ಬರಗಳನ್ನ ಬಳಸೋದ್ರಿಂದ ನಮ್ಗೆ ಏನಾಗ್ತದೆ ಅಂದ್ರೆ, ನಾವು ಭೂಮಿಯ ಫಲವತ್ತತೆಯನ್ನ ಕಾಪಾಡ್ಕೋಬಹುದು ಒಂದು, ಮತ್ತೆ ಅದರ ಜೊತೆಗೆ ನಮಗೆ ಈ ಒಂದು ಕೀಟ ಮತ್ತು ರೋಗದ ಬಾಧೆಯು ಸಹ ಏನಂತಂದ್ರೆ ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ರೈತರು, ಯಾಕಂದ್ರೆ ನಮಗೆ ಈಗ ಕೊಟ್ಟಿಗೆ ಗೊಬ್ಬರ ಸಿಗೋದು ಬಹಳ ಕಷ್ಟ, ಒಂದು ಟನ್ನಿಗೆ ಸುಮಾರು 3,000-4,000 ರೂಪಾಯಿ ಟನ್ ಇದೆ. ಸೊ ಅದು ಒಳ್ಳೆ ಗುಣಧರ್ಮದ ನಮಗೆ ಈ ಒಂದು ಸಾವಯವ ಗೊಬ್ಬರ ಸಿಗ್ತಾ ಇಲ್ಲ ಇತ್ತೀಚಿನದಲ್ಲಿ, ಯಾಕಂದ್ರೆ ದನಗಳ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಅಂತ ಸಂದರ್ಭದಲ್ಲಿ ರೈತರು ಈ ಒಂದು ಹಸಿರುಲೆ ಗೊಬ್ಬರ ಮತ್ತು ಹಸಿರು ಗೊಬ್ಬರಗಳನ್ನ ಬೆಳೆಯುವುದರಿಂದ ಮಣ್ಣಿನ ಭೌತಿಕ, ರಾಸಾಯನಿಕ, ಜೈವಿಕ ಗುಣಧರ್ಮಗಳ ಜೊತೆಗೆ ಏನಂತಂದ್ರೆ ನಮ್ಮ ಒಂದು ಬೆಳೆದಂತಹ ಬೆಳೆಯು ಏನಂತಂದ್ರೆ ಸದೃಢವಾಗಿರ್ತದೆ, ಮತ್ತೆ ಹೆಚ್ಚಿನ ಇಳುವರಿಯನ್ನು ಕೊಡುತ್ತೆ, ಮತ್ತೆ ಬರ ಮತ್ತು ರೋಗ ತಡೆಗಣ್ಣ ಶಕ್ತಿಯು ಸಹ ಏನಂತಂದ್ರೆ ಆ ಗಿಡಕ್ಕೆ ಬರುತ್ತದೆ. ಮತ್ತೆ ನೀವು ಹೆಚ್ಚಿನ ಮಾಹಿತಿಗೋಸ್ಕರ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಭೇಟಿ ಮಾಡಬಹುದು, ಇಲ್ಲ ಮೊಬೈಲ್ ನಂಬರ್ಗೂ ಸಹ ಏನಂತಂದ್ರೆ ನೀವು ಕರೆ ಮಾಡಬಹುದು. ಸೊ ನನ್ನ ಮೊಬೈಲ್ ನಂಬರು 9944906927ಕ್ಕೆ ಕರೆ ಮಾಡಬಹುದು. ಧನ್ಯವಾದಗಳು. ನಮಸ್ಕಾರ.
1: ನೇಗಿಲೆ ಮಿಡಿತ ಕಾರ್ಯಕ್ರಮದಲ್ಲಿ ಇದುವರೆಗೆ ಹಸಿರು ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಈ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ರುದ್ರಗೌಡ, ವಿಜ್ಞಾನಿ, ಬೇಸಾಯ ಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ, ನವಿಲಿ, ಶಿವಮೊಗ್ಗ. ಆಕಾಶವಾಣಿ ಭದ್ರಾವತಿ. ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಈ ದಿನ ಉತ್ತಮ ಆಹಾರ ಪದ್ಧತಿ ಈ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಕೆಪಿ ಪುಟ್ಟರಾಯ.
2: ನಾನು ಡಾಕ್ಟರ್ ಕೆಪಿ ಪುತ್ತೂರಾಯ, ನಿವೃತ್ತ ನಿರ್ದೇಶಕ, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಅನ್ನಂ ಅಶಿತು ತ್ರೇಧಾ ಭವತಿ, ನಾವು ಸೇವಿಸುವ ಆಹಾರವೇ ನಮ್ಮ ಆರೋಗ್ಯವನ್ನು, ಮನೋಸ್ಥಿತಿಯನ್ನು ರೂಪಿಸುವ ಪ್ರಧಾನ ಅಂಶ. ಊಟ ಬಲ್ಲವಗೆ ರೋಗವಿಲ್ಲ, ಮಾತು ಬಲ್ಲವಗೆ ಜಗಳವಿಲ್ಲವೆಂಬ ಮಾತು ಅಕ್ಷರಶಃ ಸತ್ಯವಾದುದು. ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರದು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕೆನ್ನುವ ಪರಿಜ್ಞಾನವೇ ಆರೋಗ್ಯದ ಮೂಲಮಂತ್ರ. ತಿನ್ನಬಾರದನ್ನು ತಿನ್ನುತ್ತೇವೆ, ತಿನ್ನಬಾರದ ಪ್ರಮಾಣದಲ್ಲಿ ತಿನ್ನುತ್ತೇವೆ, ತಿನ್ನಬಾರದ ವೇಳೆಯಲ್ಲಿ ತಿನ್ನುತ್ತೇವೆ, ಹಾಗೂ ತಿನ್ನಬಾರದ ರೀತಿಯಲ್ಲಿ ತಿನ್ನುತ್ತೇವೆ, ಹಾಗಾಗಿ ಆರೋಗ್ಯ ಕೆಟ್ಟು ಹೋಗುತ್ತದೆ. ಆಹಾರದ ವಿಚಾರದಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ, ಒಂದು, ಆಹಾರದ ಪ್ರಮಾಣ. ಇದು ಅವರವರ ವೃತ್ತಿ, ಚಟುವಟಿಕೆ ಮತ್ತು ವಯಸ್ಸಿನ ಮೇಲೆ ಅವಲಂಬಿತವಾಗಿದೆ. ಬೆಳೆಯುವ ಮಕ್ಕಳಿಗೆ, ಗರ್ಭಿಣಿ ಸ್ತ್ರೀಯರಿಗೆ, ಮೊಲೆ ಹಾಲು ಉಣಿಸುವ ತಾಯಂದಿರಿಗೆ, ದಿನವಿಡೀ ಬೆವರು ಸುರಿಸಿ ದುಡಿಯುವ ಕಾರ್ಮಿಕರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಹೆಚ್ಚಿನ ಆಹಾರದ ಪ್ರಮಾಣವಿರಬೇಕು. ಆದರೆ ಬೆಳೆದು ಬಿಟ್ಟವರಿಗೆ, ಏನೂ ಶಾರೀರಿಕ ಚಟುವಟಿಕೆ ಇಲ್ಲದೆ ಕುಳಿತುಕೊಂಡೇ ದಿನ ಕಳೆಯುವವರಿಗೆ, ಅಂದರೆ ವೈಟ್ ಕಾಲರ್ಡ್ ಪೀಪಲ್, ದಿನಕ್ಕೆ ವ್ಯಯವಾಗುವ ಶಕ್ತಿಯ ಸಂಚಯನಕ್ಕೆ ತಕ್ಕದಷ್ಟು ಆಹಾರವಿದ್ದರೆ ಸಾಕು. ಕೆಲವರಿಗೆ ಊಟ ಶುರು ಮಾಡಿದಷ್ಟೇ ಗೊತ್ತು, ನಿಲ್ಲಿಸಲು ತಿಳಿಯದು. ಪರಿಣಾಮವಾಗಿ ತಿಂದದ್ದು ಜಾಸ್ತಿಯಾಗಿ ಬೊಜ್ಜಿನ ರೂಪದಲ್ಲಿ ಶರೀರದಲ್ಲಿ ಶೇಖರಗೊಳ್ಳುತ್ತದೆ. ಒಂದು ಮಾತಿದೆ, ನಾರಿಗೆ ಲಜ್ಜೆಯು ಅಂದ, ಕಾಲಿಗೆ ಗೆಜ್ಜೆಯು ಅಂದ, ಅಜ್ಜ ಅಜ್ಜಿಗೆ ಅಂದ, ಅಜ್ಜಿ ಅಜ್ಜಗೆ

0: ಅಂದ. ಬೊಜ್ಜು ಯಾರಿಗೆ ಅಂದ? ತುಂಬಿದ ಕೊಡ ತುಳುಕದು, ಬೊಜ್ಜಿನ ಬೈ ಬಳುಕದು ಎಂಬ ಮಾತಿದೆ. ಮಾತ್ರವಲ್ಲ, ಬೊಜ್ಜು ಅನೇಕ ರೋಗಗಳಿಗೂ ಎಡೆ ಮಾಡಿಕೊಡುತ್ತೆ. ಆದುದರಿಂದ ಆಹಾರದ ಪ್ರಮಾಣದಲ್ಲಿ ಇತಿಮಿತಿ ಇರಲಿ. ಅತಿಯಾಗಿ ತಿಂದರೆ ಬೇಗನೆ ಗತಿಯನ್ನು ಕಾಣಬೇಕಾಗುತ್ತದೆ. ಅದಕ್ಕೆ ಹಿಂದಿನವರು ಹೇಳಿರೋದು, ಒಂದೊತ್ತು ಉಂಡವನು ಯೋಗಿ, ಎರಡೊತ್ತು ಉಂಡವನು ಭೋಗಿ, ಮೂರೊತ್ತು ಉಂಡವನು ರೋಗಿ, ನಾಲ್ಕು ಹೊತ್ತು ಉಂಡವನನ್ನು ಹೊತ್ಕೊಂಡು ಹೋಗಿ ಅಂತ. ಯಾರಾದರೂ ತಿನ್ನಲು ಒತ್ತಾಯ ಮಾಡಿದರೆ ಹೇಳಿಬಿಡಿ, ತಟ್ಟೆ ನಿಮ್ಮದು, ಹೊಟ್ಟೆ ನನ್ನದು, ಸಾಕು ಎನಿಸುವುದಕ್ಕೆ ಮೊದಲೇ ತಿನ್ನುವುದನ್ನು ನಿಲ್ಲಿಸಬೇಕು. ಎರಡನೇ ಅಂಶ, ಆಹಾರದ ಗುಣಮಟ್ಟ. ನಾವು ಸೇವಿಸುವ ಆಹಾರ ಸಮತೋಲನ ಆಹಾರವಾಗಿರಬೇಕು. ವ್ಯಕ್ತಿಯ ವಯಸ್ಸು ಮತ್ತು ಗೈಯುವ ವೃತ್ತಿಗನುಸಾರವಾಗಿ ದೇಹದ ಬೆಳವಣಿಗೆ ಮತ್ತು ದೈನಂದಿನ ಕಾರ್ಯ ಚಟುವಟಿಕೆಗಳಿಗೆ ಅವಶ್ಯವಾದ ಎಲ್ಲ ಪೋಷಕಾಂಶಗಳನ್ನು ಸಮ ಪ್ರಮಾಣದಲ್ಲಿ ಹೊಂದಿರುವ ಆಹಾರವೇ ಸಮತೋಲನ ಆಹಾರ. ಈ ಪೋಷಕಾಂಶಗಳಲ್ಲಿ ಅತಿ ಮುಖ್ಯವಾದುದು ಸಸಾರಜನಕ, ಪ್ರೋಟೀನ್ಸ್, ಪಿಷ್ಟ, ಕೊಬ್ಬು, ಖನಿಜಾಂಶಗಳು ಹಾಗೂ ಜೀವಸತ್ವಗಳು, ವೈಟಮಿನ್ ಎ, ಬಿ, ಸಿ, ಡಿ, ಇ, ಬಿ ಕಾಂಪ್ಲೆಕ್ಸ್ ಇತ್ಯಾದಿ. ಅಂತೆಯೇ ಕನಿಷ್ಠ 2 ಲೀಟರ್ ಶುದ್ಧವಾದ ನೀರು. ಈ ಹಿನ್ನೆಲೆಯಲ್ಲಿ ಬರೇ ಮೌಂಟನ್ ಆಫ್ ರೈಸ್ ಅಂಡ್ ರಿವರ್ ಆಫ್ ರಸಮ್ ಇಸ್ ನಾಟ್ ಎ ಬ್ಯಾಲೆನ್ಸ್ ಡಯಟ್. ಈ ಪೋಷಕಾಂಶಗಳು ಅತಿಯಾದರೂ ಇಲ್ಲವೇ ಕಡಿಮೆಯಾದರೂ ಕಾಯಿಲೆಗಳು ಕಾಡಿಸಿಕೊಳ್ಳುತ್ತವೆ. ಸೇವಿಸುವ ಪಿಷ್ಟದ ಅಂಶ ಅತಿಯಾದರೆ ಡಯಾಬಿಟಿಸ್ ಮಲೈಟಸ್, ಮಧುಮೇಹ, ಕೊಬ್ಬಿನ ಅಂಶ ಜಾಸ್ತಿಯಾದರೆ ಬೊಜ್ಜು, ಜೀವಸತ್ವಗಳು ಕಡಿಮೆಯಾದರೆ ವೈಟಮಿನ್ ಡೆಫಿಷಿಯನ್ಸಿ ರೋಗಗಳು. ಸಾಮಾನ್ಯವಾಗಿ ಪೀಪಲ್ ಸಫರ್ ಬಿಕಾಸ್ ಲೆಸ್ ರಿಕ್ವೈರ್ಡ್ ಈಸ್ ಮೋರ್ ಅಂಡ್ ಮೋರ್ ರಿಕ್ವೈರ್ಡ್ ಈಸ್ ಲೆಸ್ ಇನ್ ದೇರ್ ಬಾಡಿ. ಮೂರನೇ ಅಂಶ, ಆಹಾರ ಸೇವನೆಯ ವೇಳೆ. ಸಕಾಲದಲ್ಲಿ ತಿನ್ನಬೇಕು, ಅಕಾಲದಲ್ಲಿ ತಿನ್ನಬಾರದು, ಹಾಗೂ ಆಗಾಗ ತಿನ್ನಬಾರದು, ಹಸಿವೆಯಾಗದೆ ತಿನ್ನಬಾರದು. ನಮ್ಮ ದೇಶದಲ್ಲಿ ಜನರಿಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಮುಂದುವರಿದ ಪಾಶ್ಚಾತ್ಯ ದೇಶಗಳಲ್ಲಿ ಜನರಿಗೆ ರೆಸ್ಟ್ ಇಲ್ಲ. ನಮ್ಮಲ್ಲಿ ಹೊಟ್ಟೆ ಹೊರವ ಚಿಂತೆ, ಅಲ್ಲಿ ಹೊಟ್ಟೆ ಹೊರುವ ಚಿಂತೆ. ವಿ ರನ್ ಟು ಅರ್ನ್ ದ ಫುಡ್, ಬಟ್ ದೇ ರನ್ ಟು ಬರ್ನ್ ದ ಫುಡ್. ಉಣ್ಣುವುದು ಕೂಡ ಒಂದು ಕಲೆ. ಅವಸರದಲ್ಲಿ ತಿನ್ನಬಾರದು, ಗಬಗಬನೆ ತಿನ್ನಬಾರದು, ಜಗಿ ಜಗಿದು ತಿನ್ನಬೇಕು. ಕೃತಜ್ಞತಾ ಭಾವದಿಂದ ಉಣ್ಣಬೇಕು, ದೈನ್ಯತಾ ಭಾವದಿಂದ ಉಣ್ಣಬೇಕು, ಸಂತೋಷವಾಗಿ ಉಣ್ಣಬೇಕು. ರೆಸ್ಪೆಕ್ಟ್ ಯುವರ್ ಫುಡ್ ಅಂಡ್ ಲವ್ ಯುವರ್ ಫುಡ್. ನಿರಾಸಕ್ತಿಯಿಂದ ಇತರರಿಗೋಸ್ಕರ ಇಲ್ಲವೇ ಬೇರೇನೋ ಕೆಲಸ ಮಾಡುತ್ತಾ ಉಣ್ಣಬಾರದು. ಎಂಜಾಯ್ ಈಟಿಂಗ್. ಹೆಚ್ಚಿನ ಕಾಯಿಲೆಗಳಿಗೆ ಹಳಸಿದ ಆಹಾರ ಇಲ್ಲವೇ ಕೆಟ್ಟು ಹೋದ ಆಹಾರ ಪದಾರ್ಥಗಳೇ ಅಶುಚಿತ್ವವೇ ಕಾರಣ. ಇನ್ ಇಂಡಿಯಾ 20% ಆಫ್ ದ ಡಿಸೀಸಸ್ ಆರ್ ವಾಟರ್ ಬಾರ್ನ್ ಎನ್ನಲಾಗಿದೆ. ಅಂತೆಯೇ ಕೊನೆಯದಾಗಿ, ಆಗಾಗ ಉಪವಾಸವನ್ನು ಮಾಡುತ್ತಿರಬೇಕು. ಉಪವಾಸ ಮಾಡುವುದರಿಂದ ಆಗುವ ಲಾಭಗಳು 4. 1, ಎಡೆಬಿಡದೆ ಕೆಲಸ ಮಾಡುವ ಜೀರ್ಣಾಂಗಗಳಿಗೆ ಕೊಂಚ ವಿಶ್ರಾಂತಿ, ಇಂದ್ರಿಯ ನಿಗ್ರಹ, ಇತರರ ಹಸಿವಿನ ಪರಿಚಯ ಹಾಗೂ ಒಂದಿಷ್ಟು ಆಹಾರದ ಉಳಿತಾಯ. ಹೀಗೆ ನಮ್ಮ ಆಹಾರವನ್ನು ನಿಯಂತ್ರಿಸಿಕೊಂಡರೆ ನಮ್ಮ ಆರೋಗ್ಯವು ಕೂಡ ರೂಪುಗೊಳ್ಳುತ್ತದೆ.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಇದುವರೆಗೆ ಉತ್ತಮ ಆಹಾರ ಪದ್ಧತಿ ಈ ಕುರಿತು ಮಾಹಿತಿಯನ್ನು ಡಾಕ್ಟರ್ ಕೆಪಿ ಪುಟ್ಟರಾಯ್ ಇವರಿಂದ ತಿಳಿದುಕೊಂಡ್ವಿ. ಆಕಾಶವಾಣಿ ಭದ್ರಾವತಿ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಸಮಯ ಸರಿಯಾಗಿ 6:50:20.
2: ಪೂರಾ ರಷ್ಯಾ ಕಾ ಜನಸಂಖ್ಯಾ ಕಿತ್ನಾ ಹೈ ಬತಾವ್? 14 ಕರೋಡ್ ಜಿತ್ನಿ. ಬಹುತ್ ಬಡಾ ನಂಬರ್ ಹೈ ನಾ? ಪರ್ ಬಡಾ ನಂಬರ್ ತೋ ಯೇ ಹೈ ಕಿ ಭಾರತ್ ಮೇ ಲಗ್ಭಗ್ ಇತ್ನೆ ಹಿ ಘರೋ ಮೇ ಲಗೇ ಹೈ ನಲ್. ಪಿಛ್ಲೆ 12 ಸಾಲೋ ಮೇ 16 ಕರೋಡ್ ಘರೋ ಮೇ ಹರ್ ದಿನ ಹರ್ ಮೌಸಮ್ ಆತಾ ಹೈ ನಲ್ ಸೇ ನಿರ್ಮಲ್ ಜಲ್, ಜಿಸ್ಸೆ ಕರೋಡೋ ಮಹಿಲಾಓಂ ಕೋ ಪಾನಿ ಢೋನೆ ಸೇ ತೋ ಮುಕ್ತಿ ಮಿಲಿ ಹಿ, ಸಾಥ್ ಗಾಂವ್ ಮೇ ಜಲ್ ವ್ಯವಸ್ಥಾಪನ್ ಕಿ ಶಕ್ತಿ ಭಿ ಮಿಲಿ.
3: ಜಲ್ ಜೀವನ್ ಮಿಷನ್ ಕಾ ವಿಜನ್ ಸಿರ್ಫ್ ಲೋಗೋ ತಕ್ ಪಾನಿ ಪಹುಂಚಾನೆ ಕಾ ಹಿ ನಹೀ ಹೈ, ಯೇ ಡಿಸೆಂಟ್ರಲೈಜೇಷನ್ ಕಾ, ವಿಕೇಂದ್ರೀಕರಣ ಕಾ ಉಸ್ಕಾ ಭಿ ಏಕ್ ಬಹುತ್ ಬಡಾ ಮೂವ್ಮೆಂಟ್ ಹೈ, ಯೇ ವಿಲೇಜ್ ಡ್ರಿವನ್ ವಿಮೆನ್ ಡ್ರಿವನ್ ಮೂವ್ಮೆಂಟ್ ಹೈ.
2: 12 ಸಾಲ್ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ್ ಕಲ್ಯಾಣ ಕೆ.
4: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
5: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
6: जानते हो दोस्तों, जिसे हम सिर्फ चिलचिलाती धूप कहते

0: आज उसी धूप से हम अपनी छतों पर ऊर्जा बना लेते हैं। तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है।
1: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया।
0: 12 साल विश्वास के, विकास के, जन कल्याण के।
2: ಕೇಳುಗರೆ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ಬದುಕು ಚಟಕಾಪಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಮತ್ತು ಅಲ್ಪಸಂಖ್ಯಾತರ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಮುಡಿಬರಲಿದೆ. ಭಾಗ 2 ಪ್ರಸಾರವಾಗಲಿದ್ದು ಇವರನ್ನು ಸಂದರ್ಶಿಸುತ್ತಾರೆ ಎಸ್ಆರ್ ಭಟ್. ಎಂಟು 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದಲ್ಲಿ ಬರುವ ಷಟ್ ಕ್ರಿಯೆಗಳು, ಈ ಕುರಿತು ಶಿವಮೊಗ್ಗದ ನಿಧಿಗೆಯ TMAES ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ತ್ರಿಶೂಲ್ ದೇವ್ TA ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ. ಆಕಾಶವಾಣಿ ಭದ್ರಾವತಿ ಸುದ್ದಿ ಮಿಂಚು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಈ ದಿನ ಬೆಳಗ್ಗೆ 10:00 ಉದ್ಯೋಗಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ರಾಹುಲ್ ಕಾರ್ಸ್ ಪ್ರೈವೇಟ್ ಲಿಮಿಟೆಡ್ ಹೊಂಡೈ ಕಂಪನಿಯು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಪಿಯುಸಿ, ಐಟಿಐ, ಬಿಇ ಮತ್ತು ಯಾವುದೇ ಪದವಿ ಪೂರೈಸಿದ 18-30 ವರ್ಷದ ಒಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ. ಮೊಬೈಲ್ ಸಂಖ್ಯೆ 9108235132. ಮತ್ತೊಮ್ಮೆ ಸಂಖ್ಯೆ 9108235132. ಸುದ್ದಿ ಮಿಂಚು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 7:15 ಬದುಕು ಚಟಕ ಬಂಡಿ ಸಾಧಕರ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಈ ದಿನ ಸಾಮಾಜಿಕ ಹಾಗೂ ಅಲ್ಪಸಂಖ್ಯಾತರ ಹೋರಾಟಗಾರ್ತಿ ಅಕ್ಕೈ ಪದ್ಮಶಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕಾರ್ಯಕ್ರಮದ ಎರಡನೇ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಜಾಹೀರಾತುಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ
3: ಅಳಿಯನ. ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲ್ ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ. ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ GRB 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವಸಿದ್ದತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ

0: ಸನ್ನದ್ಧರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು ಜುಲೈ 4ನೇ ತಾರೀಖಿನ ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20ನೇ ತಾರೀಖಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾಕ್ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜುನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಇತರದ ಒಂದು ದೊಡ್ಡ ಪಟ್ಟಿನಿದೆ, ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕೆ ಹೇಗಿರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
0: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕಾಯಿ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12ನೇ ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸಾ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ June 15 ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993

0: ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನು ಆಕರ್ಷಣೆ ಮಾಡತಕ್ಕಂತ ಒಂದು ಕ್ರೀಡೆ ಆಗಿದೆ. ಇತ್ತೀಚೆಗೆ ಅದನ್ನು ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರು ಕೂಡ ಈಗ ಮಲ್ಕಂಬವನ್ನ ಆಡ್ತಾ ಇದ್ದಾರೆ. ಜೂನ್ 15 ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93 ಆರಂಭ ಮಾಡಿ 24 ಮಕ್ಕಳನ್ನ ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರಿಗೊಂದಿಷ್ಟು ಪಗಾರ ಕೊಟ್ಟು ಊಟ ಕೊಟ್ಟು ಅವ್ರಿಗಲ್ಲೇ ಶಾಶ್ವತವಾಗಿರ್ತಕ್ಕಂತ ಒಂದು ನೌಕರಿಯನ್ನು ಕೊಡ್ತಕ್ಕಂತ ಕೆಲಸ ಆಗಿದೆ ನಮ್ಮೂರಿಂದ. ಅದರ ಜೊತೆಗೆ ಮೂಡುಬಿದಿರೆ ಆಳ್ವಾದಲ್ಲಿ ಕೂಡ ನಮ್ಮ ಮಕ್ಕಳು ಅಲ್ಲಿ ತರಬೇತಿ ಕೊಡ್ತವರಿದ್ದಾರೆ. ಈ ಮಲ್ಕಂಬನ ನಮ್ಮೂರಲ್ಲಿ ನಾವು 93 ನಮ್ಮ ಬಂಡಾಡಿ ಈಶಾನ್ಯವರು ಒಂದು ಕಂಬ ಕೊಟ್ಟರು. ಅವಾಗಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಬ್ಲೂ ಇದಾರೆ, ನ್ಯಾಷನಲ್ ಆಡಿದವರಿದ್ದಾರೆ. ಮೈಲಾರಿ ಸೂರ್ಣಿ ಅಂತಕ್ಕಂತ ಒಬ್ಬ ಹುಡುಗ ವಿಯೆಟ್ನಾಂಗ್ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನು ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ.
0: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 ಎಕರೆಯಲ್ಲಿ 45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆಕಾಶವಾಣಿ
3: ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬಾ ಕುದುರೆ ನೀ ಅವನು ಪೇರ್ದಂತೆ ಪಯಣಿಗರು.
2: ಬದುಕು ಜಟಕ ಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ. ಪ್ರಸ್ತುತಿ ಎಸ್ಆರ್ ಭಟ್.
4: ನನ್ನ ಇಡೀ ಶಾಲೆ ಅಕ್ಸೆಪ್ಟ್ ಮಾಡ್ತಾರಿಲ್ಲ, ನನ್ನ ವಾಯ್ಸ್ ಈ ತರ ಇದೆ, ನನ್ನ ಭಾವನೆ ಈ ತರ ಇದೆ, ನನ್ನ ಬಾಡಿ ಲ್ಯಾಂಗ್ವೇಜ್ ಈ ತರ ಇದೆ, ಅದನ್ನು ಟೀಚರ್ ಎಷ್ಟೋ ಟೈಮ್ ಕನ್ವೆ ಮಾಡೋದು ಅರ್ಥ ಮಾಡ್ಕೊಂತಿರ್ಲಿಲ್ಲ. ಇವನು ಕೋಜ, ಇವನು ಚಕ್ಕ, ಇವನು 9 ಇವನು, ಇಂಥ ಕೋಡ್ ವರ್ಡ್ಸ್ ನ ಟೀಸಿಂಗ್ ಮಾಡಿ ಮಾಡೋದು. ಇಡೀ ಕ್ಲಾಸಲ್ಲಿ ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಕೊಡೋಕ್ಕೆ ನಂದೇ ಶೈಲಿ ಎದ್ದು ನಿಂತ್ಕೊಂಡಾಗ ತುಂಬ ಜನಕ್ಕೆ ಅದಿಷ್ಟ ಆಗ್ತಾ ಇರಲಿಲ್ಲ. ಸೊ ತುಂಬ ಬೇಜಾರು ಕೂಡ ಆಗ್ತಾ ಇತ್ತು ನನಗೆ. ಕಾಂಪಾಸಿಕ್ಕೆ ನನಗೆ ಕುಣಿಸೋ ಅಂಥದ್ದು, ಹಾಸ್ಯ ಮಾಡುವಂಥದ್ದು, ಎಷ್ಟೋ ಟೈಮ್ ಕ್ಲಾಸ್ಗೆ ನಾವು ಹಳಸಿದ ಅನ್ನಗಳನ್ನ ತಗೊಂಡು ನೀರು ಹಾಕೊಂಡು ತಗೊಂಡು ಹೋಗಿದ್ದೀವಿ. ಟೀಚರ್ಗೆ ಹೇಳಕ್ ಹೋದ್ರೆ ಟೀಚರ್ಗೆ ನಮ್ಮ ಸಪ್ರೇಟ್ ಆಗಿ ಸ್ಕೂಲಲ್ಲಿ ಸಪ್ರೇಟ್ ಸ್ಟೂಲ್ ಮತ್ತೆ ಏನು ಚೇರ್ ಕುಂಡಿಸ್ತಾ ಇದ್ರು. ನಿನ್ ಜೊತೆ ಇದ್ರೆ ನಿನ್ ಫ್ರೆಂಡ್ಸನ್ನ ಎಲ್ಲರೂ ನಿಂತರ ಆಗ್ಬಿಡ್ತಾರೆ, ಆ ಒಂದು ಮೂಢನಂಬಿಕೆ ಅವ್ರಿಗೆ ಹಂಗಿರುವಂತದ್ದು. ನಾನೊಬ್ಬಳು ಭಿಕ್ಷುಕಳಾಗಿ ಮೈ ಮಾರ್ಕೊಂಡು ಜೀವನ ಮಾಡ್ತಿದ್ದ ಒಂದು ವ್ಯಕ್ತಿಯಾಗಿ ದೇವಸ್ಥಾನದಲ್ಲಿ ಪ್ರಸಾದ ಅಂತ ಅದನ್ನು ತಗೊಂಡು ತಿಂದಿರುವಂತದ್ದೇನು, ಮಸೀದಿಗಳ ಮುಂದೆ ಕೊಟ್ಟ ಟೀ ಮತ್ತೆ ಬಿಸ್ಕತ್ತಿನ ಸಂಬಂಧಗಳೇನು, ಮತ್ತೆ ಚರ್ಚಲ್ಲಿ ಪ್ರತಿ ಭಾನುವಾರ ಬಂದಾಗ ಇಂಥ ಬಡ ಜನಗಳಿಗೆ ಅಂತ ದಾನ ಮಾಡ್ತಾ ಊಟ ಎಲ್ಲ, ಅದು ತಿಂದು ನಂಗೆ ಗೊತ್ತಿದೆ ಆ ಬೆಲೆ ಎಲ್ಲ ಏನು ಅಂತ.
5: ಹೌದು ಕೇಳಿದ್ರೆ, ಈ ಒಂದು ನೋವಿನ ನುಡಿಯನ್ನ ತಾವೆಲ್ಲ ಹಿಂದಿನ ವಾರ ಕೇಳಿದಿರಿ. ಆ ನೋವನ್ನ ಮೆಟ್ಟಿ ಜಗತ್ತಿಗೆ ಪರಿಚಯವಾದಂತಹ ಅಕೈ ಪದ್ಮಶಾಲಿಯವರ ಯಶೋಗಾಥೆ ನಮ್ಮ

0: ಇಂದಿನ ಕಥೆ. ಓಕೆ ಪದ್ಮಶಾಲಿ ಅವರೇ, ಪುನಃ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಭಟ್ರೆ.
0: ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ತಾವು ಗಂಡು ಹೆಣ್ಣಾಗಿ ಪರಿವರ್ತನೆಯಾಗಿದ್ದು ಮತ್ತು ಆ ಸಮಯದಲ್ಲಿ ತಾವು ಅನುಭವಿಸಿದಂತಹ ಒಂದಿಷ್ಟು ನೋವಿನ ಕಥೆಯನ್ನು ಹೇಳಿದ್ರಿ.
1: ಇವತ್ತು ನಾನು ಹೆಣ್ಣಾಗಿ ನನಗೆ ಡ್ರೈವಿಂಗ್ ಲೈಸೆನ್ಸು, ನನಗೆ ಪಾಸ್ಪೋರ್ಟು, ನನಗೆ ಆಧಾರ್ ಕಾರ್ಡು, ನನಗೆ ವೋಟರ್ ಐ ಡಿ, ಮತ್ತು ನನಗೆ ನಾನು ಹೆಣ್ಣು ಅಂತ ಮದುವೆ ಆದವಳು, ಹೆಣ್ಣು ಅಂತ ಮಗುವನ್ನು ದತ್ತು ಸ್ವೀಕಾರ ಮಾಡಿದವಳು, ಹೆಣ್ಣು ಅಂತ ವಿಚ್ಛೇದನ ಏನೋ ಇದು ಆದವಳು, ಎಲ್ಲವೂ ಹೆಣ್ಣು ಆ ಒಂದು ಶಕ್ತಿ ಏನಿದೆಯೋ ಅವತ್ತು ತುಂಬ ಸಂತೋಷ ಆಗುತ್ತೆ ಅದನ್ನು.
0: ಓಕೆ ಪದ್ಮಶಾಲಿ ಅವರೇ, ತಾವು ಎಸ್ ಎಸ್ ಎಲ್ ಸಿ ಓದುವುದಕ್ಕೂ ಕೂಡ ಕಷ್ಟಪಟ್ಟಿದ್ದೆ ಮತ್ತು ಸಹ ಬಹಳ ಸಮಸ್ಯೆ ಆಯಿತು ಅಂತ ಹೇಳಿದ್ರಿ. ಅದೇ ರೀತಿಯಲ್ಲಿ ತಾವು ಎಸ್ ಎಸ್ ಎಲ್ ಸಿ ಪಾಸ್ ಆಗದೇ ಇದ್ರು ಕೂಡ ಸುಮಾರು 20 ವಿಶ್ವವಿದ್ಯಾಲಯಗಳ ಪಠ್ಯ ವಸ್ತುವಾಗಿ ತಮ್ಮನ್ನ ಈಗ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಕೇಳುಗರಿಗೆ ಹೇಳಬೇಕು, ನೀವು ದೇಶ ವಿದೇಶದಲ್ಲಿ ಹಲವಾರು ಸಂಘ ಸಂಸ್ಥೆಗಳೊಟ್ಟಿಗೆ ಈಗ ಒಡನಾಡಿಯಾಗಿ ನಿಮ್ಮ ಸಂಸ್ಥೆಯ ರೀತಿಯಲ್ಲೇನೆ ಇದ್ರು ಕೂಡ ವೈಟ್ ಹೌಸ್ ನ ಕಥೆಯನ್ನು ಒಂದ್ಸಾರಿ ನಮ್ಮ ಕೇಳುಗರಿಗೆ ಹೇಳಬೇಕು.
1: ನಾನು ಆಕ್ಚುಲಾಗಿ ನನ್ನ ಆಂಬಿಷನ್ ಬಂದ್ಬಿಟ್ಟು ನಾನು ಒಂದು ವಕೀಲೆ ಆಗಬೇಕು, ಸುಪ್ರೀಂ ಕೋರ್ಟಲ್ಲಿಂದ ತುಂಬ ಇಷ್ಟಪಟ್ಟಳು, ಆದರೆ ಅದು ಕಾರಣ ಆಗಲಿಲ್ಲ. ಬಟ್ ಇವತ್ತು ತಾವು ಹೇಳಿದಂಗೆ ವೈಟ್ ಹೌಸ್ನಲ್ಲಿ ನಾನು ಹೋಗಿ ಬಂದಿದ್ದೇನೆ. ನಮ್ಮ ಭಾರತದ ಘನದೇವತೆ ರಾಷ್ಟ್ರಪತಿಗಳ ನನ್ನ 2 ಸತಿ ರಾಷ್ಟ್ರಪತಿ ಭವನಕ್ಕೆ ಕರೆಸ್ಕೊಂಡು ನನಗೆ ಒಂದು ಸುಪ್ರೀಂ ಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನ ಮಾಡಿದ ತುಂಬ ಸಂತೋಷ ಆಯಿತು. ಮತ್ತೆ ವೈಟ್ ಹೌಸ್ ಸಂಬಂಧಪಟ್ಟಂಗೆ ತಾವು ಹೇಳಿದ್ರೆ ಶ್ವೇತ ಭವನಕ್ಕೆ ಹೋಗೋ ತುಂಬ ಸುಲಭದ ಮಾತಲ್ಲ. ನಾನು ಇಂಟರ್ನ್ಯಾಷನಲ್ ವಿಸಿಟರ್ ಲೀಡರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಭಾಗ ಆಗಿದ್ದಾಗ ಅಲ್ಲಿ ಇದ್ದಂತಹ ಆ ಟೈಮ್ನಲ್ಲಿ ನಾನು ಶ್ವೇತ ಭವನಕ್ಕೆ ಹೋಗೋ ಪರಿಸ್ಥಿತಿ ನಿರ್ಮಾಣ ಆದಾಗ ಅವಾಗ ಬಂದು ಅಮೆರಿಕ ಅಧ್ಯಕ್ಷ ಒಬಾಮಾ ಅವರಿದ್ರು. ಒಬಾಮಾ ಅವರ ಬರಾಕ್ ಒಬಾಮಾ ಅವರ ಎಲ್ಲ ಸಹೋದ್ಯೋಗಿಗಳ ಜೊತೆ ಕುತ್ಕೊಂಡು ಮಾತುಕತೆ ಆಡಿ ಎರಡು ರಾಷ್ಟ್ರಗಳ ಸಂಬಂಧ ಹೇಗಿರಬೇಕು, ಸಮುದಾಯಗಳು ಹೇಗಿರಬೇಕು, ಅದರ ಬಗ್ಗೆ ಮಾತ್ರ ಒಂದು ದ್ವಿಪಕ್ಷೀಯ ಮಾತುಕತೆಗೆ ಸಂಬಂಧಪಟ್ಟಂಗೆ ಮಾತಾಡಿ ಸಮುದಾಯವು ಯಾಕೆ ಸಾಮಾಜಿಕ ತಾರತಮ್ಯ ನಾವು ಎದುರಿಸ್ತಾ ಇದ್ದೇವೆ, ಯಾಕೆ ಕಾನೂನು ಚೌಕಟ್ಟಲ್ಲಿ ಎಷ್ಟೊಂದು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ, ಇದರ ಬಗ್ಗೆ ಮಾತಾಡೋದಕ್ಕೆ ಒಂದು ಪೂರಕವಾದ ವಾತಾವರಣ ಆಯಿತು. ಆಕ್ಚುಲಾಗಿ ಅಲ್ಲಿ ಅದಾಗಿದ್ದ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ನಮ್ಮ ಭಾರತಕ್ಕೆ ಬಂದರು. ಡೆಲ್ಲಿನಲ್ಲಿ ಟೌನ್ ಹಾಲ್ ಕಾರ್ಯಕ್ರಮಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದಾಗ ನಾನು ಹೋಗಿ ಮಾತಾಡ್ಕೊಂಡು ಬಂದಾಗ ಅವತ್ತು ನಂದು ಮತ್ತು ನಮ್ಮ ಬರಾಕ್ ಒಬಾಮಾ ಅವರ ಅಧ್ಯಕ್ಷರದು ಏನು ಸಂವಾದ ಇತ್ತು ಅದು ವಿಶ್ವಾದ್ಯಂತ ನೇರವಾಗಿ ಕೊಟ್ಟಂತ ಲೈವ್ ಕಾರ್ಯಕ್ರಮ ಆಗಿತ್ತು. ಆ ಮೂಲಕ ವಿಶ್ವಾದ್ಯಂತ ವಿಶ್ವದ ಲೈಂಗಿಕ ಅಲ್ಪಸಂಖ್ಯಾತರ ವಿಚಾರಗಳನ್ನ ಅಮೆರಿಕದ ಮಾಜಿ ಅಧ್ಯಕ್ಷ ಮುಂದೆ ನಾನು ಪ್ರಸ್ತುತ ಮಾಡಲಿಕ್ಕೆ ಸಾಧ್ಯ ಆಯ್ತು. ಬಹುಶಃ ಇವತ್ತು ಆ ಒಂದು ಪ್ರಪಂಚದ ಪರ್ಯಟನೆಯಲ್ಲಿ ಇದು ಕೂಡ ಒಂದು ಭಾಗವಾಗಿ ಆ ಒಂದು
0: ದಿಕ್ಕು. ಶಾಸ್ತ್ರಿ, ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಮಸೂರಿ, ಕರ್ನಾಟಕ ನ್ಯಾಯಾಂಗ ಅಕಾಡೆಮಿ ಇರ್ಬೋದು, ಪೊಲೀಸ್ ಅಕಾಡೆಮಿ ಇರ್ಬೋದು, ಹಾಗೇನೆ ಆಡಳಿತ ತರಬೇತಿ ಕೇಂದ್ರ ಮೈಸೂರದಲ್ಲಿ ಇರ್ಬೋದು, ಅದೆಲ್ಲಕ್ಕಿಂತ ಇವೆಲ್ಲವೂ ಕೂಡ ನಮ್ಮ ದೇಶ ಮಟ್ಟಕ್ಕೆ ಆಗೋಯ್ತು. ಇನ್ನು ನಾವು ವಿದೇಶದ ಮಟ್ಟಕ್ಕೆ ತಗೊಂಡ್ರೆ ಅಲ್ಲೂ ಕೂಡ ಬಹಳಷ್ಟು ಸಂಸ್ಥೆಗಳೊಟ್ಟಿಗೆ ತಾವು ಎಸ್ಎಸ್ಸಿಟ್ ಆಗ್ಬಿಟ್ಟಿದ್ದೀವಿ.
1: ನಿಜ ನಿಜ, ಅದು ಮುಖ್ಯವಾಗಿ ಅದು ಪ್ರಿನ್ಸ್ಟನ್ ಯೂನಿವರ್ಸಿಟಿ ಇರಲಿ, ವೆಲ್ಲೆಸ್ಲಿ ಕಾಲೇಜ್ ಇರಲಿ, ಬಾಸ್ಟನ್ ಇರಲಿ, ಇನ್ನು ಅನೇಕ ವಿಶ್ವವಿದ್ಯಾಲಯಗಳು, ಯುಸಿ ಬರ್ಕ್ಲಿ ಇರ್ಬೋದು, ಮತ್ತೆ ವಾಷಿಂಗ್ಟನ್ ಡಿಸಿ ಯಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ಮಾಡ್ಕೊಂಡು ಬಂದಾಗ ತುಂಬಾ ಐ ತಿಂಕ್ ವಿಶ್ವ ಇವತ್ತು ಒಂದ್ ಕಡೆ ಬದಲಾವಣೆ ಆಗ್ತಾ ಇದೆ. ಯಾವ ಸಮುದಾಯ ಬಗ್ಗೆ ಚರ್ಚೆ ಇರಲು 25 ವರ್ಷ, ಇವತ್ತು ಆ ಚರ್ಚೆ ಮೂಲಕ ಒಂದಷ್ಟು ನಾವು ಮುಖ್ಯವಾಹಿನಿಗೆ ಬರ್ತಾ ಇದ್ದೀವಿ. ಐ ತಿಂಕ್ ಈ ಪ್ರಕ್ರಿಯೆಯಲ್ಲಿ ನಮ್ಮನ್ನು ಯಾರು ಒಪ್ಕೊಳ್ತಾ ಇದ್ದಾರೋ ಅವರೆಲ್ಲರಿಗೂ ನಾನು ಖಂಡಿತ ಆಭಾರಿಯಾಗಿದ್ದೇನೆ.
0: ಅದೆಲ್ಲಕ್ಕಿಂತ ಹೆಚ್ಚಾಗಿ IVLP ಇಂಟರ್ನ್ಯಾಷನಲ್ ವಿಸಿಟರ್ ಲೀಡರ್ಶಿಪ್ ಪ್ರೋಗ್ರಾಮ್ ನಲ್ಲಿನೂ ಕೂಡ ತಾವು ಭಾಗವಹಿಸಿದ್ರಿ.
1: ಅಮೆರಿಕದಲ್ಲಿ ಆಗ ಕಾರ್ಯಕ್ರಮ ಮುಖ್ಯವಾಗಿ ಲಿಂಗತ್ವದ ಆಧಾರ ನಡೆಯುವಂತ ಯಾವುದೇ ಹಿಂಸೆಗಳ ವಿರುದ್ಧವಾಗಿ ಹೆಂಗೆಲ್ಲ ನಾವು ನೋಡಬೇಕು ಅಂತೇಳಿ ಅದು ವಿಶ್ವಾದ್ಯಂತ ಒಂದು ಚರ್ಚೆ ಮಾಡುವ ಒಂದು ದೊಡ್ಡ ವೇದಿಕೆ ಅದೇ.
0: ನೀವು ನಿಮ್ಮ ಸಮುದಾಯವನ್ನ ಕೇವಲ ಇಂಡಿಯಾದಲ್ಲಿ ಅಷ್ಟೇ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡುವುದಷ್ಟೇ ಅಲ್ಲ, ನಿಮ್ಮ ಸಮಸ್ಯೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ವೇದಿಕೆಯನ್ನಾಗಿಯೂ ಕೂಡ ಬಳಸ್ಕೊತಾ ಇದ್ದೀರಿ.
1: ಖಂಡಿತ ಹೌದು. ಅದಕ್ಕೆ ಇತ್ತೀಚೆಗೆ ನಡೆದಂತ ಇದು ನೈಲೇನಿ ಶೃಂಗಸಭೆ ಅಂತ ಹೇಳಿ 112 ರಾಷ್ಟ್ರಗಳು ಬಂದಿರ್ತವೆ. ಅದರಲ್ಲಿ ಫಾರ್ಮರ್ಸ್ ಮೂವ್ಮೆಂಟ್ ಇರ್ಬೋದು, ವಿಮೆನ್ಸ್ ಮೂವ್ಮೆಂಟ್ ಇರ್ಬೋದು, ಯೂತ್ ಮೂವ್ಮೆಂಟ್ ಇರ್ಬೋದು, ಎಲ್ಲ ಮೂವ್ಮೆಂಟ್ ಜೊತೆ ಆಗಿದ್ದಾಗ ಅಲ್ಲಿ ನಾನು ಕೇಳ್ಕೊಂಡೆ, ನೀವೆಲ್ಲ ದೊಡ್ಡ ದೊಡ್ಡ ಚಳವಳಿ ಭಾಗ ಆಗಿದ್ದೀರಿ, ನಮ್ಮ ಲೈಂಗಿಕ ಅಲ್ಪಸಂಖ್ಯಾತರನ್ನು ಕೂಡ ಈ ಚಳುವಳಿ ಪ್ರಕ್ರಿಯೆಯಲ್ಲಿ ಭಾಗ ಮಾಡ್ಕೋಬೇಕು. ನೀವು ನಮ್ಮನ್ನು ಬಿಟ್ಟರೆ, ನೀವು ನಮ್ಮನ್ನು ಸೇರಿಸ್ಕೊಳ್ತಿದ್ರೆ ಅದು ಚಳುವಳಿ ಅಲ್ಲ. ಸೊ ನಾವು ಸಾಮಾಜಿಕ ನ್ಯಾಯ, ಸಾಮಾಜಿಕ ತಾರತಮ್ಯ, ಸಾಮಾಜಿಕ ಶೋಷಣೆ, ಅನ್ಯಾಯಗಳ ವಿರುದ್ಧ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಮಾಡೋದಕ್ಕೆ ಎಲ್ಲರೂ ಒಂದೇ ಧ್ವನಿಯಿಂದ ಒಂದು ಒಕ್ಕೋಡ್ಲಿಂದ ನಾವು ಮಾಡ್ತೀವಮ್ಮ ಅಂತಂದ್ರು. ಸೊ ಅಂತ ಒಂದು ಬೆಂಬಲ ಬೇಕಾಗ್ತದೆ.
0: ಅಂದ್ರೆ ತೃತೀಯ ಲಿಂಗಿಗಳು ಕೂಡ ಮನುಷ್ಯರು, ನಾವು ನಿಮ್ಮೊಟ್ಟಿಗೆ ಒಟ್ಟಾಗಿ ಬದುಕ್ತೀವಿ ಅನ್ನೋದನ್ನ ದೃಢಪಡಿಸಿ ತೋರಿಸಿದಿರಿ.
1: ನನ್ನ ಪ್ರಶ್ನೆ ಬರ್ತದೆ. ಸೊ ಹಾಗಾದ್ರೆ ಪ್ರಥಮ ಲಿಂಗ ಯಾರು, ದ್ವಿತೀಯ ಲಿಂಗ ಯಾರು, ತೃತೀಯ ಲಿಂಗಿಯ? ಸೊ ನಮ್ಮ ತೃತೀಯ ಲಿಂಗಿ ಅಂತ ಯಾಕೆ ಕರೀತಾರೆ ಅಂತ ಪ್ರಶ್ನೆ. ಸೊ ನಾವು ಕೇಳೋದು, ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿದ್ದೀವಿ, ಹೆಣ್ಣಾಗಿ ಹುಟ್ಟಿ ಗಂಡಸಾಗಿ ಪರಿವರ್ತನೆ ಆಗಿದ್ದೀವಿ. ಸೊ ಈ ಪ್ರಕ್ರಿಯೆ, ಲಿಂಗದಿಂದ ಲಿಂಗತ್ವಕ್ಕೆ ಪರಿವರ್ತನೆ ಆಗುವ ಪ್ರಕ್ರಿಯೆಯಲ್ಲಿ ನಾವು ಫೇಸ್ ಮಾಡುವಂತ ಎಲ್ಲಾ ಡಿಫಿಕಲ್ಟೀಸು, ಇಟ್ ಇಸ್ ನಾಟ್ ಸೊ ಈಸಿ ಆಕ್ಚುಲಿ. ಅದಕ್ಕಾಗಿ ನಾವು ಫ್ಯಾಮಿಲಿ ಫೈಟ್ ಮಾಡ್ತೀವಿ, ಟೀಚರ್ಸ್ ಫೈಟ್ ಮಾಡ್ತೀವಿ,

0: ಎಜುಕೇಶನ್ ಜೊತೆಗೆ ಫೈಟ್ ಮಾಡ್ತೀವಿ, ಮೆಡಿಕಲ್ ಸೆಕ್ಟರ್ ಜೊತೆ ಕೆಲಸ ಫೈಟ್ ಮಾಡ್ತೀವಿ, ಲೈವ್ಲಿಹುಡ್ ನಮ್ಗೆ ಸಿಗಲ್ಲ ಅದ್ರ ಬಗ್ಗೆ ಕೆಲಸ ಮಾಡ್ತೀವಿ, ನಮ್ಮ ಕೆಲಸ ಕೊಡಿ ಅಂತ ಕೇಳ್ತೀವಿ, ಎಲ್ಲ ಸೆಕ್ಟರ್ಗಳು ಕೆಲಸ ಫೈಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಬರ್ತಾ ಇರ್ತೀವಿ. ಸೊ ಅದಕ್ಕೆ ನಮ್ಮ ಸಮುದಾಯ ಅಂತರ್ಲಿಂಗಿ ಲಿಂಗತ್ವ ಮತ್ತು ಲೈಂಗಿಕತೆ ಅಲ್ಪಸಂಖ್ಯಾತರು ಅಂದ್ರೆ ಅದರಲ್ಲಿ ಹಿಜರಾ, ಜೋಗಪ್ಪ, ಮರ್ಲಾಡಿ, ಶಿವಶಕ್ತಿ, ಜೋಗ್ತ, ಅಖ್ವಾ, ನಿರ್ವಾಣ, ಸಾಟ್ಲ, ಪಂಥಿ ಸಾಟ್ಲ, ಸಲಿಂಗಕಾಮಿಗಳು ಹೆಂಗಸರು, ಸಲಿಂಗಕಾಮಿ ಗಂಡಸರು, ದ್ವಿಲಿಂಗಕಾಮಿ ಗಂಡಸರು ಹೆಂಗಸರು, ಪ್ಯಾನ್ ಸೆಕ್ಷುವಲ್ಸು, ಡೆಮಿ ಸೆಕ್ಷುವಲ್ಸು, ಎ ಸೆಕ್ಷುವಲ್ಸು, ನಾವೊಂದು ವೈವಿಧ್ಯತೆಯ ಸಮುದಾಯ. ಪ್ರತಿಯೊಂದು ಅಸ್ತಿತ್ವಕ್ಕೆ ಅದರದೇ ಆದಂತಹ ಒಂದು ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಒಂದು ಹಿನ್ನೆಲೆ ಇರುವ ಸಮುದಾಯ ನಾವು ಆಗಿರುವಾಗ, ನಾವಿದು ದೊಡ್ಡ ಸಮುದಾಯ, ದೇಶದ ಜನಸಂಖ್ಯೆ ಏನು 1.4 ಬಿಲಿಯನ್ ಇದೆಯೋ ಅದರಲ್ಲಿ 10% ಸಮುದಾಯ ನಾವಾಗ್ತೀವಿ. ಸೊ ನಾವು ಇಲ್ಲದ ಸಮಾಜ ಇದೆಯಾ ಅಂತ ಒಂದು ವಾಪಸ್ ಪ್ರಶ್ನೆ.
1: ನೀವಿಲ್ಲದ ಸಮಾಜವನ್ನು ಊಹಿಸಿಕೊಳ್ಳುವುದಕ್ಕೂ ಕಷ್ಟ ಸಾಧ್ಯ. ಯಾಕೆಂತಂದ್ರೆ ಮನುಷ್ಯರು ಸಮಾಜದಲ್ಲಿ ಒಟ್ಟಾಗಿ ಬಾಳುವಂತಹ ಒಂದು ಕಲ್ಪನೆಯನ್ನ ಪ್ರತಿಯೊಬ್ಬರಿಗೂ ಕೂಡ ಜಾಗೃತಗೊಳಿಸಿದೆ. ಮನುಷ್ಯನ ಜೀವನದಲ್ಲಿ ಛಲ ಒಂದಿದ್ದರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ತಾವು ಮೂರ್ತ ಸ್ವರೂಪರಾಗಿದ್ದೀರಿ ಪದ್ಮಶಾಲಿ ಅವರೇ. SSLC ಫೇಲ್ ಆಗಿದ್ರು ಕೂಡ ತಾವು ಡಾಕ್ಟರ್ ಆಗ್ಬಿಟ್ರಿ. ಡಾಕ್ಟರ್ ಹೇಗಾದ್ರಿ?
0: ನನಗೆ ಡಾಕ್ಟರೇಟ್ ನಮ್ಮ ಕರ್ನಾಟಕದಿಂದ ನಂಗೆ ಸಿಗ್ಲಿಲ್ಲ, ಭಾರತದಿಂದ ಯಾವುದೇ ವಿಶ್ವವಿದ್ಯಾಲಯ ನಂಗೆ ಸಿಗ್ಲಿಲ್ಲ. ಬಟ್ ಆದ್ರೆ ಇಂಡಿಯನ್ ವರ್ಚುವಲ್ ಯೂನಿವರ್ಸಿಟಿ ಫಾರ್ ಪೀಸ್ ಅಂಡ್ ಎಜುಕೇಶನ್ ಅಂತ ಸ್ವಿಟ್ಜರ್ಲೆಂಡ್ ಸಂಸ್ಥೆ, ಅವರು ಇಂಡಿಯಾದ ಒಂದು ಬ್ರಾಂಚ್ ಇತ್ತಂತೆ. ಸೊ ಅವ್ರು ನನಗೆ ಕೊಡಲೇಬೇಕು ಅಂತ ಅಷ್ಟು ಹಠವನ್ನು ಮಾಡಿಕೊಟ್ಟಾಗ ಅದು ಅದಕ್ಕೆ ತುಂಬಾ ಡಾಕ್ಟರ್ ಅಕ್ಕ ಅಂತಾನೆ ಕರೀತಾರೆ. ಬಟ್ ನಾನು 10th class ಮ್ಯಾಥಮೆಟಿಕ್ಸ್ ಫೇಲ್ ಭಟ್ ಸಾಹೇಬ್ರೆ, ಹಾಗಾಗಿ ನಾನು
1: ಗೌರವ ಡಾಕ್ಟರೇಟ್ ಇರೋದ್ರಿಂದ ಈಗ ತಾವು ಡಾಕ್ಟರ್ ಆಗಿದ್ದೀರಿ. ಅದರೊಟ್ಟಿಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಕೂಡ ಮಾಡ್ಬಿಟ್ರಂತೆ.
0: ಅದು ನಾನು ಒಂದು ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತ ತುಂಬಾ ಇಷ್ಟ ಇದ್ದವಳು ನಾನು. ಆಕ್ಚುಲ್ ಆಗಿ ನನಗೆ ಸಂಗೀತ ಹಾಕೊಂಡು ನಮ್ಮ ಅಜ್ಜಿಯವ್ರು ಸಂಗೀತ ನಂಗೆ ಹೇಳ್ಕೊಡ್ಲಿಲ್ಲ. ನಾನು ಸಂಗೀತ ಇದು ಕಲ್ತ್ಬಿಟ್ಟೆ, ನಾನು ಹೆಣ್ಣಗ ಆಗ್ಬಿಡ್ತೀನಿ, ನಾನು ಹುಡುಗಿ ಆದಂಗೆ ಆಗ್ಬಿಡ್ತೀನಿ ಅಂತ ಅವ್ರ ಪರಿಕಲ್ಪನೆ. ಬಟ್ ಒಂದಷ್ಟು ಸಂಗೀತ ಅಭ್ಯಾಸಗಳನ್ನ ಮಾಡೋದು, ರಾಗ ಹಿಂಗೆ ತೆಗಿಬೇಕು ಅಂತ ಕಲ್ತ್ಕೊಂಡಿದ್ದನ್ನ. ಅದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತೇಳಿ ಆ ಹಾಡಿಗೆ ಕ್ಯಾರವನ್ ಆಲ್ಬಮ್ಸ್ ಅಂತ ಒಂದು ಆಲ್ಬಮ್ಗೆ ನಾನು ಹಾಡಬೇಕು ಅಂತ ಕೇಳ್ಕೊಂಡಾಗ ಸುಮಾರು 9 ಜನ ಸಮುದಾಯದವರು ಆ ಆಲ್ಬಮ್ನಲ್ಲಿ ಹಾಡಿದ್ದೇವೆ. ಆ ಹಾಡಿಗಾಗಿ ಎಲ್ಲ ಇದಕ್ಕಾಗಿ ಆ ಇಡೀ ಆಲ್ಬಮ್ಗೆ ನಮ್ಗೆ ಲಿಮ್ಕಾ ದಾಖಲೆ ಸಿಕ್ಕಿದ ಒಂದು ಸಂತೋಷದ ವಿಷಯ.
1: ಹಾಗಾದ್ರೆ ನಮ್ಮ ಕೇಳೋರಿಗೋಸ್ಕರ ಒಂದು ತುಣುಕನ್ನು ಯಾಕೆ ಹಾಡಬಾರ್ದು?
0: ಖಂಡಿತ ಅಣ್ಣ, ಇದಕ್ಕೆ ಇಲ್ಲ ಅನ್ನಕ್ಕೆ ಸಾಧ್ಯವೇ ಇಲ್ಲ.

0: ಮಜ್ಜಿಗೆಯೊಳಗಿನ ಬೆಣ್ಣೆ ಅಂತ ಹೇಳ್ಬಿಟ್ರಿ, ಅದೇ ರೀತಿಯಲ್ಲಿ ನಿಮ್ಮ ಸಮುದಾಯಕ್ಕೆ ಬೆಣ್ಣೆಯ ರೂಪದಲ್ಲಿ ಸಿಕ್ಕಿದಿರಿ, ಅವರಿಗೋಸ್ಕರವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀರಿ ಅಕ್ಕ ಪದ್ಮಶಾಲಿ ಅವರೇ. ನಾವು ಯಾರಿಗೇನು ಕಡಿಮೆ
1: ಇಲ್ಲ,
0: ನಾವು ನಿಮಗಿನ್ನ ಚೆನ್ನಾಗಿದ್ದೀವಿ ಅನ್ನೋದನ್ನ ಪ್ರೂವ್ ಮಾಡ್ತಾ ಇದ್ದೀರಿ ವಿವಿಧ ರೀತಿಯ ದಾಖಲೆಗಳನ್ನ ನಿರ್ಮಿಸುವುದರ ಮುಖಾಂತರ. ಅದೇ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡುವಂತ ಸಮಯದಲ್ಲಿ ಇನ್ನೊಂದು ಫೆಲೋಶಿಪ್ ಅನ್ನ ವರ್ಲ್ಡ್ ಅಲ್ಲಿ ಪ್ರಪ್ರಥಮವಾಗಿ ನೀವೇ ಪಡ್ಕೊಂಡ್ರಂತಿಲ್ಲ, ಅದು ಯಾವ್ದದು?
1: ಅಶೋಕ ಗ್ಲೋಬಲ್ ಫೆಲೋಶಿಪ್ ಅಂತೇಳಿ ವಿಶ್ವಾದ್ಯಂತ ಅದು ಕೆಲ ವ್ಯಕ್ತಿಗಳನ್ನ ಮಾತ್ರ ಅವರು ಗುರುತಿಸಿ ಕಂಡಿಡಿದು ಅವರು ಮಾಡುವ ಕೆಲಸಕ್ಕೆ ಪ್ರೋತ್ಸಾಹ ಕೊಡ್ತಾರೋ, ಅದ ನಮ್ಮ ಟಾಟಾ ಟ್ರಸ್ಟ್ ಅನ್ನುವ ಸಂಸ್ಥೆ ಅಶೋಕ ಗ್ಲೋಬಲ್ ಫೆಲೋಶಿಪ್ ನ ಭಾಗವಾಗಿದ್ದು ಅವರು ಅಕ್ಕೈ ಪದ್ಮಶಾಲಿ ಮಾಡುವ ಕೆಲಸಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡಬೇಕು ಅಂತ ಕೊಟ್ಟಂತ ಬಾತು. ಅದು ಅತಿ ದೊಡ್ಡ ಫೆಲೋಶಿಪ್ ಅದು ಆಕ್ಚುಲ್ ಆಗಿ. ಆ ಫೆಲೋಶಿಪ್ ನ ಪಡ್ಕೊಂಡು ರಾಜ್ಯ ರಾಷ್ಟ್ರ ಮತ್ತು ವಿಶ್ವದಿಂದ ಸಮುದಾಯ ಬಗ್ಗೆ ಒಂದಷ್ಟು ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಬಟ್ ಆ ಫೆಲೋಶಿಪ್ ಇಂದ ಒಂದಷ್ಟು ಗ್ಲೋಬಲ್ ನಮ್ಗೆ ರೆಕಗ್ನಿಷನ್ ಕೂಡ ಸಿಗ್ಲಿಕ್ಕೆ ಸಾಧ್ಯ ಆಯ್ತು.
0: ಈಗೆಲ್ಲ ನಾವು ರಾಷ್ಟ್ರ ಮತ್ತು ರಾಜ್ಯ ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ಬಿಟ್ವಿ, ರಾಜ್ಯನು ಕೂಡ ತಮ್ಮನ್ನು ಪುರಸ್ಕರಿಸಿದ್ಯಲ್ಲ.
1: ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದು ಒಂದು ಚಿಕ್ಕ ಕತೆ ಇದೆ. ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರು, ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಮಾಜ ಸೇವೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನು ಹೋಗಿ ಸಿದ್ದರಾಮಯ್ಯ ಅವರನ್ನ ಕೇಳಿದೆ, ನಾನು ನಿಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದ್ದೀನಿ, ಯಾಕೆ ನೀವು ನಂಗೆ ಈ ಪ್ರಶಸ್ತಿ ಕೊಡ್ತಾ ಇದ್ದೀರಾ, ನಿನ್ನ ವಿರುದ್ಧ ಫೈಟ್ ಮಾಡ್ತಾ ಇರೋದಕ್ಕೆ ನಿಮ್ಗೆ ಪ್ರಶಸ್ತಿ ಕೊಡ್ತಾ ಇದ್ದೀನಮ್ಮ ಅಂತಂದ್ರು. ಅದನ್ನು ತುಂಬಾ ಅತ್ಯಂತ ಚಿಕ್ಕ ವಯಸ್ಸಲ್ಲಿ ಪಡ್ಕೊಂಡ ಒಂದು ಪ್ರಶಸ್ತಿ 2015 ಇಸ್ವಿ. ಆಗ ನನಗೆ 32 ವರ್ಷ 33 ವರ್ಷ. ಆ ಪ್ರಶಸ್ತಿ ಅತಿ ಚಿಕ್ಕ ವಯಸ್ಸಲ್ಲಿ ಪಡ್ಕೊಂಡಂತಹ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾನೇ ಅಂತ ಹೇಳ್ತಾ ಇದ್ದಾರೆ.
0: ತಾವು ಬಿಸ್ನೆಸ್ ಲೈನ್ ಚೇಂಜ್ ಮೇಕರ್ಸ್ ಅವಾರ್ಡ್ ಅನ್ನು ಕೂಡ ಪಡ್ಕೊಂಡಿದ್ದ ನೆನಪಿದೆ.
1: ಅವತ್ತು ವಸಾಹತುಶಾಹಿ 377ನೇ ಕಾನೂನು ನಮ್ಮ ವಿರುದ್ಧವಾಗಿ ಇಡೀ ಸಮುದಾಯ ಪರವಾಗಿ ಸಮುದಾಯ ವಿರುದ್ಧ ಏನಿತ್ತು ಅದರ ವಿರುದ್ಧ ಒಂದು ಧ್ವನಿ ಎತ್ತಲೇಬೇಕಾಗಿರುವಂತಹ ಸಂದರ್ಭ ಬಂದಾಗ ಸುಪ್ರೀಂ ಕೋರ್ಟ್ ನಾನು ಹೋಗಿ ಅದನ್ನು ದಾವೆಯನ್ನು ಹೂಡಿ ನಮ್ಮ ಸಮುದಾಯದವರನ್ನು ನೀವು ಅಪರಾಧೀಕರಣ ಮಾಡಬೇಕು.

0: ಅಂತ ನಾವು ಕೇಳಿಕೊಂಡಿದ್ದ ಆ ಒಂದು ಹೋರಾಟಕ್ಕೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಸಾಹೇಬರು ನನಗೆ ಕರೆದು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿ ತುಂಬಾ ಸಂತೋಷದ ವಿಷಯ ಅಂತ ಹೇಳಿ.
1: ಅವರಿಗೆ ಯಾವುದೇ ರೀತಿಯ ಹಕ್ಕಿನಿಂದ ವಂಚನೆ ಆಗಲೇಬಾರದು ಅನ್ನುವಂತ ಆಟವನ್ನು ತೊಟ್ಟಿದ್ದೀರಿ.
0: ನಾವು ಸಂವಿಧಾನದ ಚೌಕಟ್ಟಲ್ಲಿ ಹೋರಾಟ ಚೌಕಟ್ಟು ಏನೇ ನಮ್ಮ ಸರ್ಕಾರಗಳನ್ನು ಮಾಡಿದವೋ ಆ ಮೂಲಕ ನಾವು ಪಡ್ಕೊಳ್ತಾ ಇದ್ದೇವೆ.
1: ಓಕೆ ಪದ್ಮಶಾಲಿ ಅವರೇ, ತಾವು ಇಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದೀರಿ, ಆದರೂ ಕೂಡ ತಮ್ಮ ಸಮುದಾಯವನ್ನ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡೋದು ಕೂಡ ಅಷ್ಟೇ ಪ್ರಮುಖ ಆಗಿದೆ.
0: ನೀವು ಹೇಳಿದ ಪ್ರಶ್ನೆ ಎಷ್ಟು ವ್ಯಾಲ್ಯೂ ಇದೆ ಅಂದ್ರೆ, ನಾನು ಇಷ್ಟೆಲ್ಲ ಕುಯ್ಸ್ಕೊಳ್ತೀನಿ, ಲಿಂಗ ಪರಿವರ್ತನೆ ಮಾಡ್ಕೊಳ್ತೀನಿ, ಸ್ಥಾನಗಳನ್ನ ಕಸಿ ಮಾಡ್ಕೊಳ್ತೀನಿ, ಧ್ವನಿಯ ಪೆಟ್ಟಿಗೆನ ಸರಿ ಮಾಡ್ಕೊಳ್ತೀನಿ, ಎಲ್ಲವನ್ನೂ ಸರಿ ಮಾಡ್ಕೊಳ್ತಾ ಹೋಗ್ಬೇಕಾದ್ರು ಆದ್ರೂ ನಿನ್ನ ಹೆಣ್ಣು ಅಂತ ಎಕ್ಸೆಪ್ಟ್ ಮಾಡಲ್ಲ ಯಾಕೆ? ಅದೇ ರೀತಿ ಹೆಣ್ಣಾಗುಟ್ಟಿ ಗಂಡಸಾಗಿ ಪರಿವರ್ತನೆ ಆದ್ರೂ ಕೂಡ ಗಂಡಸು ಅಂತ ಎಕ್ಸೆಪ್ಟ್ ಮಾಡಲ್ಲ ಯಾಕೆ? ಸೊ ಅವ್ರು ಹೇಳಿದ ತುಂಬಾ, ನಿಮ್ಗೆ ಹೆಣ್ಣು ಅಂದ್ರೆ ನಿಮ್ಗೆ ಯೋನಿ ಇಲ್ಲ, ನಿಮ್ಗೆ ಮೊಲೆ ಇಲ್ಲ, ನೀವು ಋತುಮತಿ ಆಗೋದಿಲ್ಲ, ನಿಮ್ಗೆ ಎದೆಯಲ್ಲಿ ಹಾಲು ಬರೋದಿಲ್ಲ ಅಂತೆಲ್ಲ ಹೇಳಿದಾಗ ಅದನ್ನ ಹೆಂಗೆ ಎಕ್ಸೆಪ್ಟ್ ಮಾಡಕ್ ಸಾ? ಸೊ ಹೆಣ್ಣು ನನ್ನ ಪ್ರಕಾರ ಈ ನಾಲ್ಕರಿಂದ ಐದು ಚೌಕಟ್ಟಿಗೆ ಮಾತ್ರ ಅಂತ ಪ್ರಶ್ನೆ.
1: ಸಂವೇದನೆಯ ಮೂಲಕ ಹೆಣ್ಣು ಗಂಡಾಗಿರ್ಬೋದು, ಗಂಡು ಹೆಣ್ಣಾಗಿ ಪರಿವರ್ತನೆ ಆಗುವಂತಹ ಮನೋಸ್ಥಿತಿಯಲ್ಲಿ
0: ಹರಿಹರ ಪುತ್ರ ಅಯ್ಯಪ್ಪನೇ ಸ್ವೀಕಾರ ಮಾಡಿದವರು, ಅರ್ಧನಾರೀಶ್ವರನನ್ನೇ ಸ್ವೀಕಾರ ಮಾಡಿದಂತವ್ರು, ಬೃಹನ್ನಲ್ಲಿ ಅರ್ಜುನನ್ನ ಸ್ವೀಕಾರ ಮಾಡಿದಂತವ್ರು, ಶಿಖಂಡಿ ಮಹಾಭಾರತದ ಯುದ್ಧಕ್ಕೆ ಹೋಗೋ ಸಂದರ್ಭದಲ್ಲಿ ಹಾಯಮ್ಮನ್ನ ಎಕ್ಸೆಪ್ಟ್ ಮಾಡಿದ ವಿಚಾರ ಇರ್ಬೋದು, ಎಲ್ಲವನ್ನ ಅವನು ನಾವು ನೋಡ್ತಾ ಇದ್ರೆ ಇದೊಂದು ಪ್ರಾಕ್ಟಿಕಾಲಿಟಿನ ಎಕ್ಸೆಪ್ಟ್ ಮಾಡಿ ಸ್ಟೋರೇಜ್ಗಳನ್ನ ಬಿಟ್ಟುಬಿಡಿ,
1: ವಾಸ್ತವಿಕತೆಯಲ್ಲಿ ಬದುಕೋಣ. ಅದೇ ರೀತಿಯಲ್ಲಿ ಸಮುದಾಯವನ್ನ ಮೂದಲಿಸುವುದಿರ್ಬೋದು, ಇಲ್ಲವೇ ಅವರನ್ನ ಒಂದು ರೀತಿಯಲ್ಲಿ ತಾತ್ಸಾರ ಮನೋಭಾವದಿಂದ ನೋಡುವುದು ಬೇಡ ಎನ್ನುವುದು ನಮ್ಮ ಆಶಯನೂ ಕೂಡ. ಪದ್ಮಶಾಲಿ ಅವರೇ, ಹಾಗೇನೇ ತಾವೇ ಹೇಳ್ತೀರಿ,
0: ಸ್ತ್ರೀಲಿಂಗ ನಾನಲ್ಲ, ಪುಲ್ಲಿಂಗ ನಾನಲ್ಲ, ಅಂತರ್ಲಿಂಗ ನಾನಲ್ಲ, ನಾನನ್ನ ಲಿಂಗವನ್ನು ನಿರ್ಧರಿಸುವ ಮಹಾಲಿಂಗಿ.
1: ನಮ್ಮ ಲಿಂಗವನ್ನ ನಾವೇ ನಿರ್ಧರಿಸಿದ್ದೀರಿ. ಅದೇ ರೀತಿಯಲ್ಲಿ ಈಗ ನಿಮ್ಮದೇ ಆದಂತಹ ಒಂದೆಡೆ ಸಂಸ್ಥೆಗೆ ಏನಾದ್ರೂ ಇಂತಹ ಒಂದು ಸಮುದಾಯದವರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು?
0: ನಮ್ಮ ಸಮುದಾಯದವರಾಗಿದ್ದು ಅವ್ರಿಗೆ ಫ್ಯಾಮಿಲಿಯಿಂದ, ಅವರ ಸಂಗಾತಿಗಳಿಂದ, ಅವರ ಪೊಲೀಸರಿಂದ, ಇಲ್ಲ ಸಮಾಜದಿಂದ, ಲೋಕಲ್ ಯಾವುದೇ ಸಾಧನ ಸಮಸ್ಯೆ ಇದ್ರು ಅವ್ರು ನೇರವಾಗಿ 998-00-992-432-532 ಈ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಖಂಡಿತವಾಗ ನಮ್ಗೆ ಏನೇನು ಸಾಧ್ಯ ಆಗುತ್ತೋ ಪ್ರತಿ ಜಿಲ್ಲೆಗೆಲ್ಲ ಒಂದು ವ್ಯವಸ್ಥೆ ಮಾಡುವ ಇದಿದೆ, ವ್ಯವಸ್ಥೆಗಳ ಮಾಡೋದ್ರ ಮೂಲಕ ನಾವು ಕೆಲಸಗಳು.
1: ಹಾಗೇನೆ ಕೊನೆಯದಾಗಿ ತಮ್ಮ ಕೇಳಿದ್ರಿ,
0: ಮತ್ತೆ ನಾವೆಲ್ಲರೂ ಮನುಷ್ಯರಾಗಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಒಬ್ಬನೊಬ್ರು ಪ್ರೀತಿ ಮಾಡೋಣ. ಪ್ರೀತಿಯ ರಾಜಕಾರಣವೇ ನಮ್ಗೆ ತುಂಬಾ ಮುಖ್ಯ. ಪ್ರೀತಿಯಿಂದಾನೇ ಬದುಕಬೇಕು, ದ್ವೇಷ ಮಾಡೋದು ಬೇಡ, ನಮ್ಮನ್ನ ಅಸೂಹೆ ಪಡ್ಕೊಳ್ಳೋದು ಬೇಡ, ಯಾರು ಹೇಗೆ ಇರಲಿ ಅವನ್ನ ಒಪ್ಕೊಳ್ಳುವಂತ ಈ ಒಂದು ಪ್ರಬುದ್ಧತೆ ನಾವು ಬೆಳೆಸ್ಕೊಳ್ಳೋಣ ಅಂತ.
1: ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಧನ್ಯವಾದ. ನಮಸ್ಕಾರ.
0: ನಮ್ಮ ಆಕಾಶವಾಣಿ ಭದ್ರಾವತಿ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ನಾನು ನಿಮ್ಮ ಅಕ್ಕೈ ಅಂದ್ರೆ ಅಷ್ಟೇಶ್ವರ್ಯ ಘನ ಸಂಪನ್ನಿ ದೊಡ್ಡ ಮನೆ ಅಕ್ಕಯ್ಯಮ್ಮ. ನಮಸ್ಕಾರ.

0: ಬದುಕು ಚಟಕಾಬಂಡಿ ಜೀವನದ ಯಶೋಗಾಥೆ ಒಳಗೊಂಡ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ಅಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ತಪ್ಪು ಮಾಡೋದು ಸಹಜ
4: ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ.

ಕೇಳುಗರೆ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದಲ್ಲಿ ಬರುವ ಷಟ್ ಕ್ರಿಯೆಗಳು, ಈ ಕುರಿತು ಶಿವಮೊಗ್ಗದ ನಿಧಿಗೆಯ ಟಿಎಂಎಇಎಸ್ ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ತ್ರಿಶೂಲ್ ದೇವ್ ಟಿಎ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಶಿಲ್ಪಾ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಜಾಹೀರಾತುಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಸರಿಯಾಗಿ 7:34:05. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975202206.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ವಾರ್ತೆಗಳ ವಿವರ. ಫ್ರಾನ್ಸ್ನ ಏವಿಯಾನ್ನಲ್ಲಿ 52ನೇ G7 ಶೃಂಗಸಭೆಯು ನಿನ್ನೆ ಅಧಿಕೃತವಾಗಿ ಆರಂಭವಾಗಿದ್ದು, ವಿಶ್ವದ ಪ್ರಮುಖ ಆರ್ಥಿಕ ರಾಷ್ಟಗಳ ನಾಯಕರು ಜಾಗತಿಕ ಮಟ್ಟದ ಪ್ರಮುಖ ಸವಾಲುಗಳ ಕುರಿತು ಮಹತ್ವದ ಚರ್ಚೆಗಳನ್ನು ನಡೆಸುತ್ತಿದ್ದಾರೆ. ಶೃಂಗಸಭೆಯ ಮೊದಲ ದಿನವಾದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಅಂತಾರಾಷ್ಟೀಯ ಸವಾಲುಗಳನ್ನು ಎದುರಿಸಲು ಒಟ್ಟಾಗಿ ಶ್ರಮಿಸುವುದು ಎಂಬ ವಿಷಯದ ಅಡಿಯಲ್ಲಿ ಆಯೋಜಿಸಿದ್ದ ವಿಶೇಷ ಭೋಜನಕೂಟದಲ್ಲಿ ವಿವಿಧ ದೇಶಗಳ ಮುಖ್ಯಸ್ಥರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಅಧ್ಯಕ್ಷ ಮ್ಯಾಕ್ರಾನ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಸೇರಿದಂತೆ G7 ದೇಶಗಳ ನಾಯಕರನ್ನು ಅಧಿಕೃತವಾಗಿ ಸ್ವಾಗತಿಸಿದರು. ಈ ಉನ್ನತ ಮಟ್ಟದ ಸಭೆಯಲ್ಲಿ ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೇಯನ್ ಮತ್ತು ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಅವರು ಸಹ ಉಪಸ್ಥಿತರಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವ ಈ ಶೃಂಗಸಭೆಯಲ್ಲಿ ಜಾಗತಿಕ ಅಸಮತೋಲನವನ್ನು ಕಡಿಮೆ ಮಾಡುವುದು, ಪ್ರಮುಖ ಬಿಕ್ಕಟ್ಟುಗಳನ್ನು ಪರಿಹರಿಸುವುದು, ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹಾಗೂ ಸಂಘಟಿತ ಅಪರಾಧಗಳು ಹಾಗೂ ಅಕ್ರಮ ಹಣಕಾಸು ಹರಿವಿನ ವಿರುದ್ದದ ಹೋರಾಟವನ್ನು ಬಲಪಡಿಸುವ ಕುರಿತು ನಾಯಕರು ಸುದೀರ್ಘ ಸಮಾಲೋಚನೆ ನಡೆಸಲಿದ್ದಾರೆ. G7 ಶೃಂಗಸಭೆಯು ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ ಮತ್ತು ಅಮೆರಿಕ ದೇಶಗಳನ್ನೊಳಗೊಂಡ ಸದಸ್ಯ ರಾಷ್ಟಗಳ ವಾರ್ಷಿಕ ಅತ್ಯುನ್ನತ ಅಂತಾರಾಷ್ಟೀಯ ವೇದಿಕೆಯಾಗಿದೆ. ಸ್ಲೊವಾಕಿಯಾ ಗಣರಾಜ್ಯದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್ ಗೌರವವನ್ನು ಪ್ರದಾನ ಮಾಡಿದ್ದಾರೆ. ಈ ಪ್ರತಿಷ್ಠಿತ ಮತ್ತು ವಿಶಿಷ್ಟ ಗೌರವಕ್ಕಾಗಿ ಪ್ರಧಾನಿ, ಸ್ಲೊವಾಕಿಯಾದ ಅಧ್ಯಕ್ಷರು, ಸರ್ಕಾರ ಮತ್ತು ಅಲ್ಲಿನ ಜನತೆಗೆ ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾತನಾಡಿದ ಪ್ರಧಾನಿ, ಈ ಅತ್ಯುನ್ನತ ಗೌರವ ಭಾರತ

0: 140 ಕೋಟಿ ಜನತೆಗೆ ಸಂದ ಗೌರವವಾಗಿದೆ ಹಾಗೂ ಇದು ಭಾರತ ಮತ್ತು ಸ್ಲೋವಾಕಿಯಾ ದೇಶಗಳ ನಡುವಿನ ದೀರ್ಘಕಾಲೀನ ಸ್ನೇಹ ಸಂಬಂಧಕ್ಕೆ ಸಂದ ಗೌರವವಾಗಿದೆ ಎಂದು ತಿಳಿಸಿದ್ದಾರೆ. ಈ ಪ್ರಶಸ್ತಿಯು ಭಾರತ ಮತ್ತು ಸ್ಲೋವಾಕಿಯಾ ದೇಶಗಳ ಜನರ ನಡುವಿನ ಪರಸ್ಪರ ವಿಶ್ವಾಸ, ಆತ್ಮೀಯತೆ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎಂದು ಬಣ್ಣಿಸಿದ ಪ್ರಧಾನಿ, ಉಭಯ ದೇಶಗಳ ಮುಂಬರುವ ಪೀಳಿಗೆಗೆ ತಮ್ಮ ನಡುವಿನ ವಿಶೇಷ ಸ್ನೇಹ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಹಾಗೂ ಪೋಷಿಸಲು ಈ ಗೌರವ ನಿರಂತರ ಪ್ರೇರಣೆ ನೀಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ, ನೀತಿ ಚರ್ಚೆಗಳು ಮತ್ತು ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ನೀಡುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟದ ಚರ್ಚೆಯ ಮುಖ್ಯವಾಹಿನಿಗೆ ತರುವ ಒಂದು ಚಳವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ರಾಮಮಂದಿರದಲ್ಲಿ ಭಕ್ತರು ನೀಡಿದ ಕಾಣಿಕೆ ಹಾಗೂ ಅಮೂಲ್ಯ ವಸ್ತುಗಳ ದುರ್ಬಳಕೆ ಆರೋಪಗಳ ಕುರಿತು ತನಿಖೆ ನಡೆಸಲು ರಚಿಸಲಾದ ವಿಶೇಷ ತನಿಖಾ ತಂಡ ಎಸ್ಐಟಿ ಇಂದು ತನಿಖೆಯನ್ನು ಆರಂಭಿಸಿದೆ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ ಪಂತ್ ನೇತೃತ್ವದ ಈ ಎಸ್ಐಟಿಯಲ್ಲಿ ಪೊಲೀಸ್ ಮಹಾನಿರೀಕ್ಷಕ ಕಿರಣ್ ಎಸ್ ಹಾಗೂ ಹಣಕಾಸು ಇಲಾಖೆಯ ವಿಶೇಷ ಕಾರ್ಯದರ್ಶಿ ನೀಲ್ ರತನ್ ಸದಸ್ಯರಾಗಿದ್ದಾರೆ. ಎಸ್ಐಟಿ ಸದಸ್ಯರು ಅಯೋಧ್ಯೆಗೆ ಆಗಮಿಸಿ ತನಿಖೆ ಆರಂಭಿಸಿದ್ದು, ನಿನ್ನೆ ಅಯೋಧ್ಯೆ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ರಾಮಮಂದಿರ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದರು. ಎಸ್ಐಟಿಗೆ 7 ದಿನಗಳೊಳಗೆ ಪ್ರಾಥಮಿಕ ವರದಿ ಹಾಗೂ 15 ದಿನದೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲೆ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಹೊಸ ಆದೇಶದ ಪ್ರಕಾರ ಡೀಸೆಲ್ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 13.05 ರೂಪಾಯಿಯಿಂದ 14 ರೂಪಾಯಿ ಹಾಗೂ ವಿಮಾನ ಇಂಧನ ರಫ್ತು ಸುಂಕವನ್ನು ಪ್ರತಿ ಲೀಟರ್ಗೆ 9.05 ರೂಪಾಯಿಯಿಂದ 12.05 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಪೆಟ್ರೋಲ್ ರಫ್ತು ಸುಂಕದಲ್ಲಿ ಯಾವುದೇ ಬದಲಾವಣೆ ಮಾಡದೆ ಪ್ರತಿ ಲೀಟರ್ಗೆ 1.05 ರೂಪಾಯಿ ಉಳಿಸಿಕೊಳ್ಳಲಾಗಿದೆ. ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸುಂಕದ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ದೇಶೀಯ ಮಾರುಕಟ್ಟೆಗೆ ಆದ್ಯತೆ ನೀಡಲು ಮತ್ತು ದೇಶೀಯ ರಫ್ತುಗಳನ್ನು ನಿಯಂತ್ರಿಸಲು ಸರ್ಕಾರ ಮಾರ್ಚ್ 27ರಿಂದ ಈ ರಫ್ತು ಸುಂಕದ ವ್ಯವಸ್ಥೆ ಜಾರಿಗೆ ತಂದಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ವಿಕಸಿತ ಭಾರತ ಯುವ ಸಂಸತ್ತನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ರಾಷ್ಟಮಟ್ಟದಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದೆ. ಕಳೆದ ವರ್ಷ ಮೇ 6 ಮತ್ತು 7ರ ಮಧ್ಯರಾತ್ರಿ ನಡೆಸಲಾದ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಭಯೋತ್ಪಾದನೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಗತ್ತಿಗೆ ರವಾನಿಸಿತು. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ಸಂಘಟನೆಗಳ ನೆಲೆಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಈ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿದ್ದ 9 ಪ್ರಮುಖ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಲಾಯಿತು. 100ಕ್ಕೂ ಹೆಚ್ಚು ಉಗ್ರರು ಹತರಾಗಿದ್ದರು. ಇದೇ ವೇಳೆ ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರ ವೇಗ ನೀಡಿದೆ. ಗಡಿ ಭದ್ರತೆ, ಭಯೋತ್ಪಾದನೆ ನಿಗ್ರಹ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯತ್ತ ಸರ್ಕಾರ ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಭಯೋತ್ಪಾದನೆ ವಿರುದ್ದ ಯಾವುದೇ ರಾಜಿ ಇಲ್ಲ ಎಂಬ ನಿಲುವಿನೊಂದಿಗೆ ಎನ್ಡಿಎ ಸರ್ಕಾರ ತನ್ನ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಮುಂದುವರೆಸಿದೆ. ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿ ಈ ವರ್ಷದ ನಾಗರಿಕ ಸೇವೆಗಳ ಪೂರ್ವಭಾವಿ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. ಸಾವಿರಕ್ಕೂ ಹೆಚ್ಚು

0: ಹುದ್ದೆಗಳ ಭರ್ತಿಗಾಗಿ ನಡೆದ ಪರೀಕ್ಷೆಯಲ್ಲಿ 13,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಗರಿಕ ಸೇವೆಗಳ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದಾರೆ ಎಂದು ಯುಪಿಎಸ್ಸಿ ತಿಳಿಸಿದೆ. ಅಂಕಗಳು ಹಾಗೂ ಉತ್ತರ ಕೀಲಿಯನ್ನು ಅಂತಿಮ ಫಲಿತಾಂಶ ಪ್ರಕಟವಾದ ಬಳಿಕ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ತಿಳಿಸಲಾಗಿದೆ. ಅಭ್ಯರ್ಥಿಗಳು ತಮ್ಮ ಫಲಿತಾಂಶವನ್ನು ಯುಪಿಎಸ್ಸಿಯ ಅಧಿಕೃತ ಜಾಲತಾಣ upsc.gov.in ನಲ್ಲಿ ವೀಕ್ಷಿಸಬಹುದು. ಕಳೆದ 4 ತಿಂಗಳುಗಳಿಂದ ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿದ್ದ ಸಂಘರ್ಷಕ್ಕೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ದೇಶಗಳು ಮಹತ್ವದ ಚೌಕಟ್ಟು ಒಪ್ಪಂದವನ್ನು ಘೋಷಿಸಿವೆ. ಉಭಯ ದೇಶಗಳ ನಡುವೆ ಈಗಾಗಲೇ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಲಾಗಿದ್ದು ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನ ಜೆನೆವಾದಲ್ಲಿ ಅಧಿಕೃತ ಸಹಿ ಹಾಕುವ ಕಾರ್ಯಕ್ರಮ ನಡೆಯಲಿದೆ. ಈ ಒಪ್ಪಂದದ ಅನ್ವಯ ಜಗತ್ತಿನ ಅತ್ಯಂತ ನಿರ್ಣಾಯಕ ಜಲಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮರುಚಾಲನೆಗೊಳಿಸಲು ಹಾದಿ ಸುಗಮವಾಗಲಿದ್ದು ಇರಾನ್ನ ಪರಮಾಣು ಕಾರ್ಯಕ್ರಮದ ಕುರಿತು 60 ದಿನಗಳ ಕಾಲಾವಕಾಶದ ಮಾತುಕತೆಗಳು ಆರಂಭವಾಗಲಿವೆ. ಈ ಸಕಾರಾತ್ಮಕ ಬೆಳವಣಿಗೆಯಿಂದಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆಗಳು ಇಳಿಕೆ ಕಂಡಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಗಿಶ್ಚಿಯಾನ್ ಈ ಬೆಳವಣಿಗೆಯನ್ನು ಸ್ವಾಗತಿಸಿದ್ದು ಯುದ್ಧ ಕೊನೆಗೊಳಿಸುವ ನಿಟ್ಟಿನಲ್ಲಿ ಇದನ್ನು ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ನಿರ್ಬಂಧಗಳ ಸಡಿಲಿಕೆ, ಜಲಮಾರ್ಗದ ಸುಂಕ ಮತ್ತು ಇಸ್ರೇಲ್ ಲೆಬನಾನ್ ಗಡಿ ಸಂಘರ್ಷದಂತಹ ಪ್ರಮುಖ ವಿಷಯಗಳಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಮುಂದುವರೆದಿವೆ. ಈ ಒಪ್ಪಂದ ಆ ವಲಯದ ಸುದೀರ್ಘ ಶಾಂತಿಗೆ ದಾರಿಯಾಗಲಿದೆಯೇ ಎಂಬುದನ್ನು ಮುಂಬರುವ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಫಿಫಾ ವಿಶ್ವಕಪ್ 2026ರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆ ಪಡೆದಿರುವ ಪುಟ್ಟ ರಾಷ್ಟ್ರ ಕಾಬೋ ವರ್ಡೆ ಬಲಿಷ್ಠ ಸ್ಪೇನ್ ತಂಡವನ್ನು ಗೋಲು ರಹಿತ ಡ್ರಾಗೆ ತಡೆದು ಅಚ್ಚರಿ ಮೂಡಿಸಿದೆ. 40 ವರ್ಷದ ಗೋಲ್ ಕೀಪರ್ ಒಜಿನ್ಹಾ ಅವರ ಅದ್ಭುತ ಪ್ರದರ್ಶನದ ನೆರವಿನಿಂದ ಕಾಬೋ ವರ್ಡೆ 0-0 ಅಂತರದಲ್ಲಿ ಪಂದ್ಯವನ್ನು ಸಮಬಲದಲ್ಲಿ ಅಂತ್ಯಗೊಳಿಸಿತು. ಇದುವರೆಗೆ ಟೂರ್ನಿಯ ಅತಿದೊಡ್ಡ ಅಚ್ಚರಿ ಫಲಿತಾಂಶವೆಂದು ತಿಳಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏವಿಯಾನ್ನಲ್ಲಿ G7 ಶೃಂಗಸಭೆ ಆರಂಭ, ಪ್ರಮುಖ ಜಾಗತಿಕ ಸವಾಲುಗಳ ಕುರಿತು ನಾಯಕರ ಚರ್ಚೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ಲೊವಾಕಿಯಾದ ಅತ್ಯುನ್ನತ ನಾಗರಿಕ ಗೌರವ ಸನ್ಮಾನ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತು ಸುಂಕ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಸ್ಪೇನ್ ವಿರುದ್ಧ ಅಚ್ಚರಿಯ ಡ್ರಾ ಸಾಧಿಸಿದ ಕಾಬೋ ವರ್ಡೆ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000ಕ್ಕೂ ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: जानते हैं, कुवैत जैसे देश की जीडीपी से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री, 40 लाख करोड़ से भी अधिक के मुद्रा लोन से।
5: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर।
4: 12 साल विश्वास के, विकास के, जन कल्याण के।
1: ಕೇಳುಗರೆ, ಈಗ ಮಧುರವಾದಂತಹ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ ಆಗಿದೆ. ಆರಂಭದಲ್ಲಿ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಹೊಸ ಬೆಳಕು ಚಿತ್ರದ ಗೀತೆ ಸಾಹಿತ್ಯವನ್ನು ಬರೆಸಿದ್ದಾರೆ ಜೀವೋದಯ ಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರು.

ಇನ್ನು ಕಡೆಯದಾಗಿ ಕೇಳೋಣ ಸಂಪತ್ತಿಗೆ ಸವಾಲ್ ಚಿತ್ರದಾಗಿದೆ. ಹಾಡಿದರೆ ಎಸ್ ಜಾನಕಿ, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸ್ವರ ಜೋಡಣೆಯನ್ನು ಮಾಡಿದ್ದಾರೆ ಜಿ ಕೆ ವೆಂಕಟೇಶ್.

0: in the FIFA World Cup 2026, tiny Cape Verde, making its historic first appearance in the World Cup, produced an extraordinary performance to secure a 0-0 draw with global heavyweights Spain. Cape Verde's 40-year-old goalkeeper, Vizinha, delivered a heroic performance as his side held Spain to a 0-0 draw. Earlier, Belgium and Egypt also drew 1-1 in their Group G opening match at Seattle Stadium. Egypt came close to securing their first ever World Cup victory, but were denied by a quick response from Belgium substitutes under the intense heat. Saudi Arabia and Uruguay also drew 1-1 in their opening match of Group H in Miami Stadium in the US this morning. Abdullah Al-Amri scored on a rebound in the 41st minute for Saudi Arabia, and Uruguay's Maxi Araujo responded with an equalizer in the 80th minute. And now, for a look at today's newspapers, it's over to Subhadra Ramachandran.
1: Thank you, Sunil. The peace deal between the U.S. and Iran is prominently noted on the front pages of dailies. U.S. and Iran reach deal to end war, reopen Hormuz, headlines the Indian Express. U.S.-Iran strike tentative peace deal as Israel refuses land pullback, reads the headline in the Statesman. Prime Minister Modi will lead the main event of the International Day of Yoga 2026 celebrations in Kolkata on June 21, writes the Asian Age. In its editorial piece titled Label Truth, the Tribune argues that FSSAI's action against misleading food labels is necessary, but only a first step. And that is back to you, Sunil.
0: Thank you, Subhadra. And now, before we end the bulletin, the headlines once again. Slovakia confers its highest honor, Order of the White Double Cross, first class, on Prime Minister Narendra Modi. Prime Minister Modi to participate in G7 summit in Avignon, France, today to hold bilateral meetings with Prime Ministers of Canada and UK and UAE President. And in football, Cape Verde stunned Spain in scoreless draw at FIFA World Cup. Belgium also settled for 1-1 draw with Egypt. And with that, we end the morning news. Have a nice day.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದಲ್ಲಿ ಬರುವ ಷಟ್ಕ್ರಿಯೆಗಳು ಈ ಕುರಿತು ಶಿವಮೊಗ್ಗ ನಿದಿಗೆಯ ಟಿಎಂಎಇಎಸ್ ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತ್ರಿಶೂಲ್ ದೇವ್ ಟಿಎ ಇವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಶಿಲ್ಪಾ ಹೆಚ್ಎಂ.
3: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಯೋಗದಲ್ಲಿ ಬರುವಂತಹ ಷಟ್ಕ್ರಿಯೆಗಳು, ಷಟ್ಕರ್ಮ ಅಂತ ಹೇಳಲಾಗುತ್ತೆ, ಇದ್ರ ಬಗ್ಗೆ ತಿಳಿಯೋಣ. ಈ ಷಟ್ಕ್ರಿಯೆಗಳಿಂದ ದೇಹ ಮನಸ್ಸಿನ ಶುದ್ಧೀಕರಣದ ಬಗ್ಗೆ ಯೋಗದಲ್ಲಿ ಹೇಳಲಾಗಿದೆ. ಈ ಕುರಿತಂತೆ ಇಂದು ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ತ್ರಿಶೂಲ್ ದೇವ್ ಟಿಎ. ಇವರು ಟಿಎಂಎಇಎಸ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ನಿದಿಗೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
4: ನಮಸ್ಕಾರ ಮೇಡಮ್.
3: ಡಾಕ್ಟರ್, ಏನಿದು ಷಟ್ಕ್ರಿಯೆ ಅಥವಾ ಷಟ್ಕರ್ಮ ಅಂದ್ರೇನು, ಇದ್ರ ಉದ್ದೇಶ ಏನು ಡಾಕ್ಟರ್?
4: ಷಟ್ಕರ್ಮಗಳು ಎಂದ್ರೆ ಅದು ಹಠಯೋಗದಲ್ಲಿ ವಿವರಿಸಲಾದ ಆರು ಶುದ್ಧೀಕರಣ ಕ್ರಿಯೆ ಆಗಿದಾವೆ. ಅದು ದೇಹ ಮತ್ತು ಮನಸ್ಸನ್ನು ಶುದ್ಧಗೊಳಿಸಲು ಮತ್ತು ನಮ್ಮನ್ನು ಯೋಗಾಭ್ಯಾಸಕ್ಕೆ ಸಿದ್ಧಗೊಳಿಸಲು ಇದು ಸಹಾಯ ಮಾಡುತ್ತೆ. ಇದರ ಉದ್ದೇಶ ಏನು ಅಂದ್ರೆ, ಮೂರು ಉದ್ದೇಶ ಮೇನ್ ಆಗಿ ಹೇಳೋದಾದ್ರೆ, ಮೊದಲನೇದಾಗಿ ದೇಹ ಶುದ್ಧೀಕರಣ, ಮತ್ತೆ ಎರಡನೇದಾಗಿ ಮಾನಸಿಕ ಸ್ಪಷ್ಟತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಈ ದೇಹ ಶುದ್ಧೀಕರಣ ಅಂದ್ರೆ ಏನು ಅಂತ ನೋಡೋದಾದ್ರೆ, ಶಾರೀರಿಕ ಆರೋಗ್ಯವನ್ನು ಇದು ಸುಧಾರಿಸೋದಲ್ಲದೆ, ಉದಾಹರಣೆಗೆ ಶೀತ, ಅಸ್ತಮ ಅಥವಾ ಜೀರ್ಣ, ಮಲಬದ್ಧತೆ ಇತ್ಯಾದಿಗಳನ್ನು ಅದು ತಡೆಗಟ್ಟಲು ತುಂಬಾ ಸಹಾಯ ಮಾಡುತ್ತದೆ. ಈಗ ಮಾನಸಿಕ ಸ್ಪಷ್ಟತೆ ಅಂದ್ರೆ ಮನಸ್ಸಿನ ಒತ್ತಡ, ಈಗಿನ ಕಾಲದಲ್ಲಿ ಒತ್ತಡಗಳು ಜಾಸ್ತಿ, ಖಿನ್ನತೆಯ ಒತ್ತಡ, ಡಿಪ್ರೆಷನ್ ಜಾಸ್ತಿ ಆಗ್ತಿದೆ. ಸೊ ಇದು ಮನಸ್ಸಿನ ಒತ್ತಡ ಮತ್ತು ಆತಂಕ ಮತ್ತು ಖಿನ್ನತೆಯನ್ನು ಇದು ಕಡಿಮೆ ಮಾಡೋಕ್ಕೆ ತುಂಬಾ ಸಹಾಯ ಮಾಡುತ್ತದೆ. ಕೊನೆಯದಾಗಿ ರೋಗ ನಿರೋಧಕ ಶಕ್ತಿ, ಏನು ಇಮ್ಯುನಿಟಿ ಅಂತೀವಲ್ಲ, ಅದು ಇಮ್ಯುನಿಟಿ ಬಿಲ್ಡಪ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತದೆ.
3: ಈ ಎಲ್ಲ ಉದ್ದೇಶಗಳನ್ನ ಈಡೇರಿಸೋಕ್ಕೋಸ್ಕರ ನಾವು ಷಟ್ಕರ್ಮಗಳನ್ನ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಡಾಕ್ಟರ್, ಯಾವ್ಯಾವ್ದು ಈ ಷಟ್ ಅಂದ್ರೆ ಆರು ಅನ್ನೋದು ಅಲ್ವಾ, ಈ ಆರು ಕ್ರಿಯೆಗಳು ಯಾವ್ಯಾವ್ದು ಅಂತ ಹೇಳ್ತೀರಿ?
4: ಆರು ಕ್ರಿಯೆಗಳು ಯಾವ್ಯಾವು ಅಂದ್ರೆ, ನೇತಿ, ಧೌತಿ, ಬಸ್ತಿ, ನೌಲಿ, ಕಪಾಲಪಾತಿ ಮತ್ತು ತ್ರಾಟಕ ಅಂತ ಕರೀತಾರೆ ಆರನ್ನು. ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ನೇತಿ. ನೇತಿ ಅಂದ್ರೆ ಏನು ಅಂದ್ರೆ, ಇದು ಮೂಗಿನ ಶುದ್ಧೀಕರಣ, ಅಂದ್ರೆ ನೇಸಲ್ ಪಾತ್ವೆ ಅಂತೀವಲ್ಲ, ಆ ಮೂಗಿನ ದಾರಿ ಅಂತೀವಲ್ಲ, ಅದನ್ನ ಶುದ್ಧೀಕರಣ ಮಾಡೋದು ನೇತಿ ಅಂತ ಕರೀತಾರೆ. ಎರಡನೇದಾಗಿ ಧೌತಿ. ಧೌತಿ ಅಂದ್ರೆ ಇದು ಜೀರ್ಣಾಂಗ ಶುದ್ಧೀಕರಣ, ಅದೊಂಥರ ಡೈಜೆಸ್ಟಿವ್ ಸಿಸ್ಟಮ್ ಇದ್ರ ರಿಲೇಟೆಡ್ ಇರುತ್ತೆ ಇದು. ಸೊ ಇದು ಜೀರ್ಣಾಂಗ ಶುದ್ಧೀಕರಣ ಅಂತ ಕರೀತಾರೆ. ಬಸ್ತಿ ಅಂದ್ರೆ ಕೊಲೋನ್ ಅಥವಾ ದೊಡ್ಡ ಕರುಳು ಅಂತೀವಲ್ಲ, ಲಾರ್ಜ್ ಇಂಟೆಸ್ಟೈನ್, ಅದ್ರನ್ನ ಶುದ್ಧೀಕರಣಕ್ಕೆ ಇದು ಸಹಾಯಕವಾಗುತ್ತದೆ. ಮೂರನೇದು ನೌಲಿ, ಉದರದ ಸ್ನಾಯು ಚಲನೆ ಅಂತ ಕರಿತೀವಿ, ಅಂದ್ರೆ ಹೊಟ್ಟೆಗಳಲ್ಲಿರುವ ಸ್ನಾಯುಗಳನ್ನ ಚಲನೆ ಮಾಡೋದು, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಮಾಡೋದು, ಅದನ್ನ ನೌಲಿ ಅಂತ ಕರೀತಾರೆ. ಐದನೇದಾಗಿ ಕಪಾಲಪಾತಿ. ಕಪಾಲಪಾತಿ

0: ಅಂದರೆ ಶ್ವಾಸಕೋಶದ ಶುದ್ಧೀಕರಣ, ಇದು ರೆಸ್ಪಿರೇಟರಿ ರಿಲೇಟೆಡ್ ಆಗುತ್ತೆ. ಸೊ ಇದು ಶ್ವಾಸಕೋಶದ ಶುದ್ಧೀಕರಣಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕೊನೆಯದಾಗಿ ತ್ರಾಟಕ, ಇದು ಕಣ್ಣಿನ ಶುದ್ಧೀಕರಣ. ಈಗ ತುಂಬಾ ಇಂಪಾರ್ಟೆಂಟ್ ಇದೆ ಅದೀಗ ತುಂಬಾ, ಬಿಕಾಸ್ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿದೆ, ಎಲ್ಲರೂ ಕಂಪ್ಯೂಟರ್ ಮುಂದೆ ಕುತ್ಕೊಳ್ಳೋದೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ತ್ರಾಟಕ ತುಂಬಾ ಉಪಯೋಗ ಅವರಿಗೆ, ದಿನ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ.
1: ಹಾಗಾದ್ರೆ ಡಾಕ್ಟರ್, ಈಗ ಒಂದೊಂದೇ ನಾವು ನೋಡ್ತಾ ಹೋಗೋಣ.

0: ಅದರಲ್ಲಿ ತೊಳೆಯುವುದು ವಾಷಿಂಗ್ ಅಂತ. ಇದು ಜೀರ್ಣಕೋಶ ಮತ್ತು ಹೊಟ್ಟೆ, ಅನ್ನನಾಳ ಮತ್ತು ಗಂಟ್ಲನ್ನು ಶುದ್ಧಗೊಳಿಸುತ್ತದೆ. ದೇಹದ ಆರೋಗ್ಯವನ್ನು ಇದು ಸುಧಾರಿಸುತ್ತದೆ. ಇದರ ಅಭ್ಯಾಸದ ಕ್ರಮ ನೋಡೋದಾದ್ರೆ ಧೋತಿಯಲ್ಲಿ ಹಲವು ವಿಧಾನಗಳಿವೆ, ಬಟ್ ಅದರಲ್ಲಿ ಒಂದು ಎರಡು ಮುಖ್ಯವಾದದ್ದು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಮೊದಲನೇದು ಕುಂಜಲ್ ಕ್ರಿಯಾ ಅಂತಾರೆ, ಅಥವಾ ವಮನ ಧೌತಿ. ಎರಡನೇದಾಗಿ ವಸ್ತ್ರ ಧೌತಿ. ಈ ಎರಡನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲನೇದಾಗಿ ಕುಂಜಲ ಕ್ರಿಯಾ ಅಥವಾ ವಮನ ಧೌತಿ ಹೇಗೆ ಮಾಡೋದು ಅಂತ ನೋಡೋದಾದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-2 ಲೀಟರ್ ಉಪ್ಪು ಸೇರಿಸಿದ ಬೆಚ್ಚಗಿನ ನೀರನ್ನು ಕುಡಿಬೇಕು. ನಂತರ ಸ್ವಲ್ಪ ಮುಂದಕ್ಕೆ ಬಗ್ಗಿ ಬೆರಳುಗಳಿಂದ ಗಂಟಲನ್ನು ಉತ್ತೇಜಿಸಿ, ಒಳಭಾಗವನ್ನು ಉತ್ತೇಜಿಸಿ ವಾಂತಿ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಇದರಿಂದ ಹೊಟ್ಟೆಯಲ್ಲಿನ ವಿಷಕಾರಕ ತ್ಯಾಜ್ಯ ಹೊರಹೋಗುತ್ತೆ.
1: ಖಾಲಿ ಹೊಟ್ಟೆಯಲ್ಲಿ
0: ಮಾಡಬೇಕು. ತಜ್ಞ ವೈದ್ಯರ ಮಾರ್ಗದರ್ಶನದಲ್ಲಿ, ಅಂದ್ರೆ ಯೋಗ ತಜ್ಞ ವೈದ್ಯರ ಮಾರ್ಗದರ್ಶನದಲ್ಲೇ ಮಾಡಬೇಕು. ಏನೇ ಹೇಳಿದ್ರು ಈ ಷಡ್ಕರ್ಮದಲ್ಲಿ ತಜ್ಞ ವೈದ್ಯರು ಯೋಗ ವೈದ್ಯರ ಸಲಹೆಯಿಂದನೇ ಮಾಡಬೇಕು.
1: ಅವರ ಸಮ್ಮುಖದಲ್ಲೇ ಮಾಡಬೇಕು.
0: ಸಪರೇಟ್ ಆಗಿ ಮನೆಯಲ್ಲಿ ಮಾಡಕ್ ಆಗಲ್ಲ. ಇದ್ಯಾವುದು ಮಾಡ್ಲೂಬಾರ್ದು. ಯೋಗ ಮಾರ್ಗದರ್ಶನ ಇದ್ರೆ ಮಾತ್ರ, ಯೋಗ ಮಾರ್ಗದರ್ಶಕರ ಮಾರ್ಗದರ್ಶನ ಇರಬೇಕು. ಇಲ್ಲ ಅಂದ್ರೆ ಯಾವ್ದನ್ನು ಮಾಡಕ್ ಹೋಗ್ಬಾರ್ದು, ಅಪಾಯ ಆಗುತ್ತೆ. ಅದಕ್ಕೋಸ್ಕರ ಅವ್ರ ಮಾರ್ಗದರ್ಶನದಲ್ಲಿ ಮಾಡಿದ್ರೆ ಇದು ತುಂಬಾ ಉಪಯೋಗ. ನೆಕ್ಸ್ಟ್ ವಸ್ತ್ರ ದೌತಿ. ನಾನೀಗ ವಮನ ದೌತಿ ಹೇಳಿದೆ, ಈಗ ವಸ್ತ್ರ ದೌತಿ. ವಸ್ತ್ರ ಅಂದ್ರೆ ಎಲ್ಲರಿಗೂ ಗೊತ್ತು, ಕ್ಲಾತ್ ಅಥವಾ ಬಟ್ಟೆ. ಇದು ತೆಳುವಾದ ಶುದ್ಧವಾದ ಮಸ್ಲಿನ್ ಬಟ್ಟೆ, ಇದು ಮಸ್ಲಿನ್ ಕ್ಲಾತ್ ಅಂತ ಕರೀತಾರೆ. ಒಂದು 4-5 meters, 4-5 meters ಅಥವಾ 3-4 inches ಅಗಲ ಇರಬೇಕು. ಸ್ವಲ್ಪ ಉಪ್ಪು ನೀರಿನಲ್ಲಿ ನೆನೆಸಬೇಕು ಅದನ್ನ ಸ್ವಲ್ಪ ಹೊತ್ತು. ಅದ ನಂತರ ಈ ಬಟ್ಟೆಯನ್ನು ನಿಧಾನವಾಗಿ ನುಂಗಬೇಕು. ಆ ನಂತರ ಅದರ ಒಂದ್ ಎಂಡ್ ಇರುತ್ತಲ್ಲ, ಒಂದು ತುದಿಯನ್ನು ಅದು ಬಾಯಿ ಹೊರಗಡೆ ಇರಬೇಕು, ಅದು ಒಂದ್ ಕೈಲಿ ಹಿಡಿದಿಟ್ಟಿರ್ಬೇಕು. ಇನ್ ಉಳಿದಿದ್ದೆಲ್ಲ ನುಂಗಿರ್ಬೇಕು. ಸೊ ಆ ನಂತರ ಏನ್ ಮಾಡ್ಬೇಕು ಅಂತ ಅದನ್ನ ಎಳೆದು ತೆಗಿಬೇಕು ಲಾಸ್ಟ್ಗೆ.
1: ನೋಡಿ ಎಷ್ಟೊಂದು ಅಪಾಯ ಇದೆ, ಅಪಾಯ ಬಿಟ್ಟು ಒಳಗೆ
0: ಒಳಗೆ ಹೋಗ್ಬಿಡುತ್ತೆ. ಯೋಗ ತಜ್ಞರ ಮಾರ್ಗದರ್ಶನದಲ್ಲಿ ಮಾತ್ರ ಇದನ್ನ ಮಾಡ್ಬೇಕು.
1: ಆಮೇಲೆ ಆ ತೆಗಿಯೋದ್ರಿಂದ ಏನು ನಾಳ ಕಂಠಿರುತ್ತೋ
0: ಆ ಒಂದು ವಸ್ತುಗಳು, ಸಕಾರಕ ಅಂಶಗಳು ಹೊರಗಡೆ ಬರುತ್ತೆ ಅಂತ.
1: ಹಾಗೆ ಇದರಲ್ಲಿ ಏನೇನು ಲಾಭಗಳಾಗುತ್ತೆ ಡಾಕ್ಟರ್?
0: ಲಾಭಗಳು ಮೊದಲಾಗಿ ಜೀರ್ಣಾಂಗ ಶುದ್ಧೀಕರಣ. ಅದೇ ಆಮ್ಲತೆ, ಅಜೀರ್ಣತೆ ಅಥವಾ ಅನಿಲ ಸಮಸ್ಯೆಗಳು ಅಥವಾ ಹೊಟ್ಟೆ ಉಬ್ಬರ ಅಂತವೆಲ್ಲ ಆಗುತ್ತಲ್ಲ, ಅದು ಕಡಿಮೆ ಆಗುತ್ತೆ ಇದರಿಂದ. ಯಾಕೆ ಹೊಟ್ಟೆಯ ಶುದ್ಧೀಕರಣ ಇದಾಗುತ್ತೆ ಅದರಿಂದ. ರೋಗ ನಿರೋಧಕ ಶಕ್ತಿ, ದೇಹದಿಂದ ವಿಷಕಾರಕ ತ್ಯಾಜ್ಯವನ್ನು ಹೊರಹಾಕುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ. ಮೂರನೇದಾಗಿ ಚರ್ಮದ ಆರೋಗ್ಯ, ಚರ್ಮದ ಸಮಸ್ಯೆಗಳು, ಮೊಡವೆ ಕಲೆಗಳು ಕಡಿಮೆ ಮಾಡುತ್ತದೆ. ಕೊನೆಯದಾಗಿ ಮಾನಸಿಕ ಸ್ಪಷ್ಟತೆ, ಒಟ್ಟಾರೆ ಶುದ್ಧತೆಯಿಂದ ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ, ಏಕಾಗ್ರತೆ ಸುಧಾರಿಸುತ್ತೆ.
1: ಈಗ ನೋಡಿ, ದೇಹ ಶುದ್ಧೀಕರಣ ಆದ್ರೆ ಅದು ಮನಸ್ಸಿನ ಪರಿಣಾಮ ಬಿಡುತ್ತೆ. ಹೌದು, ಮನಸ್ಸು ಕೂಡ ಶಾಂತವಾಗುತ್ತೆ, ಹಾಗೆ ಅದು ಒಂದು ಸ್ಪಷ್ಟತೆ
0: ಒಂದು ಬರುತ್ತೆ, ಸ್ಪಷ್ಟತೆ ಬರುತ್ತೆ. ವಿಷಕಾರಿ ಅಂಶಗಳು ಹೊರಗಡೆ ಹೋದಾಗ ಮನಸ್ಸು ಒಂದು ಸದೃಢವಾಗಿ ಒಂದು ಏಕಾಗ್ರತೆಯಲ್ಲಿ ಬಂದ್ಬಿಡುತ್ತೆ.
1: ಅವು ಈಗ ಮಾಡ್ತಾ ಇದಾರ ಅಥವಾ ಅಪಾಯ ಇದೆಯಾ
0: ಅಂದ್ರೆ, ಇವೆರಡನ್ನ ಜಾಸ್ತಿ ಅಭ್ಯಾಸ ಮಾಡ್ತಿದ್ರೆ, ಇನ್ನು ಉಳಿದಿದ್ದನ್ನೆಲ್ಲ ಅಷ್ಟು ಅಭ್ಯಾಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇವೆರಡನ್ನ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಟ್ಟೆ.
1: ಹಾಗೇನೆ ಇದರಲ್ಲಿ ಏನೇನು ಜಾಗೃತಿ ವಹಿಸಬೇಕು ಡಾಕ್ಟ್ರೆ? ಹಾಗಾದ್ರೆ
0: ದೌತಿ ಅದು ಕಂಜಲ ಕ್ರಿಯಾ ಅಂತ ಹೇಳಿದ್ನಲ್ಲ, ಅದರಲ್ಲಿ ಬೆಚ್ಚಗಿನ ಉಪ್ಪು ನೀರನ್ನು ಮಾತ್ರ ಬಳಸಬೇಕು. ಮಾಮೂಲಿ ನೀರಾಗ್ಲಿ ಅದನ್ನ ಬಳಸಂಗಿಲ್ಲ. ಉಪ್ಪು ನೀರು ಸ್ವಲ್ಪ ಬೆಚ್ಚಗಿರ್ಬೇಕು, ಅತಿಯಾಗಿ ಬಿಸಿನೂ ಇರಬಾರ್ದು, ಅತಿಯಾಗಿ ತಣ್ಣಗೂ ಇರಬಾರ್ದು. ಉಗುರು ಬೆಚ್ಚಿದ್ರು
1: ಇಲ್ಲಿ ಉಪ್ಪು ಯಾಕೆ ಬಳಸ್ತಾ ಇದಾರೆ?
0: ಉಪ್ಪು ವಾಂತಿ ಮಾಡೋಕ್ಕೋಸ್ಕರ ತುಂಬಾ ಉಪಯೋಗ. ಅದು ಉಪ್ಪು ನೀರು ಕುಡ್ದಾಗ್ಲೇ ವಾಂತಿ ಬರೋಕ್ ಸಾಧ್ಯ ನೋಡಿದ್ರೆ ಅಲ್ಲ, ಯಾವ್ದಾದ್ರು ವಿಷ ಕುಡ್ದಾಗ್ಲೂ ಉಪ್ಪು ನೀರಲ್ಲೇ ನಾವು ವಾಂತಿ ಮಾಡಿಸ್ತೀವಿ. ಉಪ್ಪು ನೀರು ಕುಡ್ದೆ ವಾಂತಿ ಮಾಡಿಸ್ತೀವಿ, ಸೊ ದಟ್ ಹೊಟ್ಟೆಯಲ್ಲಿ ಇರೋದನ್ನೆಲ್ಲ ಹೊರಗಡೆ ಬಂದ್ಬಿಡ್ಲಿ, ಆ ವಿಷಕಾರಿ ಏನು ವಿಷ ಒಳಗೆ ಹೋಗಿರುತ್ತೋ ಅದು ಹೊರಗಡೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಉಪ್ಪು ನೀರನ್ನ ಬಳಸಿ ವಾಂತಿ ಮಾಡಿಸ್ತೀವಿ. ಸೊ ಅದೇ ತರ ಇದರಲ್ಲೂ ಹೊಟ್ಟೆಯಲ್ಲಿರೋ ಅಶುದ್ಧ ಅಥವಾ ವಿಷಕಾರಿ ಅಂಶಗಳನ್ನ ಹೊರಗೆ ತರೋಕ್ಕೋಸ್ಕರ ಉಪ್ಪು ನೀರನ್ನು ಸೇರಿಸಿ ಮಾಡ್ತೀವಿ ಅಷ್ಟೇ.
1: ಇಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಇದೆಲ್ಲ ಒಬ್ಬರು
0: ಮಾರ್ಗದರ್ಶನದಲ್ಲೇ ಮಾಡಬೇಕು.
1: ಉತ್ತಮ. ಹಾಗೇನೆ ಡಾಕ್ಟರ್, ಎರಡನೇದು ಹೇಳಿದ್ರಿ ಭಸ್ತಿ ಅಂತ ಹೇಳಿ, ಇದರಲ್ಲಿ ಯಾವ ಅಂಗದ ಶುದ್ಧೀಕರಣ ಆಗುತ್ತೆ, ಹೇಗೆ ಇದು ಮಾಡಿಸ್ತೀರಿ?
0: ಇದರಲ್ಲಿ ಮೇನ್ ಆಗಿ ದೊಡ್ಡ ಕರುಳು ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಂತ ಕರಿತೀವಿ, ಅಥವಾ ಕೊಲಾನ್, ಅದರದ ಶುದ್ಧೀಕರಣ ಆಗುತ್ತಿದೆ. ಗುದದ್ವಾರದ ಮೂಲಕ ಆಗೋದ್ರಿಂದ ಇದು ಅದರದ ಶುದ್ಧೀಕರಣಕ್ಕೆ ತುಂಬಾ ಸಹಾಯವಾಗುತ್ತದೆ. ಜೀರ್ಣಾಂಗ ವ್ಯವಸ್ಥೆ ಅಥವಾ ದೇಹದ ಆರೋಗ್ಯವನ್ನು ಇದು ಸುಧಾರಿಸುತ್ತದೆ. ಅಭ್ಯಾಸದ ಕ್ರಮ ನೋಡೋದಾದ್ರೆ ಬಸ್ತಿಯಲ್ಲಿ ಎರಡು ಪ್ರಮುಖ ವಿಧಾನಗಳಿವೆ, ಒಂದು ಜಲಬಸ್ತಿ, ಇನ್ನೊಂದು ಸ್ಥಳ ಬಸ್ತಿ ಅಂತ. ಸೊ ಈ ಜಲಬಸ್ತಿಯಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-1.5 liters ಅಷ್ಟು ಬೆಚ್ಚಗಿನ ನೀರನ್ನು ತಯಾರಿಸಿ ಒಂದು ಚಿಟಿಕೆ ಅದಕ್ಕೂ ಉಪ್ಪನ್ನು ಬೆರೆಸಿ, ಕಡ್ಡಾಯವಲ್ಲ ಉಪ್ಪು ಬೆರೆಸೋದು, ಬಟ್ ಬರೆಸಿದ್ರೆ ಒಳ್ಳೇದು. ಸೊ ಎನಿಮಾ ಸಾಧನ ಅಂತ ಒಂದು ಸಿಗುತ್ತೆ, ಆ ಎನಿಮಾ ಸಾಧನದ ಮೂಲಕವೇ ಇದನ್ನ ಮಾಡಬೇಕು. ಎನಿಮಾ ಸಾಧನದ ಮೂಲಕ ಗುದದ ಒಳಗೆ ನೀರನ್ನು ತುಂಬಿಸಬೇಕು. ನೀರನ್ನು ಕೆಲವು ಸೆಕೆಂಡ್ಗಳ ಕಾಲ ಒಳಗೆ ಇಟ್ಕೊಂಡಿರಬೇಕು, ಆ ನಂತರ ಅದನ್ನ ಹೊರಹಾಕಬೇಕು. 2-3 times ಇದನ್ನ ರಿಪೀಟ್ ಅಂದ್ರೆ ಪುನರಾವರ್ತಿಸಬೇಕು. ಸೊ ಇದರಿಂದ ತ್ಯಾಜ್ಯ ಬಂದಿದ್ದಲ್ಲ ಶೌಚಾಲಯದಲ್ಲಿ ನಾವು ಡಿಸ್ಕಾರ್ಡ್ ಅಥವಾ ತೆಗಿಬೇಕು ಅಂತ. ಇದನ್ನು ಯೋಗ ತಜ್ಞರ ಮಾರ್ಗದರ್ಶನದಲ್ಲೇ ಮಾಡಬೇಕು, ಅದರ್ವೈಸ್ ಮಾಡಕ್ಕೆ ಹೋಗಬಾರ್ದು.
1: ಖಂಡಿತ,
0: ಯಾಕಂದ್ರೆ ನಿಮ್ಮ ಸಾಧನ ಯೂಸ್ ಮಾಡ್ತೀವಿ, ಅದರಿಂದ ನೀರು ಒಳಗಾಕಿ ಅದನ್ನ ಸ್ವಲ್ಪ ಹೊತ್ತು ನಾವು ಹಿಡಿದಿಟ್ಕೊಂಡು ಆ ನಂತರ ಅದನ್ನ ಹೊರಗಡೆ ಬಿಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದರಿಂದ ಬೇರೆ ಅಪಾಯ ಆದ್ರೂ ಆಗುತ್ತೆ. ಸೊ ಅದರಿಂದ ಯೋಗ ತಜ್ಞರ ಮಾರ್ಗದರ್ಶನ ಇರಲೇಬೇಕು ಇದಕ್ಕೆ. ನೆಕ್ಸ್ಟ್ ಸ್ಥಳ ಬಸ್ತಿ. ಸ್ಥಳ ಬಸ್ತಿ ಅಂದ್ರೆ ಇದು ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು.

0: ಒಂದು ಯೋಗಾಸನದ ಭಂಗಿ ಇದು. ಉದಾಹರಣೆಗೆ ಅರ್ಧಪಾದಹಸ್ತಾಸನ ಆಗಿರ್ಬೋದು ಅಥವಾ ಪಶ್ಚಿಮೋತ್ತಾಸನ, ಇದರಲ್ಲಿ ಕುಳಿತುಕೊಳ್ಬೇಕು ಮೊದಲನೇದಾಗಿ. ಗುದದ ಸ್ನಾಯುಗಳು ಇರ್ತಾವಲ್ಲ ಅದನ್ನು ಸಂಕುಚಿತ ಮತ್ತು ಗೊಳಿಸಬೇಕು ಮತ್ತು ಬಿಡುಗಡೆಗೊಳಿಸಬೇಕು.
1: ಕಾಂಟ್ರಾಕ್ಟ್
0: ರಿಲ್ಯಾಕ್ಸ್ ಅಂತೀವಲ್ಲ ಆ ತರ, ಬಿಗಿಡಿಯೋದು ಮತ್ತು ಬಿಡೋದು ಆ ತರ ಮಾಡಬೇಕು ಗುದದ ಸ್ನಾಯುಗಳನ್ನ. ಸೊ ಇದರಿಂದ ಕೊಲೋನ್ ಒಳಗಿನಿಂದ ಮಸಾಜ್ ತರ ಆಗುತ್ತೆ. ಸೊ ಈ ಕ್ರಿಯೆಯನ್ನು ಒಂದು 5-10 ಬಾರಿ ಪುನರಾವರ್ತಿಸಬೇಕು. ಈ ತರ ಈ ಸ್ಥಳವಸ್ತಿಯನ್ನು ಮಾಡಬೇಕು. ಸೊ ಇದು ಒಂದು ಕಷ್ಟಕರವಾದದ್ದರಿಂದ ಇದನ್ನು ಮಾರ್ಗದರ್ಶನದಲ್ಲೇ ಮಾಡಬೇಕು. ಅಷ್ಟು ಈಸಿ ಅಲ್ಲ, ನಾವು ಒಂಥರ ಕಾಂಟ್ರಾಕ್ಟ್ ರಿಲ್ಯಾಕ್ಸ್ ಅಥವಾ ಸಂಕುಚಿತಗೊಳಿಸೋದು ಬಿಡುಗಡೆ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಇದು ಅವ್ರ ತಜ್ಞರ ಮಾರ್ಗದರ್ಶನದಲ್ಲಿ ಅವ್ರು ಹೇಗೆ ಹೇಳ್ತಾರೋ ಆ ತರ ನಾವು ಫಾಲೋ ಮಾಡ್ತಾ ಹೋದ್ರೆ ಅದು ತುಂಬಾ ಈಸಿ ಆಗುತ್ತೆ.
1: ಇದೆಲ್ಲ ಬೆಳಗ್ಗೆ ಖಾಲಿ ಹೋಟೆಲ್
0: ಮಾಡಬೇಕು. ಯೋಗಾನು ಹಿಂಗೆ ನಾವು ಖಾಲಿ ಹೋಟೆಲ್ ಮಾಡಿ ಇದು ಮಾಡ್ತೀವೋ ಅದೇ ತರ ಷಡ್ಕರ್ಮಗಳನ್ನು ಖಾಲಿ ಹೋಟೆಲ್ಲೇ ಮಾಡಬೇಕು. ಇಲ್ಲ ಅಂದ್ರೆ ಅದು ಬೇರೆ ತರ ಇದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಸೂಕ್ತ ಸಮಯ ಅಂದ್ರೆ ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು.
1: ಹಾಗೆ ಇದರ ಲಾಭಗಳು ಏನೇನಿದೆ ಡಾಕ್ಟರ್? ಹಾಗಾದ್ರೆ
0: ಇದು ದೊಡ್ಡ ಕರುಳಿನ ಶುದ್ಧೀಕರಣ ಅಂತ ಅವಾಗ್ಲೇ ಹೇಳ್ದಂಗೆ, ದೊಡ್ಡ ಕರುಳಲ್ಲಿ ವಿಷಕಾರಕ ತ್ಯಾಜ್ಯ ಇರುತ್ತಲ್ಲ ಅದನ್ನು ತೆಗೆದಾಕುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಇದು ಸುಧಾರಿಸುತ್ತದೆ. ಮಲಬದ್ಧತೆ ಅದು ಗುದದ ಒಂದು ಸಮಸ್ಯೆ ಆಗಿದ್ದರಿಂದ ಸೊ ಮಲಬದ್ಧತೆ ನಿವಾರಣೆ ಕೂಡ ಆಗುತ್ತೆ ಮತ್ತು ಜೀರ್ಣಾಂಗದ ತೊಂದರೆಗಳನ್ನು ಇದು ಗುಣಪಡಿಸುತ್ತದೆ. ಮೂರನೇದಾಗಿ ರಕ್ತ ಸಂಚಾರ, ಒಳಗಿನ ಅಂಗಾಂಗಗಳಿಗೆ ರಕ್ತ ಪರಿಚಲನೆ ಉತ್ತೇಜನವಾಗುತ್ತೆ.
1: ಇಷ್ಟೆಲ್ಲ ಲಾಭಗಳಿದೆ ಅಂತ ಹೇಳ್ತೀರಿ. ಹಾಗೆ ಈ ಅಭ್ಯಾಸದಲ್ಲಿ ಏನೇನು ಜಾಗೃತಿ ವಹಿಸ್ಕೋಬೇಕು ಅಂತ ಹೇಳ್ತೀರಿ?
0: ಅಂದ್ರೆ ಈ ಜಲಬಸ್ತಿಗೆ ನಾವು ಏನಿಮ ಯಂತ್ರ ಯೂಸ್ ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ಅದು ಶುದ್ಧವಾಗಿರಬೇಕು ಮತ್ತು ಶುದ್ಧ ನೀರನ್ನೇ ಬಳಸಬೇಕು. ಆ ಎನಿಮ ಸಾಧನನ ನಾವು ಇದು ಇನ್ಫೆಕ್ಷನ್ ಆಗೋ ತರ ನೋಡ್ಕೋಬಾರದು. ಅಂದ್ರೆ ಬೇರೆಯವರಿಗೆ ಒಬ್ರಿಗೆ ಕೊಟ್ಟಿದ್ದು ಇನ್ನೊಬ್ರಿಗೆ ಯೂಸ್ ಮಾಡೋದಾಗ್ಲಿ ಆ ತರ ಎನಿಮ ಸಾಧನಗಳನ್ನ ಹುಷಾರಾಗಿ ಅದನ್ನ ಕರೆಕ್ಟ್ ಆಗಿ ಕ್ಲೀನ್ ಮಾಡಿದ್ದೇನೆ ತಗೋಬೇಕು. ಅಥವಾ ಈಗ ಅಸೆಪ್ಟಿಕ್ ಮೆಷರ್ಸ್ ಯೂಸ್ ಮಾಡ್ತೀವಲ್ಲ ಅದೇ ತರ ಎನಿಮ ಸಾಧನನು ಕೂಡ ಶುದ್ಧವಾದದ್ದೇನೆ ತಗೋಬೇಕು ಮತ್ತೆ ನೀರು ಯೂಸ್ ಮಾಡ್ತೀವಲ್ಲ ಅದು ಶುದ್ಧ ನೀರನ್ನೇ ತಗೋಬೇಕು. ಸೊ ಇವೆರಡು ತುಂಬಾ ಇಂಪಾರ್ಟೆಂಟ್. ಮತ್ತು ಗರ್ಭಿಣಿಯರು ಅಥವಾ ಹೆಮರಾಯ್ಡ್ಸ್ ಅಥವಾ ಯಾರು ಗುದದ ಸಮಸ್ಯೆ ಹೆಮರಾಯ್ಡ್ಸ್ ಅಂತ ಹೇಳಲ್ಲ ಆ ತರ ಗುದದ ಸಮಸ್ಯೆ ಇರುವವರು ಇದನ್ನ ಮಾಡಬಾರದು, ಅದು ಇನ್ನು ಜಾಸ್ತಿ ಆಗುತ್ತೆ ಅಂತ ಅಷ್ಟೇ.
1: ಈ ಎಲ್ಲ ಒಂದು ಎಚ್ಚರಿಕೆ ಇರಬೇಕಾಗುತ್ತೆ. ಹಾಗೇನೆ ಡಾಕ್ಟರ್ ಇನ್ನೊಂದು ಹೇಳಿದ್ರಿ ನೀವು, ಮೂರನೇದು ನೇತಿ ಅಂತ ಹೇಳಿ, ಇದು ಮೂಗಿನ ಮೂಲಕ ಮಾಡುವಂತದ್ದು ಅಂತ ನೀವು ತಿಳಿಸಿದ್ರೆ ಆಗ್ಲೇ, ಇದನ್ನ ವಿಸ್ತೃತವಾಗಿ ನಮಗೆ ತಿಳಿಸಿ.
0: ಇದು ಅದೇ ಮೂಗಿನ ಶುದ್ಧೀಕರಣ ಅಥವಾ ಮೂಗಿನ ದಾರಿ ಅಂದ್ರೆ ನೇಸಲ್ ಪ್ಯಾತ್ವೇ ಅಂತ ಹೇಳ್ತಾರಲ್ಲ ಅದರ ಶುದ್ಧೀಕರಣ ಅಂತ ಹೇಳ್ತೀವಿ. ಇದು ಶ್ವಾಸಕೋಶದ ಆರೋಗ್ಯಕ್ಕೆ ತುಂಬಾ ಸಹಾಯಕ. ಅಭ್ಯಾಸದ ಕ್ರಮ ಅಂದ್ರೆ ನೇತಿಯಲ್ಲಿ ಎರಡು ಪ್ರಮುಖ ವಿಧಾನಗಳಿವೆ, ಒಂದು ಜಲನೇತಿ ಮತ್ತು ಇನ್ನೊಂದು ಸೂತ್ರನೇತಿ ಅಂತ.
1: ನೀರನ್ನು
0: ಬಳಸೋದು ಜಲನೇತಿ, ಸೂತ್ರನೇತಿ ಅಂದ್ರೆ ದಾರವನ್ನು ಯೂಸ್ ಮಾಡ್ತೀವಿ. ಸೊ ಅಲ್ಲಿ ನೀರು ಇಲ್ಲಿ ದಾರ ಯೂಸ್ ಮಾಡ್ತೀವಿ. ಸೊ ಜಲನೇತಿ ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಬ್ವಿಯಸ್ಲಿ ಎಲ್ಲದೂ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 1/2 ಲೀಟ್ರ್ ಬೆಚ್ಚಗಿನ ನೀರಿಗೆ ಒಂದು ಚಮಚೆ ಉಪ್ಪು ಬೆರೆಸಬೇಕು. ಜಲನೇತಿ ಪಾತ್ರೆ ಅಥವಾ ನೇತಿ ಪಾಟ್ ಅಂತ ಒಂದು ಸಿಗುತ್ತೆ, ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ ನೇತಿ ಪಾಟ್ ಸಿಗುತ್ತೆ. ಆ ನೇತಿ ಪಾಟ್ ನ ಬಳಸಿ ಒಂದು ಮೂಗಿನ ಹೊಳ್ಳೆಯಿಂದ ನೀರನ್ನು ಒಳಗೆ ಕಾಯಿಸಬೇಕು ಮತ್ತೆ ಇನ್ನೊಂದು ಮೂಗಿನ ಹೊಳ್ಳೆಯಿಂದ ಅದನ್ನ ಹೊರಗಡೆ ಬರೋ ತರ ನೋಡ್ಕೋಬೇಕು. ಒಂದ್ ಕಡೆಯಿಂದ ಹಾಕೊಂಡು ಇನ್ನೊಂದ್ ಕಡೆಯಿಂದ, ಒಂದ್ ಮೂಗಿನ ಒಳ್ಳೆಯಿಂದ ಹಾಕೊಂಡ್ರೆ ಒಂದ್ಸತಿ ಬಲದಿಂದ ಹಾಕೊಂಡು ಎಡದಿಂದ ಬಿಡಬಹುದು, ಇಲ್ವಾ ಎಡದಿಂದ ಹಾಕೊಂಡು ಬಲದಿಂದ ಬಿಡಬಹುದು. ಈ ತರ ಮಾಡೋದು ಜಲನೇತಿ. ಅದು ಜಲನೇತಿ ಪಾಟ್ ಅಂತ ಸಿಗುತ್ತೆ, ಅದರಲ್ಲೇ ಯೂಸ್ ಮಾಡಿ ಮಾಡಿದ್ರೆ ತುಂಬಾ ಒಳ್ಳೇದು.
1: ಇಲ್ಲಿ ಅದೇ ಮಾರ್ಗದರ್ಶನ ಬೇಕೇ ಬೇಕು,
0: ಮಾಡಬೇಕು. ಆನಂತರ ಎರಡು ಕಡೆ ಮಾಡಾದ್ಮೇಲೆ ಆ ಮೂಗನ್ನು ಒಣಗಿಸಬೇಕು, ಯಾಕಂದ್ರೆ ಎರಡು ಕಡೆ ನೀರಾಗೋದ್ರಿಂದ ನೀರನ್ನು ಒಣಗಿಸಬೇಕು. ಸೊ ಇದಕ್ಕೆ ಕಪಾಲಪಾತಿ ಅಂದ್ರೆ ನೆಕ್ಸ್ಟ್ ಒಂದು ಕ್ರಿಯೆ ಇದೆ ಅದು. ಆ ಕಪಾಲಪಾತಿಯನ್ನು ಮಾಡಿದಾಗ ಅಲ್ಲಿ ಉಳಿದಿರೋ ನೀರು ಆ ಕ್ರಿಯೆ ಮಾಡೋದ್ರಿಂದ ಅದು ಹೊರಗಡೆ ಹೋಗುತ್ತೆ.
1: ಅಂದ್ರೆ ಈ ಕ್ರಿಯೆ ನೇತಿ ಮಾಡಾದ್ಮೇಲೆ
0: ಕಪಾಲಪಾತಿ ಮಾಡಲೇಬೇಕು. ಶುದ್ಧ ನೀರನ್ನು ಬಳಸಬೇಕು ಮತ್ತು ತಜ್ಞರ ಸಲಹೆಯೊಂದಿಗೆ ಇದನ್ನು ಮಾಡಬೇಕು ಅಂತ ಹೇಳಿ.
1: ಸೂತ್ರ ನೀತಿ ಈಗ ಇನ್ನೊಂದು ಹೇಳಿದ್ರಿ ನೀವು, ದಾರ ಬಳಸಿ,
0: ದಾರ ಬಳಸಿ,
1: ಅದು ಹೇಗೆ ಇದೆ?
0: ಇದು ಒಂದು ತೆಳುವಾದ ಶುದ್ಧವಾದ ರಬ್ಬರ್ ದಾರವನ್ನು ಈಗ ಬೆಳೆಸ್ತಿದ್ದಾರೆ. ಈಗ ಮಾಡರ್ನ್ ಕನ್ವರ್ಟ್ ಮಾಡಿದ್ರೆ ರಬ್ಬರ್ ದಾರ ಯೂಸ್ ಮಾಡ್ತಿದ್ದಾರೆ. ಈಗ ರಬ್ಬರ್ ದಾರ ತೆಳುವಾಗಿರ್ಬೇಕು ಮತ್ತು ಶುದ್ಧವಾಗಿರ್ಬೇಕು. ತೆಗೆದುಕೊಂಡು ಒಂದು ಮೂಗಿನ ಒಳ್ಳೆಯ ಮೂಲಕ ಅದನ್ನು ಹಾಯಿಸಬೇಕು, ಒಳಗೆ ತೋರಿಸ್ಬೇಕು ಮತ್ತು ಗಂಟ್ಲಿಂದ ಅದನ್ನು ಹೊರಗೆ ತೆಗಿಬೇಕು. ಮೂಗಿಂದಾಗಿ ಗಂಟ್ಲಿಂದ ತೆಗಿಬೇಕು. ಸೊ ಇದ್ರ ಮಾರ್ಗದರ್ಶನ ಇಲ್ಲದೆ ಮಾಡಕ್ ಹೋದ್ರೆ ಏನಾದ್ರೂ ಒಂದು ಅಪಾಯ ಕಟ್ಟಿಟ್ಟ ಬುದ್ಧಿ. ಅದಕ್ಕೋಸ್ಕರ ತುಂಬಾ ತುಂಬಾ ಹುಷಾರಾಗಿ ಇದನ್ನ ಮಾಡಬೇಕು. ಸೊ ನಿಧಾನವಾಗಿ ದಾರವನ್ನು ಎಳಿಬೇಕು, ಮೂಗಿಂದಾಗಿ ಬಾಯಿಂದ ನಿಧಾನವಾಗಿ ಎಳಿಬೇಕು. ಸೊ ಇದು ಯೋಗ ತಜ್ಞರ ಮಾರ್ಗದರ್ಶನದಲ್ಲೇ ಮಾಡಬೇಕು ಅಂತ ಹೇಳ್ತೀನಿ.
1: ಹಾಗೆ ಈಗ ಪ್ಲಾಸ್ಟಿಕ್ ಇಂದ ಕೂಡ ಇತ್ತೀಚೆಗೆ ಬರ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ, ಆದರೂ ಕೂಡ ಇದೇ ತರನೇ ದಾರ ತರನೇ ಉಪಯೋಗಿಸಿ ಮಾಡುವಂತದ್ದು ಅಲ್ವಾ?
0: ಆದ್ರೆ ಇದು ರಬ್ಬರ್ ಒಂದು ಸೇಫ್ಟಿ ಮೆಜರ್, ರಬ್ಬರ್ ರಬ್ಬರ್ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ರಬ್ಬರ್ ಮೆತ್ತಗೆ ಇರುತ್ತಲ್ವಾ, ಒಳಗೆ ಹೋಗಿ ಹೊರಗಡೆಯಿಂದ ತೆಗಿತಾರೆ. ತುಂಬಾ ಹುಷಾರಾಗಿ ಮಾಡ್ಬೇಕು ಇದನ್ನ, ಇಲ್ಲಾಂದ್ರೆ ಆ ಮೂಗಲ್ಲಿರೋ ರಕ್ತನಾಳಗಳು ಮತ್ತೆ ಓಪನ್ ಆಗಿ ಅದರಿಂದ ರಕ್ತಸ್ರಾವ ಆಗೋ ಸಂಭವ ಜಾಸ್ತಿ ಇದೆ. ಸೊ ಅದರಿಂದ ಸೂಕ್ಷ್ಮವಾಗಿ ಮಾಡ್ಬೇಕು ಇದನ್ನ.
1: ಹೌದು, ಹಾಗೇನೆ ಏನೇನು ಲಾಭಗಳು ಡಾಕ್ಟರ್?
0: ಇದು ಮೂಗಿನ ಶುದ್ಧೀಕರಣ ಅಂದ್ರೆ ಮೂಗಿನ ಶುದ್ಧೀಕರಣ ಹೊರಗಡೆ ಹೋದಾಗ ಆಗೋ ಧೂಳು ಕಳ್ಮಶದಿಂದ ಅಲರ್ಜಿ ಅಥವಾ ಇತರಗಳನ್ನೆಲ್ಲ ಮೂಗಿನ ದಾರಿಯನ್ನು ಇದು ಶುದ್ಧಗೊಳಿಸುತ್ತದೆ. ದಿನಾ ನಾವು 1000 ಹೊರಗಡೆ ಹೋಗಿ ಅದೆಲ್ಲ ಅದರದ್ದು ಎಕ್ಸ್ಪೋಜರ್ ಇಂದಾಗಿ ನಮ್ಮ ಮೂಗಿನ ಇದಾಗಿರುತ್ತೆ, ಅದರಿಂದ ಎಲ್ಲ ಇದು ಕಾಪಾಡುತ್ತೆ, ನಮ್ಮನ್ನು ಶುದ್ಧೀಕರಣ ಮಾಡುತ್ತೆ. ಎರಡನೇದಾಗಿ

0: ಶ್ವಾಸಕೋಶದ ಆರೋಗ್ಯ, ಶೀತ, ಸೈನಸೈಟಿಸ್, ಅಸ್ತಮಾ ಹೀಗೆಲ್ಲ ಜಾಸ್ತಿ ಆಗ್ತಿದೆ. ಇದರಂಥ ಶ್ವಾಸಕೋಶದ ಸಮಸ್ಯೆಗಳನ್ನ ಇದು ದೂರ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮೂರನೇದಾಗಿ ಕಣ್ಣಿನ ದೃಷ್ಟಿ. ಸೊ ಕಣ್ಣುಗಳಿಗೆ ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ದೃಷ್ಟಿ ಶಕ್ತಿಯನ್ನು ಇದು ಉತ್ತಮಗೊಳಿಸುತ್ತದೆ.
1: ಈಗ ನೋಡಿ, ಮೂಗನ ಶುದ್ಧೀಕರಣ ಮಾಡೋದ್ರಿಂದ ಕಣ್ಣಿಗೂ ಕೂಡ ಲಾಭ ಇದೆ.
0: ಎಂಟ್ರ್ ಲಿಂಕ್ ಇರುತ್ತೆ, ಅದು ಮೂಗಿಗೂ ಕಣ್ಣಿಗೂ ಎಲ್ಲ ಒಂದು ನರ್ಸ್ ಪಾಸ್ ಆಗ್ತಾ ಇರುತ್ತೆ. ಅದರಿಂದ
1: ಕಣ್ಣಿಗೂ ಕೂಡ ಲಾಭ,
0: ಕಣ್ಣಿಗೂ ಕೂಡ ಲಾಭ ಇದೆ.
1: ಹಾಗೆ ಡಾಕ್ಟರ್, ಈಗ ನೇತಿ ಮಾಡುವಾಗ ಏನೇನು ಜಾಗೃತಿ ವಹಿಸಬೇಕು ಅಂತ ಹೇಳ್ತಾರೆ?
0: ಅದೇ, ಜಲನೇತಿಗಾದ್ರೆ ಶುದ್ಧ ಬೆಚ್ಚಗಿನ ನೀರನ್ನೇ ತಗೋಬೇಕು ಮತ್ತು ಸರಿಯಾದ ಪ್ರಮಾಣದ ಉಪ್ಪು ಬೆರೆಸ್ಬೇಕು. ಇಷ್ಟೇ ಉಪ್ಪು ಹಾಕ್ಬೇಕು, ಅದರಲ್ಲಿ ಅಂತಿದೆ ಇಷ್ಟೇ ಪ್ರಮಾಣದ ಉಪ್ಪು ಅಂತ, ಅಷ್ಟೇ ಪ್ರಮಾಣದ ಉಪ್ಪು ಹಾಕ್ಬೇಕು. ಜಾಸ್ತಿ ಉಪ್ಪು ಹಾಕಿದ್ರೆ ತುಂಬಾ ಉಪ್ಪು ಆಗ್ಬಿಡುತ್ತೆ, ಅದು ಮಾಡಬಾರ್ದು. ಕಮ್ಮಿ ಉಪ್ಪು ಹಾಕ್ಬಾರ್ದು. ಸೊ ಮತ್ತೆ ಸೂತ್ರ ನೇತಿ ಕಡ್ಡಾಯವಾಗಿ ಯೋಗ ತಜ್ಞರ ಮಾರ್ಗದರ್ಶನದಲ್ಲಿ ಮಾಡಬೇಕು. ಯಾಕೆ ಅಂತ ಅವಾಗ ಹೇಳಿದ್ರೆ, ಆ ಮೂಗಿನ ರಕ್ತನಾಳಗಳಿಂದ ರಕ್ತ ಬರಬಹುದು, ಅದಕ್ಕೋಸ್ಕರ ಯೋಗ ತಜ್ಞರ ಮಾರ್ಗದರ್ಶನದಲ್ಲಿ ಇದ್ರು ಮಾಡಬೇಕು.
1: ಹಾಗಾದ್ರೆ ಇಷ್ಟೊಂದು ಉಪಯೋಗ ಇದೆ, ಹಾಗೆ ಜಾಗೃತಿ ಕೂಡ ನಾವು ವಹಿಸಲೇಬೇಕು ಅಂತ ಹೇಳ್ತೀರಿ. ಹಾಗೆ ನಾಲ್ಕನೇದು ಹೇಳಿದ್ರಿ, ನವಲಿ ಅಂತ ಹೇಳಿ. ನವಲಿಯನ್ನ ಹೇಗೆ, ಅಭ್ಯಾಸ ಕ್ರಮ ಹೇಗಿದೆ, ಇದನ್ನ ಮಾಡೋದು ಏನು, ಯಾವ ರೀತಿ?
0: ಇದು ಹೊಟ್ಟೆಯ ಸ್ನಾಯುಗಳು ಅಂತ ಅವಾಗಲೇ ಹೇಳಿದೆ, ಚಲಿಸುವುದು ಅಂತ. ಅಂದ್ರೆ ಹೊಟ್ಟೆಯ ಸ್ನಾಯುಗಳ ಚಲಿಸುವುದು ಉದರ ಮೂಲಕ ಜೀರ್ಣಾಂಗಗಳ ಮಸಾಜ್ ಮಾಡುತ್ತದೆ. ಇದು ಜೀರ್ಣಾಂಗ ಮಸಾಜ್ ಮಾಡುತ್ತೆ. ಸೊ ಇದು ನೌಲಿ ಅಂದ್ರೆ ಸಂಸ್ಕೃತದಲ್ಲಿ ನಾಭಿ ಚಲನೆ ಎಂದ ಅರ್ಥ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಅಭ್ಯಾಸದ ಕ್ರಮ ಅಂದ್ರೆ, ಇದು ನೌಲಿಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯೋಗ ತಜ್ಞರ ಮಾರ್ಗದರ್ಶನದಲ್ಲೇ ಮಾಡಬೇಕು. ಮೊದಲು ಕ್ರಮ ಇದರಲ್ಲಿ ಫಸ್ಟ್ ನಿಂತ್ಕೊಳ್ಬೇಕು, ಕಾಲುಗಳನ್ನು ಸ್ವಲ್ಪ ಅಗಲಿಸಿ ನಂತರ ಮೊಣಕಾಲನ್ನು ಸ್ವಲ್ಪ ಬಗ್ಗಿಸಬೇಕು. ನಂತರ ಉಸಿರನ್ನು ಹೊರಹಾಕಿ ಹೊಟ್ಟೆಯನ್ನು ಒಳಗೆಳೆದು ಆ ಹೊಟ್ಟೆಯ ಸ್ನಾಯುಗಳನ್ನು ಪ್ರತ್ಯೇಕವಾಗಿ ಚಲಿಸಬೇಕು. ಇದರಲ್ಲಿ ಮೂರ್ ತರ ಬರುತ್ತೆ, ಒಂದು ಮಧ್ಯದ ನೌಲಿ, ಇನ್ನೊಂದು ವಾಮ ನೌಲಿ, ಮತ್ತೆ ದಕ್ಷಿಣ ನೌಲಿ ಅಂತ ಮೂರ್ ತರ ಬರುತ್ತೆ. ಅದರಲ್ಲಿ ಮಧ್ಯದ ನೌಲಿ ಅಂದ್ರೆ ಮಧ್ಯದ ಸ್ನಾಯು ಚಲನೆ, ಮಧ್ಯದ ಸ್ನಾಯು ಇರುತ್ತಲ್ಲ ಹೊಟ್ಟೆಯ ಮಧ್ಯದಲ್ಲಿರೋ ಸ್ನಾಯು, ಆ ಚಲನೆ ಮಾಡುವುದು ಇದು ಮಧ್ಯದ ನೌಲಿ ಅಂತ ಕರೀತಾರೆ. ವಾಮ ನೌಲಿ ಅಂದ್ರೆ ಎಡಗಡೆ, ಹೊಟ್ಟೆಯ ಎಡಗಡೆಯಲ್ಲಿರೋ ಸ್ನಾಯುಗಳನ್ನ ನಾವು ಚಲನೆ ಮಾಡುವುದನ್ನ ವಾಮ ನೌಲಿ ಅಂತ ಕರೀತಾರೆ. ಮೂರನೇದಾಗಿ ದಕ್ಷಿಣ ನೌಲಿ ಅಂದ್ರೆ ಬಲಗಡೆ, ಬಲಭಾಗದ ಸ್ನಾಯುಗಳ ಚಲನೆ ಮಾಡುವುದನ್ನ ದಕ್ಷಿಣ ನೌಲಿ ಅಂತ ಕರೀತಾರೆ. ಸ್ನಾಯುಗಳನ್ನು ಒಂದು ಬದಿಯಿಂದ ಇನ್ನೊಂದು ಬದಿಗೆ ತರಂಗದಂತೆ ಚಲಿಸಬೇಕು, ಅದನ್ನ ನಾವು ನೌಲಿ ಅಂತ ಕರೀತಾರೆ. ಇದನ್ನು 5-10 ಬಾರಿ ಪುನರಾವರ್ತಿಸಬೇಕು. ಇದು ಯೋಗ ತಜ್ಞರ ಮಾರ್ಗದರ್ಶನದಲ್ಲೇ ಮಾಡಬೇಕು, ಇಲ್ಲಾಂದ್ರೆ ನಾವು ಮತ್ತೆ ಅದಕ್ಕೂ ನಾವು ಇಲ್ಲಾಂದ್ರೆ ಪೆಟ್ ಮಾಡ್ಕೊಳ್ಳೋಕೆ ಸಾಧ್ಯತೆ ಜಾಸ್ತಿ ಇರುತ್ತೆ.
1: ಹಾಗಾದ್ರೆ ಏನೇನು ಲಾಭಗಳಾಗುತ್ತೆ ಡಾಕ್ಟರ್ ಈ ನೌಲಿ ಮಾಡುವಂತ?
0: ಇದು ಜೀರ್ಣಕ್ರಿಯೆ ಸುಧಾರಣೆ. ಮೊದಲನೇದಾಗಿ ಹೊಟ್ಟೆಯ ಅಂಗಾಂಗಗಳಿಗೆ ಮಸಾಜ್ ಮಾಡಿ ಅಜೀರ್ಣ, ಮಲಬದ್ಧತೆ ಇಂಥ ರೋಗಗಳನ್ನು ನಿವಾರಿಸುತ್ತದೆ. ಎರಡನೇದಾಗಿ ಹೊಟ್ಟೆಯ ಸ್ನಾಯುಗಳನ್ನು ಇದು ಬಲಪಡಿಸುತ್ತದೆ. ಹೊಟ್ಟೆಯ ಸ್ನಾಯುಗಳನ್ನ ಆ ಹೊಟ್ಟೆಯ ತರಂಗಗಳಂತೆ ನಾವು ಚಲಿಸೋದ್ರಿಂದ ಆ ಸ್ನಾಯುಗಳು ಬಲಗೊಳ್ತಾ ಹೋಗುತ್ತದೆ. ಈಗ ನಾನು ಹೇಳ್ದಂಗೆ ಮಧ್ಯದ ಸ್ನಾಯು ಆಗಲಿ, ಬಲಗಡೆ, ಎಡಗಡೆ ಎಲ್ಲ ಹೊಟ್ಟೆಯ ಕಂಪ್ಲೀಟ್ ಸ್ನಾಯುಗಳು ಬಲಗೊಳ್ಳುತ್ತದೆ. ಮೂರನೇದಾಗಿ ರಕ್ತ ಸಂಚಾರವನ್ನು ಇದು ಉತ್ತೇಜನ ಮಾಡುತ್ತದೆ. ಒಳಗಿನ ಅಂಗಗಳಿಗೆ ರಕ್ತ ಪರಿಚಲನೆ ಸುಧಾರಿಸುತ್ತದೆ.
1: ಇಷ್ಟೆಲ್ಲ ಲಾಭಗಳಿದೆ ನೌಲಿ ಒಂದು ಕ್ರಿಯೆ ಮಾಡೋದ್ರಿಂದ ಅಂತ ಹೇಳಿದ್ರೆ. ಹಾಗಾದ್ರೆ ಜಾಗೃತಿ ಏನೇನು ವಹಿಸಬೇಕು ಡಾಕ್ಟರ್?
0: ಅಂದ್ರೆ ಗರ್ಭಿಣಿಯರು, ಅದು ಗೊತ್ತಿರುತ್ತೆ, ನಾವು ಗರ್ಭಿಣಿಯರು ಇದನ್ನು ಟ್ರೈ ಮಾಡಕ್ ಹೋಗ್ಬಾರ್ದು. ಮತ್ತು ಹೃದಯ ಸಮಸ್ಯೆ ಇದ್ದವರು ಕೂಡ ಇದನ್ನು ಸ್ವಲ್ಪ ದೂರದಲ್ಲಿರಬೇಕು. ಹರ್ನಿಯ, ಅದ್ರ ಹೊಟ್ಟೆಯ ಸಂಬಂಧಪಟ್ಟಿದ್ದ ಎಲ್ಲ ರೋಗಗಳಿದೆಯಲ್ಲ, ಅದರಿಂದ ಅದು ತಪ್ಪಿಸ್ಬೇಕು, ಕ್ರಿಯೆಯನ್ನು ತಪ್ಪಿಸ್ಬೇಕು. ಯಾವಾಗಲೂ ಯೋಗ ತಜ್ಞರ ಮಾರ್ಗದರ್ಶನದಲ್ಲಿಯೇ ಇದನ್ನು ಮಾಡಬೇಕು, ಇಲ್ಲದಿದ್ದರೆ ಸ್ನಾಯುಗಳಿಗೆ ಗಾಯವಾಗುತ್ತದೆ. ಅದರಿಂದ ಯೋಗ ತಜ್ಞರ ಮಾರ್ಗದರ್ಶನದಲ್ಲಿಯೇ ನಾವು ಮಾಡಬೇಕು.
1: ಆಮೇಲೆ ವೈದ್ಯರ ಒಂದು ಸಂಪರ್ಕ ಮಾಡಿ ಯಾವುದೇ ಬೇರೆ ಆರೋಗ್ಯ ಸಮಸ್ಯೆಗಳು ಇದ್ದಾಗ ಕೂಡ ಅವರ ಒಂದು ಸಲಹೆ ತಗೊಂಡು ಕೂಡ ಮುಂದುವರಿಯೋದು
0: ತುಂಬಾ ಮುಖ್ಯವಾದದ್ದು. ಅವರಾಗೆ ಮನೆಯಲ್ಲಿ ಯಾವುದನ್ನು ಪ್ರಯತ್ನ ಮಾಡಬಾರದು, ಹೋಗಬಾರದು.
1: ಹಾಗೇನೆ ಡಾಕ್ಟರ್, ಈಗ 5ನೇದು ನೀವು ಹೇಳಿದ್ರಿ ಕಪಾಲಭಾತಿ ಅಂತ ಹೇಳಿ ಅಲ್ವಾ? ಈ ಒಂದು ಕಪಾಲಭಾತಿ ಅಭ್ಯಾಸ ಕ್ರಮ ಹೇಗಿದೆ?
0: ಇದರಲ್ಲಿ ಕಪಾಲ ಎಂದರೆ ಹಣೆ, ಭಾತಿ ಎಂದರೆ ಬೆಳಕು. ಸೊ ಇದು ಶ್ವಾಸಕೋಶವನ್ನು ಶುದ್ಧಗೊಳಿಸಿ ಮನಸ್ಸಿಗೆ ಸ್ಪಷ್ಟತೆಯನ್ನು ಕೊಡುತ್ತದೆ. ಸೊ ಇದು ಅಭ್ಯಾಸದ ಕ್ರಮ ಹೇಗೆ ಅಂದರೆ, ತಯಾರಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶಾಂತವಾದ ಸ್ಥಳದಲ್ಲಿ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತುಕೊಳ್ಬೇಕು. ನಂತರ ಎರಡೂ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡಬೇಕು. ಸೊ ಇದಾದ್ಮೇಲೆ ತಕ್ಷಣವೇ ಶಕ್ತಿಯುತವಾಗ ಉಸಿರನ್ನು ಹೊರ ಹಾಕ್ಬೇಕು, ಹೊಟ್ಟೆಯನ್ನು ಒಳಗೆ ಎಳ್ಕೊಳ್ಬೇಕು. ಸೊ ಈ ಶಕ್ತಿಯುತ ಹೊರ ಉಸಿರಾಟವನ್ನು 20-30 ಬಾರಿ ಒಂದು ಸುತ್ತಿನಲ್ಲಿ ಮಾಡಬೇಕು. ಹೊರ ಹಾಕೋದು, ಒಳಗೆ ತಗೊಳ್ಳೋದು, ಆ ತರ ಕಂಟಿನ್ಯೂಸ್ ಆಗಿ ಉಸಿರನ್ನು ಒಳಗಾಕಿ ಹೊರಗೆ ಹಾಕೋದನ್ನ ಮಾಡೋದನ್ನೇ ಇದನ್ನ ಕಪಾಲಪಾತಿ ಅಂತ ಕರೀತಾರೆ. ಆರಂಭಿಕರಾದ್ರೆ 1-2 ಸುತ್ತು ಮಾಡಬಹುದು. ಆ ನಂತರ 3-5 ಸುತ್ತು ಹೀಗೆ ನಿಧಾನವಾಗಿ ಹೆಚ್ಚಿಸ್ತಾ ಹೋಗ್ಬೇಕು. ಪ್ರತಿ ಸುತ್ತಿನ ನಂತರವೂ ಕೆಲವು ಸೆಕೆಂಡ್ಗಳ ಕಾಲ ಗ್ಯಾಪ್ ಕೊಡ್ತಾ ಹೋಗ್ಬೇಕು. ಅಂದ್ರೆ ಸಾಮಾನ್ಯ ಉಸಿರಾಟ ಮಾಡಬೇಕು, ಗ್ಯಾಪ್ ಕೊಟ್ಟು ಸಾಮಾನ್ಯ ಉಸಿರಾಟ ಮಾಡಿ ಆಮೇಲೆ ನಂತರ ಮತ್ತೆ ಶುರು ಮಾಡಬೇಕು 2ನೇ ಸುತ್ತು 3ನೇ ಸುತ್ತು, ಆ ತರ ನಿಧಾನವಾಗಿ ಮಾಡ್ತಾ ಹೋಗ್ಬೇಕು. ಇದು ಕಪಾಲಪಾತಿ ಮಾಡೋ ವಿಧಾನ.
1: ಇದು ಕೂಡ ಕಲಿಯಕ್ಕೆ ಸಮಯ ಬೇಕಾಗುತ್ತೆ.
0: ಇದು ಕೂಡ ಕಲಿಯಕ್ಕೆ ಸಮಯ ಬೇಕಾಗುತ್ತೆ.
1: ಇದು ತಕ್ಷಣಕ್ಕೆ ಮಾಡಕ್ ಆಗೋದಿಲ್ಲ.
0: ಉಳಿದಿದ್ದೆಲ್ಲ ಹೋಲಿಸ್ಕೊಂಡ್ರೆ ಕಪಾಲಪಾತಿ ಸ್ವಲ್ಪ ಸುಲಭವಾಗಿ ಮಾಡಬಹುದು.
1: ಕಲಿತಾದ್ಮೇಲೆ ನಾವೇ ಮಾಡ್ತಾ
0: ಹೋಗ್ಬೋದು. ಕಪಾಲಪಾತಿ ಆಗ್ಲಿ, ನೆಕ್ಸ್ಟ್ ಹೇಳೋ ತ್ರಾಟಕ ಆಗ್ಲಿ, ಕಲಿತಾದ್ಮೇಲೆ ನಾವೇ ಮಾಡ್ತಾ ಹೋಗ್ಬೋದು. ಇವೆರಡು
1: ಹೆಚ್ಚು ಅಪಾಯಕಾರಿ
0: ಇಲ್ದೇ ಇರುವಂತಹ ಇವೆರಡು
1: ಆದ್ರೆ ಕಲಿಯಬೇಕಷ್ಟೇ. ಹಾಗೇನೆ ಇದ್ರ ಲಾಭಗಳು ಏನೇನು ಡಾಕ್ಟರ್?
0: ಇದು ಶ್ವಾಸಕೋಶದ ಶುದ್ಧೀಕರಣ ಮೊದಲನೇದಾಗಿ, ಅಂದರೆ ವಿಷಕಾರಕ

0: ತ್ಯಾಜ್ಯವನ್ನು ತೆಗೆದುಹಾಕುತ್ತೆ ಶ್ವಾಸಕೋಶದಿಂದ. ಶೀತ, ಅಸ್ತಮ ಮತ್ತು ಸೈನಸೈಟಿಸ್ ಇಂಥ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಬಹುದು. ಇದರಿಂದ ಶ್ವಾಸಕೋಶದ ಕಾರ್ಯಕ್ಷಮತೆ ಅದನ್ನು ಹೆಚ್ಚಿಸುತ್ತದೆ. ಮೂರನೇದಾಗಿ ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ಇದು ಕಡಿಮೆ ಮಾಡುತ್ತೆ. ಕೊನೆಯದಾಗಿ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ, ಅಂದ್ರೆ ಹೊಟ್ಟೆಯ ಚಲನೆಯಿಂದ ಜೀರ್ಣಾಂಗಗಳಿಗೆ ಮಸಾಜ್ ಆಗಿ ಅಜೀರ್ಣ ಮತ್ತು ಮಲಬದ್ಧತೆಯನ್ನು ಇದು ತಡೆಯುತ್ತದೆ.
1: ಅಂದ್ರೆ ದೈಹಿಕ ಸಮಸ್ಯೆಗಳಿಗೂ ಪರಿಹಾರ, ಹಾಗೆ ಮಾನಸಿಕ ಸಮಸ್ಯೆಗಳಿಗೂ ಇದು ಪರಿಹಾರ ಅಂತ ಹೇಳ್ತಾರೆ. ಈಗ ಯೋಗದಲ್ಲಿ ಹೇಳ್ತಾರೆ ಪಂಚಕೋಶಗಳ ಬಗ್ಗೆ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ ಎಲ್ಲ ಒಂದು ಶುದ್ಧೀಕರಣ ಆದಾಗ ಇನ್ನೊಂದು ಸಹಾಯ ಆಗುತ್ತೆ ಅಂತ ಹೇಳ್ತೀರಿ. ಹಾಗೆ ಇದರ ಜಾಗೃತಿ ಏನ್ ವಹಿಸಬೇಕು ಡಾಕ್ಟರ್?
0: ಇದು ಅಷ್ಟೇ, ಗರ್ಭಿಣಿಯರು ಇದನ್ನ ಮಾಡಕ್ಕೆ ಹೋಗಬಾರದು ಕಪಾಲಪಾತಿನ. ಇನ್ನೊಂದು, ರಕ್ತದೊತ್ತಡ ಹೆಚ್ಚಿಗೆ ಇದ್ದವರು, ಹೈ ಬಿ ಪಿ ಇದ್ದವರು ಇದನ್ನ ಅವಾಯ್ಡ್ ಮಾಡೋದು ತುಂಬಾ ತುಂಬಾ ಒಳ್ಳೇದು. ಹೃದಯ ಸಮಸ್ಯೆ ಇರುವವರು ಕೂಡ ಇದನ್ನ ಮಾಡಬಾರದು. ತಲೆ ತಿರುಗು ಅಂತ ಏನಾದ್ರು ಲಕ್ಷಣ ಕಾಣಿಸಿದ್ರೆ ಅದನ್ನ ತಕ್ಷಣ ನಿಲ್ಲಿಸ್ಬಿಡ್ಬೇಕು ಆ ಕ್ರಿಯೆಯಿಂದ. ನೀವು ಕಪಾಲಪಾತಿ ಮಾಡ್ಬೇಕಾದ್ರೆ ಏನಾದ್ರು ತಲೆ ಸುತ್ತು ಆ ತರ ಏನಾದ್ರೂ ನಿಮಗೆ ಫೀಲ್ ಆದರೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಆಮೇಲೆ ತಜ್ಞರ ಸಲಹೆಯೊಂದಿಗೆ ಇದನ್ನು ಮಾಡೋದು ತುಂಬಾ ಉತ್ತಮ.
1: ಅಂದ್ರೆ ಒಬ್ಬ ಮಾರ್ಗದರ್ಶಕರ ಎದುರು ಮಾಡೋದೇ ತುಂಬಾ ಉತ್ತಮ ಅನ್ಸುತ್ತೆ. ಕಲ್ತಾದ್ಮೇಲೂ ಕೂಡ ಇದು ನನಗೆ ಬರುತ್ತೆ ಬಿಡು ಅಂತಂದ ಹೇಳಿ ಒಳ್ಳೇದು ಅಂತಂದ ಹೇಳಿ ತುಂಬಾ ಮಾಡೋದು ಅಪಾಯ ಅಂತ ಸಂಭವ ಇರುತ್ತೆ.
0: ಸಂದರ್ಭಗಳಲ್ಲಿ ತಲೆ ಸುತ್ತು ಆದರೆ ಬಂದಾಗ ಯಾರಾದ್ರೂ ಒಬ್ರು ಇದ್ರೆ ಯೋಗ ತಜ್ಞರು ಅವ್ರ ಸಹಾಯದಿಂದ ಮಾಡ್ಕೋಬಹುದು. ಆಮೇಲೆ
1: ಖಂಡಿತ. ಹಾಗೆ ಡಾಕ್ಟರ್, ಆರನೇದು ಹೇಳಿದ್ರಿ ನೀವು ತ್ರಾಟಕ ಅಂತ ಹೇಳಿ, ಇದು ಕಣ್ಣಿನ ಒಂದು ಶುದ್ಧೀಕರಣಕ್ಕೆ ಅಂತ ಹೇಳಿದ್ರಿ ನೀವು. ಈಗ ಇದರ ಒಂದು ಅಭ್ಯಾಸ ಕ್ರಮ ಹೇಗಿರುತ್ತೆ?
0: ತ್ರಾಟಕ ಅಂದ್ರೆ ಸಂಸ್ಕೃತದಲ್ಲಿ ಒಂದೇ ದೃಷ್ಟಿಯಿಂದ ನೋಡುವುದು, ಒಂದೇ ದೃಷ್ಟಿಯನ್ನು ನೇರವಾಗಿ ನೆಟ್ಟಿಸಿ ನೋಡುವುದು ತ್ರಾಟಕ ಅಂತ ಕರೀತಾರೆ. ಇದು ಕಣ್ಣುಗಳ ಶುದ್ಧೀಕರಣವನ್ನು ತುಂಬಾ ಏಕಾಗ್ರತೆಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಸೊ ಅಭ್ಯಾಸದ ಕ್ರಮ ಅಂದ್ರೆ ಶಾಂತವಾದ ಮಂದ ಬೆಳಕಿರಬೇಕು. ಇದು ಫುಲ್ ಲೈಟ್ ಹಾಕೊಂಡೆಲ್ಲ ಮಾಡೋದಂತದಲ್ಲ, ಕತ್ತಲ ಕೋಣೆಯಲ್ಲಿ ನಾವು ಮಾಡಬೇಕು ಇದನ್ನ. ಮಂದ ಬೆಳಕಿನ ಕೊಠಡಿಯಲ್ಲಿ ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಳಿತುಕೊಂಡು ಸುಖಾಸನದಲ್ಲೇ ಮಾಡಬಹುದು. ಕ್ರಮ ಅಂದ್ರೆ ಒಂದು ದೀಪ ಅಥವಾ ಒಂದು ಮೆಣದ ಬತ್ತಿ ಇರಬಹುದು, ಅದನ್ನ ಹಚ್ಚಿ ಇಡಬೇಕು. ಅಥವಾ ಕಪ್ಪು ಚುಕ್ಕೆ ಅಥವಾ ಚಿತ್ರ ಯಾವ್ದಾದ್ರು ಒಂದು ನಾವು ನೋಡಬಹುದು. ಕಣ್ಣಿನ ಮಟ್ಟದಲ್ಲೇ ಇಡಬೇಕು ಅದು. ಅಂದ್ರೆ ನಮ್ಮ ಕಣ್ಣು ಒಂದು ಮಟ್ಟದಲ್ಲಿ ಇದೆ, ನೇರವಾಗೇ ಇರಬೇಕು, ಅದ್ರ ಕೆಳಗೆ ಇರಬಾರ್ದು. ನಮ್ಮ ಕಣ್ಣು ಬಗ್ಗಿಸಿ ನೋಡುವಂತದಲ್ಲ, ನಮ್ಮ ಕಣ್ಣಿನ ಮಟ್ಟದಲ್ಲೇ ಇಟ್ಕೋಬೇಕು ನಾವು ಅದನ್ನ. 2-3 ಅಡಿ ದೂರ ಇರಬೇಕು. ಸೊ ಜ್ಯೋತಿಯ ಮೇಲೆ ಕಣ್ಣು ರಪ್ಪೆ ಬೆಡೆಯದ ದೃಷ್ಟಿ ನೋಡ್ಬೇಕು. ಅಂದ್ರೆ ನಾವು ಕಣ್ಣ ರೆಪ್ಪೆಯನ್ನು ಬೆಡಿಬಾರ್ದು, ಆ ತರನೇ ಅದನ್ನ ದಿಟ್ಟಿಸಿ ನೋಡ್ತಾ ಇರ್ಬೇಕು. ಸೊ ಅದನ್ನ ನೋಡಿದಾಗ ಒಂದು 30 ಸೆಕೆಂಡ್ ಸ್ಟಾರ್ಟಿಂಗ್ ಆದ್ರೆ ಒಂದು 30 ಸೆಕೆಂಡ್ ಕಣ್ ತನಕ ನೋಡಬಹುದು. ಆಮೇಲೆ ಕಣ್ಣೀರ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಹಂಗೆ ಅಭ್ಯಾಸ ಮಾಡ್ತಾ ಹೋದಂಗೆ 30 ಸೆಕೆಂಡ್ ಇದ್ದಿದ್ದು 1 ನಿಮಿಷ, 1 ನಿಮಿಷ ಇದ್ದಿದ್ದು 2 ನಿಮಿಷ, ಆ ತರ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಸೊ 30 ಸೆಕೆಂಡ್ಗಳಿಂದ 1 ನಿಮಿಷದವರೆಗೆ ನಾವು ನೋಡೋಕೆ ಸ್ಟಾರ್ಟ್ ಆಗುತ್ತೆ ಆರಂಭದಲ್ಲಿ. ಆ ನಂತರ ಕಣ್ಣು ಕೆಂಪಾಗಿ ಶುರುವಾದ್ರೆ ಕಣ್ಣು ಮುಚ್ಚಿ ಜ್ಯೋತಿ ಚಿತ್ರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಬೇಕು.
1: ಈಗ ಅಷ್ಟೊತ್ತು ಸಮಯ ನೋಡಿರ್ತೀವಲ್ಲ, ಅದು ಕಣ್ಣು ಕಾಣಿಸುತ್ತೆ ಅನ್ಸುತ್ತೆ. ಅಥವಾ
0: ನಾವು ಒಂದು ಮೆಣದ್ಬತ್ತಿಯ ಒಂದು ದೀಪವನ್ನು ನೋಡಿದಾಗ, ಉರಿತಾ ಜ್ಯೋತಿ ನೋಡಿದಾಗ ಅದು ನಮ್ಮ ಕಣ್ಣಿನ ದೃಷ್ಟಿಯಲ್ಲೇ ಒಂದು ಹೋಗಿರುತ್ತೆ. ಯಾವಾಗ ನಮ್ಮ ಕಣ್ಣೀರ್ ಬರಕ್ ಸ್ಟಾರ್ಟ್ ಆಗುತ್ತೋ ಅಥವಾ ಕಣ್ಣು ಉರಿ ಅಥವಾ ನೋವು ಬರಕ್ ಸ್ಟಾರ್ಟ್ ಆಗುತ್ತೋ, ಕಣ್ಣು ಮುಚ್ಚಿ ಅದು ಆ ಜ್ಯೋತಿಯನ್ನು ಮನಸ್ಸಿನಲ್ಲೇ ಅದನ್ನ ನಾವು ನೋಡ್ಕೋಬೇಕು, ಬಿಂಬವನ್ನು ನೋಡ್ತಾ ಇರಬೇಕು ಮನಸ್ಸಿನಲ್ಲಿ.
1: ಅದು ಸುಲಭ ಆಗುತ್ತೆ.
0: ಅದನ್ನ ಸುಲಭ ಆಗುತ್ತೆ. ಇದು ಅಂತರತ್ರಾಟಕ, ಬಹಿರ್ತ್ರಾಟಕ ಅಂತ ಬರುತ್ತೆ. ಸೊ ಇದು ಬಹಿರ್ತ್ರಾಟಕ ಹೊರಗಡೆ ನೋಡುವಂತದ್ದು, ಅಂತರತ್ರಾಟಕ ಕಣ್ಣು ಮುಚ್ಚಿ ಒಳಗಡೆ ನಾವೇ ನೋಡುವಂತದ್ದು, ಅದನ್ನು ದಿಟ್ಟಿಸಿ ನೋಡ್ಬೇಕು. ಆ ತರ ಆಗುತ್ತೆ. ಸೊ 2-3 ಸುತ್ತು ಮಾಡಬೇಕು. ನಂತರ ಕೊನೆಗೆ ಕಣ್ಣುಗಳನ್ನು ತಂಪಾದ ನೀರಿನಿಂದ ತೊಳಿಬೇಕು ಕೊನೆಯದಾಗಿ ಮಾಡಿದಾದ್ಮೇಲೆ. ಸೊ ಗಮನಿಸಿ, ಆರಂಭಿಕರು ತಜ್ಞರ ಮಾರ್ಗದರ್ಶನದಲ್ಲೇ ಮಾಡಬೇಕು. ಕಡಿಮೆ ಸಮಯದಿಂದ ಶುರು ಮಾಡಬೇಕು. ಒಂದೇ ಸತಿ ನಾನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ, 2-3 ನಿಮಿಷ ನೋಡ್ತೀನಿ ಅಂದ್ರೆ ಆಗಲ್ಲ. ಕಣ್ಣು ನೋವು ಬರುತ್ತೆ, ಇಲ್ಲ ಉರಿ ಬರಕ್ ಸ್ಟಾರ್ಟ್ ಆಗುತ್ತೆ. ಆರಂಭಿಕರಾದ್ರೆ ಒಂದು 30 ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡಿ ಆಮೇಲೆ 1-2 ನಿಮಿಷ ಹಂಗೆ ಮುಂದುವರಿತಾ ಹೋಗ್ಬಹುದು.
1: ಇಲ್ಲಿ ಕಣ್ಣು ನೋವು ಬಂತು ಅಥವಾ ಕಣ್ಣಲ್ಲಿ ನೀರು ಶುರು ಆಯ್ತು ಅಂದಾಗ ಅಲ್ಲಿ ನಿಲ್ಲಿಸ್ಬಿಟ್ಟು
0: ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಅದನ್ನ ಆ ಜ್ಯೋತಿಯನ್ನು ಒಳಗೆ ನೋಡ್ತಾ ನಾವು ಅದನ್ನ
1: ಸ್ವಲ್ಪ ಧ್ಯಾನ ಮಾಡಬೇಕು,
0: ಧ್ಯಾನ ಮಾಡಬೇಕು. ಆಮೇಲೆ ಕಣ್ಣು ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ರೌಂಡ್, ನೀವು ಬೇಕಾದ್ರೆ ಎಷ್ಟು ಒಂದು 2-3 ರೌಂಡ್ಸ್ ಮಾಡಬಹುದು ಅದನ್ನ. ಸೊ 1 ರೌಂಡ್ ಹಂಗಾದ್ಮೇಲೆ ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಮಾಡಾದ್ಮೇಲೆ ಸೆಕೆಂಡ್ ರೌಂಡಿಗೆ ಮತ್ತೆ ನಾವು ರೆಡಿ ಆಗಿ ಮತ್ತೆ ಮಾಡಬಹುದು. ಆ ತರ 2-3 ರೌಂಡ್ಸ್ ಮಾಡಬಹುದು ಒಂದೇ ಸತಿ ಕೂತ್ರೆ. ಈಗಿನ ಕಾಲದಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ ಈಗ ಎಲ್ಲಾ ಜನರದ್ದು. ಸೊ ಈಗ ಹುಟ್ಟಿದ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಮೊಬೈಲ್ ಫೋನ್ ಇಟ್ಕೊಂಡು ಇಟ್ಕೋತಾರೆ. ಸೊ ಅವರಲ್ಲಿ ದಿನಾ ಕಾಣುವಂತದ್ದು ಕಣ್ಣಿನ ಸಮಸ್ಯೆನೇ. ಈಗ ಯಾರು ನೋಡಿದ್ರು ಸ್ಪೆಕ್ಟಕಲ್ಸ್ ಅಂದ್ರೆ ಕನ್ನಡ ಕೈಯಲ್ಲಿ ಇದಕ್ಕೆ ಯಾರು ನೋಡೋದೇ ಕಮ್ಮಿ ಆಗ್ಬಿಟ್ಟಿದೆ, ತುಂಬಾ ಜನ ಆಗಿದೆ. ಸೊ ತ್ರಾಟಕದಿಂದ ನಾವು ತುಂಬಾ ಲಾಭ ಇದೆ. ಅದರಿಂದ ನಾವು ಕಣ್ಣ ದೃಷ್ಟಿಯನ್ನು ನಾವು ಚೆನ್ನಾಗಿ ಮಾಡ್ಕೋಬಹುದು.
1: ಹಾಗಾದ್ರೆ ಇದು ಎಷ್ಟು ದಿನಕ್ಕೊಮ್ಮೆ ಮಾಡ್ಕೋಬಹುದು?
0: ಇದನ್ನ ದಿನಾಲು ಮಾಡಬಹುದು, ಒಂಥರ ದಿನಾ ಮಾಡಬಹುದು ತ್ರಾಟಕ. ಏನೂ ಆಗಲ್ಲ ದಿನಾ ಮಾಡಿದ್ರು. ಅದೇ ಕಣ್ಣು ನೋವು ಅಥವಾ ಉರಿ ಅಂತ ಆದಾಗ ಕಣ್ಣು ಮುಚ್ಚಿಬಿಟ್ಟು ರಿಲ್ಯಾಕ್ಸ್ ಮಾಡಿ ಆಮೇಲೆ ಮತ್ತೆ ನೋಡಕ್ಕೆ ಶುರು ಮಾಡಬಹುದು ಅಷ್ಟೇ. ದಿನಾ ಮಾಡಬಹುದು, ಅದು ಬೆಳಗ್ಗೆ ಅಥವಾ ಸಂಜೆ ಮಂದ ಬೆಳಕಿದ್ರೆ ತುಂಬಾ ಒಳ್ಳೇದು.
1: ಹಾಗಾದ್ರೆ ಇದರ ಲಾಭಗಳು ಏನೇನು ಅಂತ ಹೇಳಿ?
0: ಅದೇ ಕಣ್ಣಿನ ಶುದ್ಧೀಕರಣ ಮೊದಲನೇದಾಗಿ, ಕಣ್ಣಿನ ಒತ್ತಡವನ್ನು ಇದು ಕಡಿಮೆ ಮಾಡಿ ದೃಷ್ಟಿಶಕ್ತಿಯನ್ನು ಇದು ಸುಧಾರಿಸುತ್ತದೆ. ಏಕಾಗ್ರತೆ, ಈಗ ಮಕ್ಕಳಲ್ಲಿ ಏಕಾಗ್ರತೆ ಕುಂಠಿತವಾಗಿದೆ, ಮೊಬೈಲ್ ಸ್ಕ್ರೀನ್ ಟೈಮ್ ಜಾಸ್ತಿ ಜಾಸ್ತಿ ಆಗಿ ಆಗಿ ಆಗಿ ಎಲ್ಲ ಮೊಬೈಲ್ ಮೇಲೆ ಇಂಟ್ರೆಸ್ಟ್ ಇದೆ, ಓದೋ ಬುಕ್ ಮೇಲೆ ಇರಲ್ಲ. ಸೊ ಆ ಏಕಾಗ್ರತೆ ಜಾಸ್ತಿ ಮಾಡೋಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್. ಮನಸ್ಸಿನ ಚಂಚಲತೆಯನ್ನು ಇದು ತಗ್ಗಿಸುತ್ತದೆ. ಧ್ಯಾನ ಮತ್ತು ಏಕಾಗ್ರತೆ

0: ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ. ಮತ್ತು ಮಾನಸಿಕ ಶಾಂತಿ, ಒತ್ತಡ, ಆತಂಕ, ಖಿನ್ನತೆಯನ್ನು ಇದು ಕಡಿಮೆ ಮಾಡುತ್ತದೆ. ಮತ್ತು ನಿದ್ರಾಹೀನತೆಯ ಸಮಸ್ಯೆಯನ್ನು ಇದು ಗುಣಪಡಿಸುತ್ತದೆ, ಇದು ಒಂದು. ಆಮೇಲೆ ಆರಾಮದಾಯಕ ನಿದ್ರೆಗೆ ಇದು ಸಹಾಯ ಮಾಡುತ್ತದೆ.
1: ಇಷ್ಟೆಲ್ಲ ಲಾಭಗಳಿದೆ ಅಂತ ಹೇಳ್ತೀರಿ ಡಾಕ್ಟರ್. ಹಾಗಾದ್ರೆ ಈ ತ್ರಾಟಕ ಮಾಡುವಾಗ ಏನೇನೆಲ್ಲ ಜಾಗೃತಿ ವಹಿಸಬೇಕು ಅಂತ ಹೇಳ್ತೀರಿ?
0: ಅಂದರೆ ಮೊದಲನೇದಾಗಿ ಹೇಳ್ದಂಗೆ ಶಾಂತ ಇರಬೇಕು ವಾತಾವರಣ, ಶಾಂತ ಮತ್ತು ಮಂದ ಬೆಳಕಿರೋ ಕೊಠಡಿಯಲ್ಲೇ ನಾವು ಇದನ್ನ ಅಭ್ಯಾಸ ಮಾಡಕ್ಕೆ ಶುರು ಮಾಡಬೇಕು. ಗಾಳಿಯಿಂದ ಜ್ಯೋತಿ ಅಲುಗಾಡದಂತೆ ಗಮನಿಸಬೇಕು ನಾವು. ಜ್ಯೋತಿ ಅಲುಗಾಡ್ತಿದ್ರೆ ನಾವು ಅದನ್ನ ಒಂದೇ ಕಡೆ ನೋಡಕ್ಕಾಗಲ್ಲ, ನಮ್ಮ ದೃಷ್ಟಿ ನೇರ ಆಗಲ್ಲ. ಸೊ ಗಾಳಿಯಿಂದ ಅದು ಜ್ಯೋತಿ ಅಲ್ಲಾಡ್ಲಿಲ್ದಂಗೆ ನಾವು ನೋಡ್ಕೋಬೇಕು. ಕಾಂಟ್ಯಾಕ್ಟ್ ಲೆನ್ಸ್ ಧರಿಸಿದ್ರೆ ತ್ರಾಟಕಕ್ಕೆ ಮೊದಲು ಅದನ್ನು ತೆಗೆದಿಟ್ಟು ಮಾಡಬೇಕು, ಇದರಿಂದ ಕಣ್ಣಿನ ಒಣಗುವಿಕೆ ತಪ್ಪುತ್ತದೆ. ಕಾಂಟ್ಯಾಕ್ಟ್ ಲೆನ್ಸ್ ಅಂದ್ರೆ ಅದು ಡ್ರೈ ಆಗ್ಬಿಡುತ್ತೆ ಐಸ್. ಸೊ ಅದನ್ನು ತೆಗೆದಿಟ್ಟು ನಾವು ತ್ರಾಟಕ ಮಾಡಬೇಕು. ನಂತರ ಕಣ್ಣಿನ ಗಾಯ ಅಥವಾ ಗ್ಲೌಕೋಮಾ, ಕಾರ್ನಿಯಾ ಸಮಸ್ಯೆ ಇದ್ದವರು ಅಥವಾ ತೀವ್ರ ಕಣ್ಣಿನ ತೊಂದರೆಗಳನ್ನು ಕಡ್ಡಾಯವಾಗಿ ವೈದ್ಯರ ಸಲಹೆ ಪಡೆದೇ ಮಾಡಬೇಕು ಅಂತವ್ರು. ಯಾವುದೇ ಕಣ್ಣಿನ ಸಮಸ್ಯೆ ಇದ್ದವರು ವೈದ್ಯರ ಸಲಹೆ ತಗೊಂಡು ಆನಂತರ ತ್ರಾಟಕವನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು.
1: ಡಾಕ್ಟರ್, ಹಾಗಾದ್ರೆ ಈ ಷಟ್ ಕ್ರಿಯೆಗಳು, ಈ ಆರು ಕ್ರಿಯೆಗಳ ಬಗ್ಗೆ ಎಲ್ಲಿ ಯಾವ ಗ್ರಂಥಗಳಲ್ಲಿ ಹೇಳಿದ್ದಾರೆ ಯೋಗದಲ್ಲಿ?
0: ಯೋಗ ಗ್ರಂಥಗಳಂತ ಒಂದು ಇದಾವೆ, ಅಂದ್ರೆ ಹಠಯೋಗ ಪ್ರದೀಪಿಕಾ ಅಂತ ಒಂದು ಬುಕ್ ಇದೆ, ಅದರಲ್ಲಿ ಇದ್ರ ಬಗ್ಗೆ ವಿಸ್ತೃತವಾಗಿ ಹೇಳಿದ್ದಾರೆ ಪ್ರತಿಯೊಂದು. ಅಂದ್ರೆ ದೌತಿಯಿಂದ ಹಿಡಿದು ಅದರಿಂದ ಹೇಗ್ ಮಾಡೋದು, ಅದ್ರದ್ದು ಟೈಪ್ಸ್ ಅಂದ್ರೆ ಅದರದ ಎರಡು ವಿಧಗಳು ಯಾವುವು ಎಲ್ಲದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದಂದ್ರೆ ಗೇರಂಡ ಸಂಹಿತ ಅಂತ ಇನ್ನೊಂದು ಬುಕ್ ಇದೆ, ಅದರಲ್ಲೂ ಸಹ ಡೀಟೇಲ್ ಆಗಿ ವಿಸ್ತೃತವಾಗಿ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದಾರೆ. ಯೋಗಕ್ಕೆ ಇವೆರಡು ಷಡ್ಕ್ರಿಯೆಗಳನ್ನ ತುಂಬಾ ವಿಸ್ತೃತವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ.
1: ಅಲ್ಲಿ ಇನ್ನೂ ತುಂಬಾ ವಿಸ್ತೃತವಾಗಿ ಎಕ್ಸ್ಪ್ಲೈನ್
0: ಮಾಡಿದ್ದಾರೆ, ಡೀಟೇಲ್ ಆಗಿ
1: ಅಲ್ಲಿ ಪ್ರಕಾರಗಳು ವಿಧಗಳು ಇನ್ನೂ ಜಾಸ್ತಿ ಇದೆ.
0: ಅದ್ರದ್ದು ಮಾಡೋ ಕ್ರಮಗಳನ್ನು ಒಂದೆರಡು ಮೂರು ಎಕ್ಸ್ಟ್ರಾ ಬೇರೆ ಬೇರೆ ಕ್ರಮಗಳನ್ನು ಕೊಟ್ಟಿದ್ದಾರೆ. ನಾ ಹೇಳಿರೋದು ಒಂದು ಕ್ರಮ, ಆದ್ರೆ ಅದೇ ಕುಂಜಲ ಕ್ರಿಯೆ ಅಥವಾ ವಮನ ಕ್ರಿಯೆ ಬೇರೆ ತರನು ಮಾಡಬಹುದು. ಆ ತರ ಒಂದು ಕ್ರಿಯೆಯನ್ನು ಯಾವ್ಯಾವ ತರ ಬೇರೆ ತರ ಮಾಡಬಹುದು ಅಂತ ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ.
1: ಈ ವಮನದಲ್ಲೇ ಬೇರೆ
0: ಬೇರೆ ಬೇರೆ ತರ ಇರುತ್ತೆ, ದೌತಿಯಲ್ಲೂ ಬೇರೆ ಇರುತ್ತೆ, ಕಪಾಲಪಾತಿಯಲ್ಲೂ ಬೇರೆ ಬೇರೆ ತರ ಇರುತ್ತೆ. ಅದನ್ನು ನೋಡಿ ಅದು ಉಸಿರಾಟದ ನೋಡ್ಕೊಂಡು ಆ ಉಪ್ಪು ಎಷ್ಟು ಬೆರೆಸಬೇಕು ಅದನ್ನೆಲ್ಲ ಹೇಳಿದ್ರೆ ಅದನ್ನೆಲ್ಲ ಡೀಟೇಲ್ ಆಗಿ ಅವ್ರು ಎಲ್ಲ ಹೇಳಿದ್ದಾರೆ.
1: ಇದು ವೈದ್ಯರು ನೀಟಾಗಿ ಓದ್ಕೊಂಡಿರ್ತಾರೆ.
0: ಸೊ ಆಯುರ್ವೇದ ವೈದ್ಯರು ಇದನ್ನು ಓದಿರ್ತಾರೆ, ಇಲ್ಲ ಯೋಗ ತಜ್ಞರು ಕೂಡ ಇದನ್ನು ಓದ್ತಿರ್ತಾರೆ. ಸೊ ಅವರಿಬ್ಬರ ಮಾರ್ಗದರ್ಶನ ಇಲ್ಲ ಅಂದ್ರೆ ಇದನ್ನ ಮಾಡಕ್ ಹೋಗ್ಬೇಡಿ, ಮನೆಯಲ್ಲೇ ಟ್ರೈ ಮಾಡೋದು ತುಂಬಾ ನಿಮಗೆ ಅದು ಒಂದು ಸಮಸ್ಯೆ ತಗೊಳ್ಕೊಂಡಂಗೆ ನೀವೇ. ಸೊ ಯೋಗ ತಜ್ಞರು ಅಥವಾ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಇದನ್ನು ನೀವು ಮಾಡಬೇಕು.
1: ಖಂಡಿತ ಖಂಡಿತ ಡಾಕ್ಟರ್. ನಾವು ಇದರ ಉದ್ದೇಶದ ಬಗ್ಗೆ ನೀವು ಹೇಳಿದ್ರಿ, ಷಟ್ ಕ್ರಿಯೆದ ಉದ್ದೇಶ ಮೊದಲಿಗೆ ಮಾತಾಡ್ತಾ, ದೇಹ ಶುದ್ಧೀಕರಣವನ್ನು ಮಾಡುತ್ತೆ, ಹಾಗೆ ಮಾನಸಿಕ ಸ್ಪಷ್ಟತೆಯನ್ನು ಕೊಡುತ್ತೆ, ಏಕಾಗ್ರತೆಯನ್ನು ಕೊಡುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ ಅಂತ. ಹೇಗೆ ಇದು ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚು ಮಾಡುತ್ತೆ ಅಂತ ಹೇಳ್ತೀರಿ?
0: ಈಗ ಒಂದೊಂದು ಒಂದೊಂದು ಶುದ್ಧೀಕರಣ ಮಾಡ್ತಿದೆ ಅಲ್ವಾ. ಇದು ಒಂದು ಶ್ವಾಸಕೋಶದ ಶುದ್ಧೀಕರಣ ಆಗಲಿ, ಒಂದು ಮೂಗಿನ ಶುದ್ಧೀಕರಣ, ಒಂದು ಹೊಟ್ಟೆದು, ಒಂದು ಸ್ನಾಯುದು. ಸೊ ಮೂಗಿನಿಂದ ನಾವು ತಗೊಳ್ತಾ ಹೋದ್ರೆ ನಾವು ಉಸಿರಾಟನ ಮೊದಲಿನಿಂದ ಮಾಡಿದಾಗ ಹೊರಗಡೆ ಧೂಳು ಅದರಲ್ಲಿರೋ ಇನ್ಫೆಕ್ಟೆಡ್ ಬ್ಯಾಕ್ಟೀರಿಯಾ ವೈರಸ್ಗಳನ್ನೆಲ್ಲ ನಾವು ದಿನಾ ಉಸಿರಾಟದಲ್ಲಿ ನಾವು ಅದನ್ನು ತಗೊತ್ಕೊಳ್ತಾ ಇದೀವಿ ಒಳಗೆ. ಸೊ ಅವಾಗ ನಾವು ಮೂಗಿನ ಶುದ್ಧೀಕರಣ ಹೇಳಿದಂಗೆ ನಾವು ನೇತಿಯನ್ನು ಮಾಡಿದಾಗ ಆ ಇನ್ಫೆಕ್ಟೆಡ್ ಮೆಟೀರಿಯಲ್ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ನಾವು ಒಳಗೆ ತಗೊಳ್ತಾ ಇರೋದು ಅದರಿಂದ ಶುದ್ಧಗೊಳಿಸುತ್ತದೆ. ಸೊ ಅಲ್ಲಿ ಇಮ್ಯುನಿಟಿ ನಮಗೆ ಹೊರಗಡೆ ಹೋಗಿ ನೇತಿಯಿಂದ ಇನ್ಫೆಕ್ಟೆಡ್ ಅಥವಾ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಹೊರಗಡೆ ಹೋದಾಗ ಅದು ನಮ್ಮ ಶುದ್ಧೀಕರಣ ಆಗಕ್ಕೆ ಸಹಾಯ ಮಾಡುತ್ತೆ. ಆನಂತರ ಶ್ವಾಸಕೋಶ, ಆ ಶ್ವಾಸಕೋಶದ ಶುದ್ಧೀಕರಣದಿಂದಾಗಿ ಅಲ್ಲಿ ಇರುವ ವಿಷ ತ್ಯಾಜ್ಯ ಅಥವಾ ಅನಿಲ ಹೊರ ಹೋದಾಗ ಸೊ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮ್ಮಲ್ಲಿರೋ ವಿಷ ಅನಿಲಗಳು ಹೊರಗಡೆ ಹೋದಂಗೆ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ತರ ನೆಕ್ಸ್ಟ್ ಬರೋದು ಸ್ನಾಯು, ಉದರದ ಸ್ನಾಯುಯಿಂದ ಉದರ ಸಮಸ್ಯೆಗಳು ಏನೇ ಇರಲಿ ಅದು ಬರಲ್ಲ. ಸೊ ಇದರಿಂದ ಅಲ್ಲಿರೋ ಇನ್ಫೆಕ್ಟೆಡ್ ಆರ್ಗನಿಸಮ್ಸ್ ಅಂತ ನಾವೇನು ಕರಿತೀವಿ ಅದರಿಂದ ನಮಗೆ ಯಾವುದು ರೋಗ ಬರುವಂತಹ ಒಂದು ಕೀಟಾಣುಗಳು ಏನೇ ಇದ್ರೂ ಅದು ಹೊರಗಡೆ ಹೋಗುತ್ತೆ. ಸೊ ಇದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ನಂತರ ಗುದದ ಸ್ನಾಯುನು ನಾವು ಇದು ಮಾಡೋದ್ರಿಂದ ಅಲ್ಲಿರೋ ಹೆಮರಾಯ್ಡ್ಸ್ ಆಗಲಿ ಕಾನ್ಸ್ಟಿಪೇಷನ್ ಅಂತ ರೋಗಗಳು ಈಗ ಎಲ್ಲಿ ಜಾಸ್ತಿ ಆಗ್ತಿದೆಯೋ ಇದು ಮಾಡೋದ್ರಿಂದ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಮ ರೋಗ ನಿರೋಧಕ ಶಕ್ತಿನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಜಾಸ್ತಿ ಉತ್ತೇಜನದಿಂದ ಇದ್ದು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಚೆನ್ನಾಗಾದ್ರೆ ಆಟೋಮೆಟಿಕಲಿ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ನಮ್ಮ ಮನಸ್ಸೇ ಎಲ್ಲದಕ್ಕೂ ಮೂಲ. ಈಗ ನಾವು ದೇಹ ಶುದ್ಧೀಕರಣ ಆದಾಗ ನಮ್ಮ ಮನಸ್ಸು ಅದು ಖುಷಿ ಆಗ್ತಾ ಹೋಗುತ್ತೆ. ಸೊ ದೇಹದಿಂದ ಮನಸ್ಸು, ಮನಸ್ಸಿಂದ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಎಲ್ಲದು ಮೂರು ಇಂಟರ್ಲಿಂಕ್ ಆಗಿದೆ ಇದು. ದೇಹ ಶುದ್ಧೀಕರಣ ಆದಾಗ ಮನಸ್ಸು ನಮಗೆ ಖುಷಿಯಾಗಿ ಇಟ್ಕೊಳ್ಳುತ್ತೆ, ಮನಸ್ಸು ಖುಷಿಯಾಗಿದ್ರೆ ಅದರಿಂದ ಇಮ್ಯುನಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಮೂರು ಇಂಟರ್ಲಿಂಕ್ ತರನೇ ಇದೆ.
1: ರೋಗ ನಿರೋಧಕ ಶಕ್ತಿ ಹೆಚ್ಚಾದಾಗ ಖಂಡಿತ ಯಾವುದೇ ಕಾಯಿಲೆಗಳು ಇದ್ದಂಗೆ.
0: ಸೊ ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ. ಮನಸ್ಸೇ ಎಲ್ಲದಕ್ಕೂ ಮೂಲ ಅಂತೀವಲ್ಲ ಅದೇ ತರ. ಸೊ ದೇಹ ಚೆನ್ನಾಗಿದ್ರೆ, ಸ್ಟ್ರಾಂಗ್ ಆಗಿದ್ರೆ ನಮ್ಮ ಮನಸ್ಸು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಕ್ಕೆ ಟ್ರೈ ಮಾಡ್ತೀವಿ.
1: ಖಂಡಿತ. ಕೊನೆಯದಾಗಿ ಡಾಕ್ಟ್ರೆ, ಷಟ್ ಕ್ರಿಯೆಗಳ ಬಗ್ಗೆ ಹೇಳಲೇಬೇಕು ಅಂದ್ರೆ ನಮ್ಮ ಕೇಳುಗರಿಗೆ ಪ್ರಮುಖವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ?
0: ಅದೇ ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದು ಸರಿಯಾದ ಮಾರ್ಗದರ್ಶನದಲ್ಲೇ ಮಾಡಬೇಕು. ಆಯುರ್ವೇದ ವೈದ್ಯರು ಅಥವಾ ಯೋಗ ತಜ್ಞರ ಮಾರ್ಗದರ್ಶನದಲ್ಲೇ ಇದನ್ನು ಮಾಡಬೇಕು ಅನ್ನೋದೇ ಫಸ್ಟ್ ವರ್ಡ್ ನಾನು ಇದರಲ್ಲಿ ಹೇಳಬೇಕಾಗಿತ್ತು. ಇದರಿಂದ ನಾನು ಹೇಳ್ದಂಗೆ ದೇಹ ಶುದ್ಧೀಕರಣ, ಮಾನಸಿಕ ಶುದ್ಧೀಕರಣ ಎರಡೂ ಆಗೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಾಗುತ್ತೆ. ಸೊ ಇದರಿಂದ ಆರೋಗ್ಯ ಸುರಕ್ಷತೆ ಮತ್ತು ಲಾಭದಾಯಕ ಆರೋಗ್ಯ

0: ತುಂಬಾ ಲಾಭದಾಯಕವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ ಒಳ್ಳೇದು ಡಾಕ್ಟರ್ ತ್ರಿಶೂಲ್ ದೇವ್ ಅವರೇ. ತಾವು ಇದುವರೆಗೂ ಷಟ್ ಕ್ರಿಯೆಗಳು ಯೋಗದಲ್ಲಿ ಹೇಳಿರುವಂತಹ ಈ 6 ಕ್ರಿಯೆಗಳನ್ನ ಮಾಡೋದ್ರಿಂದ ದೇಹ ಶುದ್ಧೀಕರಣ ಹಾಗೆ ಮಾನಸಿಕ ಒಂದು ಸ್ಪಷ್ಟತೆ ಏಕಾಗ್ರತೆ ಹೆಚ್ಚಾಗೋದಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳೋ ನಿಟ್ಟಲ್ಲಿ ಈ ಷಟ್ ಕ್ರಿಯೆಗಳು ತುಂಬಾ ಅವಶ್ಯ ಇದೆ, ತುಂಬಾ ಉಪಯೋಗಕಾರಿ. ಆದರೆ ವೈದ್ಯರ ಮತ್ತು ಯೋಗ ತಜ್ಞರ ಸಲಹೆಯಲ್ಲೇ ಮಾಡಬೇಕು ಅಂತ ತಿಳಿಸಿದ್ದೀರಾ. ಈ ಕುರಿತಂತೆ ವಿಸ್ತೃತ ಮಾಹಿತಿ ನೀಡಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ.
2: ಇದುವರೆಗೂ ಯೋಗದಲ್ಲಿ ಬರುವ ಷಟ್ ಕ್ರಿಯೆಗಳು ಈ ಕುರಿತು ಶಿವಮೊಗ್ಗ ನಿಧಿಗೆಯ TMAES ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ತ್ರಿಶೂಲ್ ದೇವ್ TA ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶಿಲ್ಪಾ HM.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 kHz ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ.
4: ಪೂರಾ ರಷ್ಯಾ ಕಾ ಜನಸಂಖ್ಯಾ ಕಿತ್ನಾ ಹೈ ಬತಾವ್? 14 crore ಜಿತ್ನಿ. ಬಹುತ್ ಬಡಾ ನಂಬರ್ ಹೈ ನಾ? ಪರ್ ಬಡಾ ನಂಬರ್ ತೋ ಯೇ ಹೈ ಕಿ ಭಾರತ್ ಮೇ ಲಗ್ಭಗ್ ಇತ್ನೇ ಹಿ ಘರೋ ಮೇ ಲಗೇ ಹೈ ನಲ್. ಪಿಛ್ಲೇ 12 saalon ಮೇ 16 crore ಘರೋ ಮೇ हर दिन हर मौसम आता है नल से निर्मल जल, जिससे करोड़ों महिलाओं को पानी ढोने से तो मुक्ति मिली ही साथ गांव में जल व्यवस्थापन की शक्ति भी मिली.
5: जल जीवन मिशन का विजन सिर्फ लोगों तक पानी पहुंचाने का ही नहीं है, ये डिसेंट्रलाइजेशन का, विकेंद्रीकरण का उसका भी एक बहुत बड़ा मूवमेंट है. ये विलेज ड्रिवन विमेन ड्रिवन मूवमेंट है.
4: 12 साल विश्वास के, विकास के, जन कल्याण के.
6: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
7: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, MS ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
8: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
9: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
8: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
10: जानते हैं, कुवैत जैसे देश की GDP से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री 40 लाख करोड़ से भी अधिक के मुद्रा लोन से.
5: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर.
10: 12 साल विश्वास के, विकास के, जन कल्याण के.
11: SJM ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 701943434.

ಕೇಳುಗರೇ, ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 10 ಗಂಟೆಗೆ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ ಗಾದೆ ಬಿಡಿಸಿ ಗಾದೆಯ ಗಾಡಿ. 11 ಗಂಟೆಗೆ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಹನ್ನೊಂದು ಗಂಟೆ 45 ನಿಮಿಷಕ್ಕೆ ಜನಪದ ಸಂಗೀತ

ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದವರಿಂದ ಗೆಳತಿಯರ ಪದವನ್ನು ಆಲಿಸಬಹುದು. ಇನ್ನು 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿ ಬರಲಿದೆ. 2:40 ಭಾವಗೀತೆಗಳು, 3 ನೇರ ಫೋನ್ ಇನ್ ಕಾರ್ಯಕ್ರಮ, ನಂತರದಲ್ಲಿ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕಸಿ ಮಾಡುವುದರಿಂದ ಲಾಭ, ಅದರ ವಿಧಾನ ಮತ್ತು ಪ್ರಾಮುಖ್ಯತೆ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ICAR ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ರೇಖಾ ಬಿ ಅವರೊಂದಿಗೆ ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾ ಎಸ್ಎಂ ಸುಧಾಕರ್. ರಾತ್ರಿ 7:30 ಹಿಂದಿ ಚಿತ್ರಗೀತೆಗಳು, ನಂತರ 8:00 ಕನ್ನಡ ಚಿತ್ರಗೀತೆಗಳು ಬಿತ್ತರವಾಗಲಿದ್ದು 9:15 ಭಾವಗೀತೆಗಳು ಮೂಡಿಬರಲಿದೆ. 9:30 ಯಕ್ಷಗಾನ ಪ್ರಸಂಗ ಶರಸೇತು ಬಂಧನ ಭಾಗವೊಂದು ಪ್ರಸಾರವಾಗಲಿದೆ. ನಡೆಸಿಕೊಡುತ್ತಾರೆ ನರಸಿಂಹ ಭಟ್, ಕುಂಶಿಮನೆ ಯಲ್ಲಾಪುರ ಮತ್ತು ತಂಡದವರು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರಿಯ ಶ್ರೋತೃಗಳಿಗೂ ಕೂಡ ಪ್ರೀತಿಯ ಸ್ವಾಗತ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಏನು, ಯಾರೆಲ್ಲ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ ಅಂತ ಹೇಳ್ತೇನೆ. ಅದಕ್ಕೂ ಮುನ್ನ ಒಂದು ಸುಂದರವಾದಂತಹ ಗೀತೆ ಮೂಡಿ ಬರ್ತಾ ಇದೆ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ. ಆರಂಭದಲ್ಲಿ ಕೇಳೋಣ, ಉಳಿದವರು ಕಂಡಂತೆ ಈ ಚಿತ್ರದ ಗೀತೆ ಹಾಡಿದ್ದಾರೆ ವಿಜಯ್ ಪ್ರಕಾಶ್ ಅವರು, ಸಾಹಿತ್ಯವನ್ನು ಬರೆದಿದ್ದಾರೆ ರಕ್ಷಿತ್ ಶೆಟ್ಟಿ, ಸಂಗೀತ ನಿರ್ದೇಶನ ಬಿ ಅಜನೇಶ್ ಅವರದು.

0: जानते हो दोस्तों, जिसे हम सिर्फ चिलचिलाती धूप कहते थे, आज उसी धूप से हम अपनी छतों पर ऊर्जा बना लेते हैं। तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है।
1: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया।
0: 12 साल विश्वास के, विकास के, जन कल्याण के।
2: केळुगरी, ಇದಿನ ಬಾಲಿವುಡ್ ನ ಡಿಸ್ಕೋ ಡ್ಯಾನ್ಸರ್ ಎಂದೇ ಜನಪ್ರಿಯರಾಗಿರುವಂತಹ ಡಿಸ್ಕೋ ಡ್ಯಾನ್ಸರ್ ಅಂದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇರತ್ತಲ್ವಾ, ಹೌದು, ಅಭಿನಯ ದಾದ ಮಿಥುನ್ ಚಕ್ರವರ್ತಿಯವರ ಜನ್ಮದಿನ 1950 ಜೂನ್ 16 ಜನಿಸಿದಂತಹ ಮಿಥುನ್ ಚಕ್ರವರ್ತಿಯವರ ಪೂರ್ವಾಶ್ರಯದ ಹೆಸರು ಗೌರಂಗ ಚಕ್ರವರ್ತಿ ಅಂತ. ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಶಿಕ್ಷಣವನ್ನು ಪಡೆದ ನಂತರ ಇವರು ಮೃಗಾಯ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ತಮ್ಮ ಮೊದಲ ಚಿತ್ರಕ್ಕೆ ಅವರು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡೆದಂತಹ ಕೀರ್ತಿ ಇವರಿಗೆ ಸಲ್ಲತ್ತೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ಡಿಸ್ಕೋ ಡ್ಯಾನ್ಸರ್ ಚಿತ್ರ ಎಲ್ಲರೂ ಕೂಡ ನೋಡಿರ್ತೀರಲ್ವಾ. ಡಿಸ್ಕೋ ಡ್ಯಾನ್ಸರ್ ಚಿತ್ರ ಇವರನ್ನ ದೇಶ ವಿದೇಶಗಳಲ್ಲೂ ಕೂಡ ಒಂದು ಫೇಮಸ್ ಮಾಡುತ್ತೆ. ಕೇವಲ ನೃತ್ಯ ಮಾತ್ರವಲ್ಲದೆ ಆಕ್ಷನ್, ಸೆಂಟಿಮೆಂಟ್ ಮತ್ತು ಹಾಸ್ಯ ಪಾತ್ರಗಳಲ್ಲೂ ಕೂಡ ಇವರು ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಸುಮಾರು 350 ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವಂತಹ ಇವರು ದಶಕಗಳ ಕಾಲ ಬಾಲಿವುಡ್ನಲ್ಲಿ ಸ್ಟಾರ್ ನಟರಾಗಿ ಮಿಂಚುತ್ತಾರೆ. ಕೇವಲ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಸ್ನೇಹಿತರೆ, ನೈಜ ಬದುಕಿನಲ್ಲಿ ಕೂಡ ಅದೆಷ್ಟು ಸಂಕಷ್ಟಗಳನ್ನು ಮೆಟ್ಟಿ ನಿಂತು ತಮ್ಮ ಪರಿಶ್ರಮದಿಂದಲೇ ದಾದಾ ಎಂದು ಕರೆಸಿಕೊಳ್ಳುವಂತಹ ಮಟ್ಟಕ್ಕೆ ಇವರು ಬೆಳೀತಾರೆ. ಇವತ್ತು ಅವರ ಜನ್ಮದಿನದ ಸಂಭ್ರಮ, ಅವರ ಜನಪ್ರಿಯ ಗೀತೆ ಹೇಳಿದೆ ಈಗ ಆಲ್ರೆಡಿ, ಆ ಡಿಸ್ಕೋ ಡ್ಯಾನ್ಸರ್ ಎನ್ನುವಂತಹ ಚಿತ್ರ ದೇಶ ವಿದೇಶಗಳಲ್ಲೂ ಕೂಡ ಜನಪ್ರಿಯತೆಯನ್ನು ಗಳಿಸ್ತು ಆ ಒಂದು ಕಾಲದಲ್ಲಿ. ಅದ ಆ ಒಂದು ಚಿತ್ರದ ಗೀತೆ, ಡಿಸ್ಕೋ ಡ್ಯಾನ್ಸ್ ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ ವಿಜಯ್ ಬೆನಿಡಿಕ್ಟ್ ಅವರ ಧ್ವನಿಯಲ್ಲಿ.

ಸ್ಟುಡಿಯೋ ಸಮಯ 9:20. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮಿಕ್ಸ್ ಮೆಲೋಡಿಯನ್ನ ಶ್ರೋತೃಗಳೇ, ಈ ದಿನ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಯಾವ ನಟರ ಕುರಿತು ಹಾಡಬೇಕು ಅಂತ ಮೊದಲ ಸುಳಿವನ್ನ ನೀಡ್ತಾ ಇದ್ದೇನೆ. ಎಂದಿನಂತೆ ಸುಳಿವನ್ನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ, ಹಾಡು ಮಾತಾಡೋ ಕಾರ್ಯಕ್ರಮದಲ್ಲಿ ಕೂಡ ಕೊಡ್ತಾ ಹೋಗ್ತೇನೆ. 11 ಗಂಟೆಗೆ ನೀವು ರೆಡಿಯಾಗ್ಬೇಕಲ್ಲ, ಅದಕ್ಕೋಸ್ಕರ ಆ ಮೊದಲ ಸುಳಿವನ್ನ ಕೊಡ್ತಾ ಇದ್ದೇನೆ. ಇವತ್ತು ನನ್ನ ಪ್ರಕಾರ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸಂಗೀತದ ಸುನಾಮಿನೇ ಬರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಹೇಳುವಂತ ನಟನ ಸಿನಿಮಾಗಳಲ್ಲಿ ಮಳೆ ಬಂದ್ರೆ ಸಾಕು, ಥಿಯೇಟರ್ಗಳಲ್ಲಿ ಶಿಳ್ಳೆ ಚಪ್ಪಾಳಿಯ ಸುರಿಮಳೆ ಅಂತಾನೆ ಹೇಳ್ಬೋದು. ತೆರೆಯ ಮೇಲೆ ಬಣ್ಣಗಳ ಲೋಕವನ್ನೇ ಸೃಷ್ಟಿಸಿ ಸಂಗೀತದ ಮೂಲಕವೇ ಲಕ್ಷಾಂತರ ಹೃದಯಗಳನ್ನ ಗೆದ್ದಂತಹ ಆ ನಾಯಕನ ಹಾಡನ್ನ ಹೇಳಬೇಕಾಗತ್ತೆ. ಯಾರು ಅಂತ ಗೆಸ್ ಮಾಡ್ತಾ ಇರಿ, ಸ್ವಲ್ಪ ಗೆಸ್ ಮಾಡ್ತಾ ಇದ್ರೆ ಗೊತ್ತಾಗತ್ತೆ. ನಂತರದಲ್ಲಿ ಈ ಕಾರ್ಯಕ್ರಮದ ನಡುವೆ ಸುಳಿವನ್ನ ನೀಡ್ತಾ ಇರ್ತೇನೆ, ಹಾಗಾಗಿ ಮಿಸ್ ಮಾಡದೆ ಕೇಳ್ತಾ ಇರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮ ಅಂತ ಹೇಳ್ತಾ, ಇನ್ನು ನಮ್ಮ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ, ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ ಅಂತ, ಈಗ ಆಲ್ರೆಡಿ ಮಿಥುನ್ ಚಕ್ರವರ್ತಿ ಅವರ ಜನ್ಮದಿನದ ಒಂದು ವಿಶೇಷತೆ ಕುರಿತು ಹೇಳಿದೆ. ಅದೇ ರೀತಿಯಲ್ಲಿ ಕೇಳುಗರೆ, ಕನ್ನಡ ನಾಡಿನ ಪ್ರಸಿದ್ಧ ರಂಗಕರ್ಮಿ ಚಿತ್ರನಟ ಸಿ ಆರ್ ಸಿಂಹ ಎಂದೇ ಹೆಸರಾದ ಚನ್ನಪಟ್ಟಣ ರಾಮಸ್ವಾಮಿ ಸಿಂಹ ಅವರ ಜನ್ಮದಿನ. ಇವರು 1942 ಜೂನ್ 16 ಚನ್ನಪಟ್ಟಣದಲ್ಲಿ ಜನಿಸ್ತಾರೆ. ಖ್ಯಾತ ರಂಗತಂಡ ಪ್ರಭಾತ್ ಕಲಾವಿದರು, ಅದರ ಮೂಲಕ ರಂಗಭೂಮಿಯನ್ನು ಪ್ರವೇಶಿಸಿದಂತಹ ಇವರು ಹಲವಾರು ನಾಟಕಗಳಲ್ಲಿ ನಡೆಸುವ ಮೂಲಕ ವಿಶಿಷ್ಟ ಹೆಸರನ್ನು ಕೂಡ ಸಂಪಾದಿಸಿಕೊಳ್ತಾರೆ. ಮುಂದೆ ನಟರಂಗ ಎಂಬ ಸ್ವಂತ ರಂಗತಂಡವನ್ನು ಸ್ಥಾಪಿಸಿ ಕಾಕನಕೋಟೆ, ತುಘಲಕ್, ಸಂಕ್ರಾಂತಿಯಂತಹ ಹಲವು ಯಶಸ್ವಿ ನಾಟಕ ಮತ್ತು ಸಿನಿಮಾಗಳನ್ನು ಕೂಡ ಇವರು ನಿರ್ದೇಶಿಸಿದ್ದಾರೆ. ಇವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ, ಈಗ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮುಂದೆ ಏನ್ ಮಾಡಬೇಕು ಹೇಳಿ, ಹಾಡನ್ನ ಕೇಳಬೇಕಾಗತ್ತೆ. ಈಗ ಬ್ರಾಡ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ತಮ್ಮೆಲ್ಲರಿಗಾಗಿ ಸಿತ್ ಶ್ರೀರಾಮ್ ಹಾಗೂ ಲಹರಿ ಮಹೇಶ್ ಅವರ ಧ್ವನಿಗಳಲ್ಲಿ ಕೇಳೋಣ. ಸಾಹಿತ್ಯವನ್ನು ಬರೆದಿದ್ದಾರೆ ಶಶಾಂಕ, ಸಂಗೀತ ನಿರ್ದೇಶನ ಅಚ್ಚುಂಜನ್ಯ ಅವರದು.

0: जानते हो दोस्तों, जिसे हम सिर्फ चिलचिलाती धूप कहते थे, आज उसी धूप से हम अपनी छतों पर ऊर्जा बना लेते हैं। तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है।
1: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया।
0: 12 साल विश्वास के, विकास के, जन कल्याण के।
2: ಕೇಳುಗರೆ, ಈ ದಿನ ವಿದ್ವಾಂಸ ವಿಮರ್ಶಕ ಎ ಎನ್ ಮೂರ್ತಿರಾವ್ ಅವರ ಜನ್ಮದಿನವೂ ಕೂಡ 1900 ಜೂನ್ 16 ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ್ನಲ್ಲಿ ಇವರು ಜನಿಸಿದರೆ. ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದಂತಹ ಇವರು 1924 ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಕೂಡ ಕೆಲಸವನ್ನು ಮಾಡ್ತಾರೆ. ನಂತರ ನಮ್ಮ ಶಿವಮೊಗ್ಗ ಚಿತ್ರದುರ್ಗದಲ್ಲಿ ಕೂಡ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಬೆಂಗಳೂರಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಕೂಡ ಹೊಂದ್ತಾರೆ. 1954 ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗ್ತಾರೆ. ಹಗಲು ಕನಸುಗಳು, ಅಲೆಯುವ ಮನೆ, ಮಿನುಕು ಮಿಂಚು ಕೃತಿಗಳನ್ನು ರಚಿಸಿದಂತಹ ಮೂರ್ತಿ ರಾಯರ ದೇವರ ಕೃತಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸದೆ, ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಅವರಿಗೆ ಸಲ್ಲತೆ. ಶತಾಯುಷಿಗಳಾಗಿದ್ದಂತಹ ಇವರು ತಮ್ಮ 104 ವಯಸ್ಸಿನಲ್ಲಿ 2003 ಆಗಸ್ಟ್ 23 ಇವರು ನಿಧನರಾಗ್ತಾರೆ. ಆದರೆ ಅವರು ಕೊಟ್ಟಂತಹ ಕನ್ನಡ ಸಾಹಿತ್ಯ

ಕೃತ್ಯಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು. ಅದನ್ನ ಈ ಒಂದು ಸಮಯದಲ್ಲಿ ನೆನಪನ್ನ ಮಾಡಿಕೊಳ್ತಾ ಈಗ ಮತ್ತೊಂದು ಚಿತ್ರದ ಗೀತೆಯನ್ನ ಕೇಳೋಣ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ MS ಧೋನಿ ಚಿತ್ರದಿಂದ ಬಾಲಕ್ ಮುಚ್ಚಾಳ್ ಅವರ ಧ್ವನಿಯಲ್ಲಿ ಕೇಳೋಣ.

ಕೇಳುಗರೆ, ಈ ದಿನ ನಿವೃತ್ತ ಲೋಕಾಯುಕ್ತ ಅಧಿಕಾರಿಯಾಗಿದ್ದಂತಹ ಎನ್ ಸಂತೋಷ್ ಹೆಗ್ಡೆಯವರ ಜನ್ಮದಿನವೂ ಕೂಡ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆಯವರು 1940 ಜೂನ್ 16ರಂದು ದಕ್ಷಿಣ ಕನ್ನಡದ ನಿಟ್ಟೆಯಲ್ಲಿ ಇವರು ಜನಿಸಿದರೆ, ಅವರ ತಂದೆ ಖ್ಯಾತ ನಿವೃತ್ತ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಕೆಎಸ್ ಹೆಗ್ಡೆಯವರು. ಲೋಕಾಯುಕ್ತರಾಗಿದ್ದಂತಹ ಎನ್ ವೆಂಕಟಾಚಲ ಅವರ ಬಳಿಕ ಆ ಸ್ಥಾನಕ್ಕೆ ಗೌರವ ತಂದುಕೊಟ್ಟವರು ಸಂತೋಷ್ ಹೆಗ್ಡೆ ಅಂತಲೇ ಹೇಳ್ಬೋದು. ತಂದೆಯಂತೆಯೇ ಅವರು ಕೂಡ ಸೇವಾವಧಿಯಲ್ಲಿ ಕರ್ತವ್ಯ ಪರತೆ, ಅದೇ ರೀತಿ

ಕೇಳುಗರೆ, ಇಲ್ಲಿಗೆ ಈ ದಿನದ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಇಷ್ಟೊತ್ತು ನಿಮ್ಮ ಜೊತೆಗೆ ಆಗಿದ್ದು ನಿಮ್ಮ ಬಾನಲ್ಲಿ ಗೆಳತಿ ನಂದಿನಿ ವೈಬಿ.

ಮಧುರವಾದಂತಹ ಭಾವಗೀತೆಗಳನ್ನು ಇದುವರೆಗೆ ಆಲಿಸಿದ್ದೀರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕೇಳಿದರೆ ಈ ದಿನ ಬೆಳಗಿನಿಂದ ಕಾರ್ಯಕ್ರಮವನ್ನು ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೆಲ್ಲ ಶ್ರೋತೃಗಳು ಕೂಡ ನಮ್ಮ ವಾಟ್ಸಪ್ ಸಂಖ್ಯೆ 9484517260 ಈ ಒಂದು ಸಂಖ್ಯೆಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಶ್ರೋತೃಗಳೇ. ಮೊದಲಿಗೆ ಹೊನ್ನೂರಲ್ಲಿ ಹನುಮಂತಪುರದಿಂದ ಕಳಿಸಿದ್ದಾರೆ. ಕೀರ್ತಿ ತರಲಾಗದ ಶೋಕಿ ಜೀವನ, ಬಾಳೆಂಬ ಸಾಮ್ರಾಜ್ಯಕ್ಕೆ ಸುಭದ್ರಕೋಟೆ ನಿರ್ಮಿಸಲಾರದು, ಏಕೆಂದರೆ ಪರಿಶ್ರಮವೆಂಬ ಇಟ್ಟಿಗೆ ಹೊರದೆ ಯಾರ ಬಾಳು ಬಂಗಾರವಾಗಲಾರದು ಅಲ್ವೇ ಅಂತ ಕಳಿಸಿದ್ದಾರೆ. ಖಂಡಿತ ಏನು ಇಮೇಜಸ್ ಆ ಥರ SMS ಗಳನ್ನು ನೀವು ಕಳಿಸ್ಬೇಡಿ, ಇಲ್ಲಿ ಓಪನ್ ಆಗೋದಿಲ್ಲ, ಹಾಗಾಗಿ ಟೈಪ್ ಮಾಡಿ ಕಳಿಸಿ. ಓಕೆನಾ. ಏನು ಪ್ರತಿಮಾ ನಾಯಕ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಇವತ್ತಿನ ಗೀತಾರಾಧನೆಯಲ್ಲಿ ದಾಮೋದರ ನದಿಯ ಬಗ್ಗೆ ಮಾಹಿತಿ, ಕಜ್ಜಿಗೆಯವರ ಕಥನದಲ್ಲಿ ಜೀವನವನ್ನು ಕೊನೆಯವರೆಗೂ ಅನುಭವಿಸಬೇಕು ಎಂದು CV ಜಯರಾಜ್ ಅವರ ಬದುಕಿನ ಒಂದು ಘಟನೆಯನ್ನು ಹೇಳಿದರು, ಖುಷಿಯಾಯಿತು, ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ.

ಸುಮಧುರ ಮಾಹಿತಿ ಹಾಡು ಅದ್ಭುತ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಮೂಡಲವಿಠಲಪುರದ ಪದ್ಮಶ್ರೀಧರ್ ಪನ್ನಕಟ್ಟಿ ಆನಂದ್ ಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಪಿಕ್ಚರ್ SMSನ ಕಳಿಸಿದ್ರೆ ಸುಮ್ಮನೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಓಪನ್ ಆಗೋದಿಲ್ಲ ಸಿಸ್ಟಮ್, ಅಲ್ಲಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅವರು ತಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸಿದ್ರೆ

ಅವ್ರ ಹೆಸರನ್ನು ಕೂಡ ಓದ್ತೇನೆ. ಏನು ಮುಂದಿನ ಸಂದೇಶವನ್ನು ಹಂಪಣ್ಣ ನ್ಯಾಮ್ತಿಯವರು ಕಳಿಸಿದ್ದಾರೆ. ಇಂದಿನ ಆರೋಗ್ಯವಾಣಿಯಲ್ಲಿ ವೈದ್ಯರಾದ ತ್ರಿಶೂಲ್ ದೇವ್ ಅವರು ಷಟ್ಕರ್ಮಗಳ ಬಗ್ಗೆ ಚೆನ್ನಾಗಿ ತಿಳಿಸಿದ್ರು. ವಮನ ಕ್ರಿಯೆಗೆ ವಸ್ತ್ರ ದೌತಿ ಬಗ್ಗೆ, ಕಪಾಲಭಾತಿ ನೇತ್ರ ತಾಟಕ ನೌಳಿ ಕ್ರಿಯೆಗಳನ್ನು ಮಾಡುವ ವಿಧಾನಗಳ ಬಗ್ಗೆ, ಇದರಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ವಿವರವಾಗಿ ತಿಳಿಸಿದ್ರು. ಸಂದರ್ಶನ ಮಾಡಿದಂತಹ ಶಿಲ್ಪ ಅವರಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಸಲ್ಮಾ ಟೀಚರ್ ತರೀಕೆರೆ, ಓಕೆ ಬದುಕು ಚಟಕಾ ಬಂಡಿ ಕಾರ್ಯಕ್ರಮ ತುಂಬಾ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಇನ್ನು ಶ್ರೀಶೈಲ ಕುಮಾರ್ ಎ ಆರ್ ಲೇಔಟ್ ಶಿವಮೊಗ್ಗದಿಂದ, ಹೇಗಿದ್ದೀರಾ, ಕುಶಲವೇ ಕ್ಷೇಮವೇ ಅಂತ ಕಳಿಸಿದ್ದಾರೆ. ನಾವು ಕೂಡ ಕುಶಲವಾಗಿದ್ದೇವೆ, ಕ್ಷೇಮವಾಗಿದ್ದೇವೆ. ನೀವು ಹೇಗಿದ್ದೀರಾ ನಮ್ಮೆಲ್ಲ ಶ್ರೋತೃಗಳು? ಏನೋ ಹೆಲ್ತ್ ಟಿಪ್ಸ್, ಓಕೆ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ, ಮಿಕ್ಸ್ ಮೆಲಡಿ ಎಲ್ಲವೂ ಕೂಡ ಒಂದಕ್ಕೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಇನ್ನು ಡಿಸ್ಕೋ ಡ್ಯಾನ್ಸರ್ ಹಾಡು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು, ಅಮೋಘ ಮೇಡಮ್ ಹಾಡು ಅಂತ ಕಳಿಸಿದ್ದಾರೆ. ಹೌದು, ಮಿಥುನ್ ಚಕ್ರವರ್ತಿಯವರಿಗೆ ಒಂದು ಕೀರ್ತಿಯನ್ನು, ನಮ್ಮ ಭಾರತ ದೇಶದಲ್ಲೇ ದೇಶ ವಿದೇಶಗಳಲ್ಲೂ ಕೂಡ ಒಂದು ಕೀರ್ತಿಯನ್ನು ತಂದಂತಹ ಅವರ ಜನ್ಮದಿನ ಆಗಿರೋದ್ರಿಂದ ಆ ಒಂದು ಹಾಡನ್ನು ಪ್ಲೇ ಮಾಡಲಾಗಿತ್ತು. ಇನ್ನು ಖುಷಿ ಆಯ್ತಲ್ಲ, ನಿಮಗೆ ಖುಷಿ ಆದರೆ ನಮಗೂ ಕೂಡ ಖುಷಿನೇ. ಇನ್ನು ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸಿದ್ದಾರೆ. ಗೀತಾರಾಧನದಲ್ಲಿ ಭಕ್ತಿ ಗೀತೆಗಳು, ಬದುಕು ಚಟಕಾ ಬಂಡಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು, ಎಳುಮಕ್ಕಳಿಗೆ ಹೊಸ ಬೆಳಕು, ಮನೆದೇವರು ಸಂಪತ್ತಿಗೆ ಸವಾಲ್, ಚಿತ್ರದ ಹಾಡುಗಳೆಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ, ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಬೇಕು, ಗೆಲ್ಲಬಹುದು ಖಂಡಿತ, ಸಿಟ್ಟಿನಿಂದ ಗೆಲ್ಲಕ್ಕಾಗೋದಿಲ್ಲ, ಪ್ರೀತಿಯಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಲ್ವಾ. ಇನ್ನು ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ದಾಮೋದರ ನದಿಯ ಬಗ್ಗೆ ಮಾಹಿತಿ, ಕರುಣಾಳುವ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಇನ್ನು ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಏಳು ಕಾಲಿಗೆ ಮುಡಿವಂತಹ ಬದುಕು ಚಟಕಾ ಬಂಡಿ ಕಾರ್ಯಕ್ರಮದಲ್ಲಿ ಸಂದರ್ಶನ ತುಂಬಾ ಇಷ್ಟ ಆಯಿತು. ಓಕೆ, ಅದೇ ರೀತಿಯಲ್ಲಿ ಚಿತ್ರಗೀತೆಗಳು ಕೂಡ ತುಂಬ ಅದ್ಭುತವಾಗಿ ಮೂಡಿಬಂತು. ಏಳು ಮುಕ್ಕಾಲಿಗೆ ಆಯುರ್ವೇದ ವೈದ್ಯರಿಗೆ ಒಂದು ಸಂದರ್ಶನ ಕಾರ್ಯಕ್ರಮ, ಆರೋಗ್ಯ ಕಾರ್ಯಕ್ರಮದಲ್ಲಿ ಕೂಡ ಆಯುರ್ವೇದ ವೈದ್ಯರ ಸಲಹೆ ಮತ್ತು ಚಿಕಿತ್ಸೆಯ ಮೂಲಕ ದೇಹದ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂಬ ಒಂದು ಒಳ್ಳೆಯ ಮಾಹಿತಿಯನ್ನು ಕೂಡ ತಿಳಿಸಿದರು. ಇನ್ನು ಎಲ್ರಿಗೂ ಫೇವ್ರೇಟ್ ಆಗಿರುವಂಥ ಮಿಕ್ಸ್ ಮೆಲಡಿ ಕಾರ್ಯಕ್ರಮ ಕೂಡ ತುಂಬ ಇಷ್ಟ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಂಜಾಯ್ ಮಾಡಿ. ಇನ್ನು ಮಮತಾ ಭದ್ರಾವತಿಯಿಂದ ಮಿಕ್ಸ್ ಮೆಲಡಿ ಹಾಡುಗಳೆಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಇನ್ನು ಶುಭ ಮುಂಜಾನೆ ಲಕ್ಷ್ಮೀ ಸೈಕಲ್ ಶಾಪ್ ಜನಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗ್ಗೆ ಪ್ರಸಾರವಾದ ಕರುಣಾಳು ಬಾವಳಿಕೆ ತುಂಬಾ ಇಷ್ಟ ಆಯಿತು, ಅದೇ ರೀತಿಯಲ್ಲಿ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿತ್ತು, ಆರೋಗ್ಯ ಮಾಹಿತಿ ಎಲ್ಲವೂ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಓಕೆ, ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಟೈಪ್ ಮಾಡಿ ಕಳಿಸಿದ್ದಾರೆ, ಒಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ಇನ್ನು ಶುಭ ಮುಂಜಾನೆ ಮೇಡಮ್, ಹೇಗಿದ್ದೀರಾ, ಯಾರಿದು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಇವತ್ತಿನ ಎಲ್ಲ ಮಾಹಿತಿಯೊಂದಿಗೆ ಏಳು ಮುಕ್ಕಾಲಿಗೆ ಚಿತ್ರಗೀತೆಗಳು, ಬದುಕು ಚಟಕ ಬಂಡಿ ಕಾರ್ಯಕ್ರಮದಲ್ಲಿ ಎಸ್ ಆರ್ ಭಟ್ ಸರ್ ಅವರ ಸಂದರ್ಶನ, ಭಾವಗೀತೆ ಇಷ್ಟ ಆಯಿತು. ಇನ್ನು ಗಾದೆಯ ಗಾಡಿಗಾಗಿ ಕಾಯ್ತಾ ಇದ್ದೀವಿ, ಕಾಯ್ತಾ ಇರಿ. ಇನ್ನು ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ಕೂಡ ಕಳಿಸಿದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀವಿ, ಎಲ್ಲ ಕಾರ್ಯಕ್ರಮ, ಗುರುರಾಜ್ ಕಚ್ಚಿಗಿ ಅವರ ಕಥನ ಇಷ್ಟ ಆಯಿತು, ಸಾಕಷ್ಟು ಜನರಿಗೆ ಕಣ್ಣು ತೆರೆಸುತ್ತದೆ ಕತೆ, ತುಂಬ ಇಷ್ಟ ಆಗುತ್ತೆ. ಅದೇ ರೀತಿಯಲ್ಲಿ ಚಿತ್ರಗೀತೆಗಳೆಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡ್ಗದ್ದೆ ಹೋಬಳಿಯಿಂದ ಕಳಿಸಿದರೆ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಮಿಕ್ಸ್ ಮೆಲಡಿ ಹಾಡುಗಳು, ಚಿತ್ರಗೀತೆಗಳು ಎಲ್ಲ ಇಷ್ಟ ಆಯಿತು ಅಂತ ಕಳಿಸಿದ್ದಾರೆ. ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದರೆ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ, ಓಕೆ ಇಂದಿನ ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ಕಳಿಸಿದ್ದಾರೆ. ಓಕೆ, ಕನ್ನಡಕ್ಕೆ ಅದು ಮಿಸ್ ಆಗಿದೆ. ಇನ್ನು ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ,
ಬೆಳಗಿನದ ಕಾರ್ಯಕ್ರಮ. ಓಕೆ, ಅವರು ಕೂಡ ಸಂದೇಶವನ್ನು ಕಳಿಸಿದ್ರೆ, ಸಲ್ಮಾ ಟೀಚರ್ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಐ ಎಮ್ ಎ ಡಿಸ್ಕೋ ಡ್ಯಾನ್ಸರ್ ಸಾಂಗು ಸೂಪರ್ ಆಗಿತ್ತು ಅಂತ ಕಳಿಸಿ.

0: ಕಳಿಸಿದ್ದಾರೆ. ಏನು, ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್ ಭಾರತಿ, ಮಹೇಶ್ ನೈಸ್ ಸ್ಟುಡಿಯೋ ರಂಗಪ್ಪ ಸರ್ಕಲ್ ಭದ್ರಾವತಿಯಿಂದ ಕಳಿಸಿದ್ದಾರೆ. ಸಂದೇಶವನ್ನು ಕಾರ್ಯಕ್ರಮವನ್ನು ಮೆಚ್ಚಿ. ಅದೇ ರೀತಿಲಿ ಹೇಗಿದ್ದೀರಾ, ಕಾಫಿ ಆಯಿತಾ? ಕಾಫಿ ಆಯಿತು. ಯಾರಿದು ವಿಶ್ವನಾಥ್ ಭಾವೆ, ಲಕ್ಷ್ಮೀ ನಾರಾಯಣ ಭಾವೆ, ಜಲಜಾಕ್ಷಿ ಮಲ್ಲೇಶ್ವರ ನಗರ ಶಿವಮೊಗ್ಗದಿಂದ ಎಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ. ಮಿಕ್ಸ್ ಮೆಲಡಿ, ಆಯುರ್ವೇದ ಚಿಕಿತ್ಸೆ ಎಲ್ಲವೂ ಕೂಡ ಇಷ್ಟ ಆಯಿತು ಅಂತ ಕಳಿಸಿದ್ರೆ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್. ಬೆಳಗಿನ ಕಿರಣದಲ್ಲಿ ಮೂಡಿದ ಮಧುರ ಧ್ವನಿ, ಶ್ರೋತೃ ಹೃದಯ ತಲುಪಿದ ನಿಮ್ಮ ಸುಂದರ ವಾಣಿ, ಜ್ಞಾನ ಮನರಂಜನೆ ಬೆರೆತ ಕಾರ್ಯಕ್ರಮದ ಹಾದಿ, ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳ ನುಡಿ ಅಂತ ಹೇಳಿದ್ದಾರೆ. ತಮಗೂ ಕೂಡ, ತಮ್ಮ ಕವನಕ್ಕೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ಬಿ ಹೆಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ನಮ್ಮೆಲ್ಲ ಶ್ರೋತೃಗಳ ಸಂದೇಶ ಈಗ ಕಂಪ್ಲೀಟ್ ಆಗಿ ಓದಾಯಿತು. ಸರಿಯಾದ ಸಮಯ ಆಗ್ತಾ ಇದೆ ಅಲ್ವಾ, 10 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮೆಚ್ಚಿನ, ನಮ್ಮ ನಿಮ್ಮ ಮೆಚ್ಚಿನ ಕಾರ್ಯಕ್ರಮ ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮ ಮುಳಿ ಬರ್ತಾ ಇದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಈಗ ಒಂದು ಸಣ್ಣ ಪ್ರಕಟಣೆಯನ್ನು ಕೇಳ್ಕೊಂಡು ವಾಪಸ್ ಬರೋಣ.
1: ಜೈ ಹಿಂದ್. ಪಿಛಲೇ ಏಕ ದಶಕ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ್ ಆತಂಕವಾದ ಕಿ ಜಡೋಂ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ್ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ್ ಪಹಲೇ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ್ ಚುಪ್ ನಹಿ ರಹತಾ, ಅಬ್ ನಹಿ ಸಹತಾ.
2: ಹಮೇ ಗರ್ವ ಹೈ ಕಿ ಪಿಛಲೇ ಏಕ ದಶಕ್ ಮೇ ಹಮಾರಿ ಸೇನಾ ಹೈ तेजी से आत्मनिर्भरता की ओर कदम बढ़ा रही.
1: 12 साल विश्वास के, विकास के, जन कल्याण के.

ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್, ಶುಭೋದಯ. ನಮ್ಮೆಲ್ಲ ಪ್ರಿಯ ಶ್ರೋತೃಗಳಿಗೂ ಕೂಡ ತಿಳಿಸ್ತಾ ಹಾಡೋ ಮಾತಾಡೋ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ದಿನ ನಿಮ್ ಜೊತೆ ಆಗ್ತಾ ಇದ್ದೇನೆ, ನಿಮ್ಮ ಬಾನಲ್ಲಿ ಗೆಳತಿ ನಂದಿನಿ ವೈಬಿ. ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನ ಗಾದೆ ಅಲ್ವಾ, ಮಂಗಳವಾರ ಅಂದ್ರೇ ಗಾದೆ. ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ನೀವು ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ನಮ್ಮ ಶ್ರೋತೃಗಳು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕೂತ್ಕೊಂಡಿರ್ತೀರಲ್ಲ, ಮೊಬೈಲ್ ಇಟ್ಕೊಂಡು ಎಸ್ ಎಮ್ ಎಸ್ ಮಾಡೋದಕ್ಕಾಗಿ ಖುಷಿ ಖುಷಿಯಿಂದ ಕೂತಿರ್ತೀರಲ್ಲ, ನಿಮ್ಮ ಒಂದು ಪ್ರೋತ್ಸಾಹವೇ ನಮ್ಮ ಆಕಾಶವಾಣಿ ಭದ್ರಾವತಿ ಇಷ್ಟು ಮಟ್ಟಿಗೆ ಯಶಸ್ಸನ್ನು ಕಾಣೋದಕ್ಕೂ ಕೂಡ ಸಾಧ್ಯ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಅನಿಸಿಕೆ ಅಭಿಪ್ರಾಯವನ್ನು ಕಳಿಸಿದಂತಹ ಪ್ರತ್ಯಕ್ಷ ಪರೋಕ್ಷವಾಗಿ ಆ ಒಂದು ಆಕಾಶವಾಣಿ ಭದ್ರಾವತಿಯನ್ನು ಕೇಳ್ತಾ ಇರುವಂತಹ ಎಲ್ಲ ಪ್ರಿಯ ಶ್ರೋತೃಗಳಿಗೂ ಕೂಡ ಧನ್ಯವಾದ ಅಂತ ತಿಳಿಸ್ತಾ ಇನ್ನು ಇವತ್ತಿನ ಗಾದೆಗಳತ್ತ ಗಮನ ಹರಿಸೋದಾದರೆ ಆರಂಭದ ಗಾದೆ ಯಾವುದು ಅಂತ ಅಂದರೆ, ಶ್ರೋತೃಗಳೇ, ಆರಂಭದ ಗಾದೆ ಸಂತೆಯಲ್ಲಿ ಡ್ಯಾಶ್ ಹೇಳಿದ ಹಾಗೆ. ಸಂತೆಯಲ್ಲಿ ಡ್ಯಾಶ್ ಹೇಳಿದ ಹಾಗೆ ಯಾವುದು, ಯಾವ್ದು ಹೇಳಿದ ಹಾಗೆ? ಮೊದಲ ಗಾದೆ ಸಂತೆಯಲ್ಲಿ ಡ್ಯಾಶ್ ಹೇಳಿದ ಹಾಗೆ, ಯಾವ್ದು ಹೇಳಿದ ಹಾಗೆ ಅಂತ ನೀವು ಟೈಪ್ ಮಾಡಿ ನಮ್ಮ ವಾಟ್ಸಪ್ ಸಂಖ್ಯೆ 9481572600 ನಿಮ್ಮ ಉತ್ತರಗಳು ಬರ್ತಾ ಇರಲಿ. ಅಷ್ಟರಲ್ಲಿ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ಮೂಡಿ ಬರ್ತಾ ಇದೆ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ, ಕೇಳಿ ಆನಂದಿಸಿ.

ಶ್ರೋತೃಗಳೇ, ಯಾವ ಗಾದೆ ಅಂತ ಗೆಸ್ ಮಾಡಿದ್ರ? ಸಂತೆಯಲ್ಲಿ ಡ್ಯಾಶ್ ಹೇಳಿದ ಹಾಗೆ. ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋದಿದ್ರೆ, ಮೊದಲಿಗೆ ಸಂದೇಶವನ್ನು ಕಳಿಸಿದ್ದಾರೆ ಹೊನ್ನರಳಿ ಹನುಮಂತಪುರ ಜಗಳೂರಿನಿಂದ, ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ತನುಜಾ ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಕಳಿಸಿದ್ರೆ, ಸವಿತಾ ದೇವದಾರ್ ಶಿವಮೊಗ್ಗದಿಂದ, ಮಮತಾ ಭದ್ರಾವತಿಯಿಂದ, ಓಕೆ ಭಾರತಿ ಮಹೇಶ್ ನೈಸ್ ಸ್ಟುಡಿಯೋ ರಂಗಪ್ಪ ಸರ್ಕಲ್ನಿಂದ ಕಳಿಸಿದ್ರೆ, ಗೌರಮ್ಮ ಹಾವೇರಿಯಿಂದ ಕಳಿಸಿದ್ದಾರೆ, ಧನಲಕ್ಷ್ಮಿ ಯೋಗೇಶ್ ಹಾಲಪ್ಪ ಸರ್ಕಲ್ನಿಂದ ಕಳಿಸಿದ್ದಾರೆ, ರಂಗರಾಮೇಗೌಡ ಮಲಕೊಪ್ಪದಿಂದ, ಎಸ್ ಎಸ್ ಮುದಿಗೌಡರು ಇನಾಮ ಹೊಂಗಲ ಸೌದತಿಯಿಂದ, ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ ಕಳಿಸಿದ್ದಾರೆ, ಮಲ್ಲಿಕ್ ದೇವದಾರ್ ಜೋಗಿ ಮಕ್ಕಿಯಿಂದ, ರೂಪಾ ಹೆಚ್ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸಿದ್ದಾರೆ, ಇನ್ನು ಅಶೋಕ್ ಎಸ್ ಎಲ್ ಶಿವಮೊಗ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ನಿಂದ ಕಳಿಸಿದ್ದಾರೆ, ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ, ಬೆಳಗಿನ ಎಲ್ಲ ಕಾರ್ಯಕ್ರಮ ಕೂಡ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಲೂ ಕೂಡ ಕಳಿಸಿದ್ರೆ, ಶಾನುಭೋಗರ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿ ಇಂದ ಕಳಿಸಿದರೆ, ರೇಣುಕಾ ಡಿ ಶಿವಮೊಗ್ಗದಿಂದ, ಕಲ್ಪನಾ ಹೊನ್ನಾಳಿಯಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಓಕೆ ಓಕೆ ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತ್ ಕುಮಾರ್ ಅವರು ಕೂಡ ಕಳಿಸಿದ್ದಾರೆ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್ ಮೇಡಮ್, ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಸಿದ್ಧಾರ್ಥ್, ಓಕೆ ಏನದು, ಬ್ಲೈಂಡ್ ಸೆಂಟರ್ ಇಂದ ಕವನ,

ನಾನು ಸಿದ್ಧಾರ್ಥ ಬ್ಲೈಂಡ್ ಸೆಂಟರ್ ಇಂದ ಕವನ ಭದ್ರಾವತಿ. ಫಸ್ಟ್ ಮೆಸೇಜ್ ಸೆಂಡ್ ಮಾಡಿದೆ ಮೇಡಮ್, ಸಾರಿ. ಓಕೆ, ಖುಷಿ ಆಗತ್ತೆ. ಆ ಒಂದು ಸಿದ್ಧಾರ್ಥ ಅಂಧಾರ ಶಾಲೆಯಿಂದನೂ ಕೂಡ, ಬ್ಲೈಂಡ್ ಸೆಂಟರಿಂದನೂ ಕೂಡ ಇವತ್ತು ನಮ್ಮ ಕವನ ಅನ್ನೋರು ಕೂಡ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಖುಷಿ ಆಗತ್ತೆ. ನೀವು ಕೂಡ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ ಅನ್ನೋದೇ ಒಂದು ನಮ್ಮೆಲ್ಲರಿಗೂ ಕೂಡ ಖುಷಿ ಅಲ್ವಾ. ಹೀಗೆ ಕಾರ್ಯಕ್ರಮವನ್ನು ಆಲಿಸ್ತಾ ಇರಿ ಅಂತ ಕವನ ಅವರೇ ಅಂತ ಹೇಳ್ತಾ, ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು, ನಮಸ್ತೆ ಮೇಡಮ್, ಗುಡ್ ಮಾರ್ನಿಂಗ್. ಫೈರಾಜ್ ಟೈಲರ್ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಓಕೆ, ಏಳು ಕಾಲಿಗೆ ಮುಡಿ ಬಂದಂತಹ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿ ಬಂತು. ಬದುಕು ಜಟಕಾಬಂಡಿ ಕಾರ್ಯಕ್ರಮ ತುಂಬ ವಿಚಾರ ತಿಳಿತು, ಅವರ ಸಾಧನೆ ಅದ್ವಿತೀಯ. ಓಕೆ, ಇಲ್ಲಿ ಅವರ ಫೋನ್ ನಂಬರ್ ಅಂತ ಇದು ಮಾಡ್ತಾ ಇದ್ದಾರೆ. ಓಕೆ, ಅವರು ಮತ್ತೊಮ್ಮೆ ಇದು ಪ್ರಸಾರ ಆಗುವಂತಹ ಸಾಧ್ಯತೆಗಳು ಇರ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇರಿ, ಯಾಕಂದರೆ ಎಲ್ಲರ ರಿಕ್ವೆಸ್ಟ್ ಮೇರೆಗೆ ಕೂಡ ಆ ಒಂದು ಕಾರ್ಯಕ್ರಮನ ಪುನಃ ಪ್ರಸಾರ ಮಾಡಬಹುದು. ಮಾಡ್ತಾರೆ ಅಂತ ಹೇಳ್ತಿಲ್ಲ, ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ಇನ್ನು ಕೇಶವಮೂರ್ತಿ ಹೆಚ್ ಆರ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮುಗಳಖೋಡ ಶಿವಲಿಂಗಯ್ಯ ಹಿರಿಮಠ್, ಕಲಾವತಿ ಹಿರಿಮಠ್, ಅಭಿಷೇಕ್ ಹಿರಿಮಠ್ ಅವರು ಸಂದೇಶವನ್ನು ಕಳಿಸಿದರೆ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಮೂಡಲ ರಂಗುತ್ತಿವಿ. ಓಕೆ, ಯಾವುದಿದು ಸಂಗೀತ ವಿನಯ್ ಬ್ಯಾಡ್ಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೂಡಲದ ರಂಗು ತಂದಿದೆ ಹೊಸ ಆಶಿಯ, ಕತ್ತಲನ್ನು ಸರಿಸಿ ಮೂಡಿದೆ ಶುಭೋದಯ, ಹಕ್ಕಿಗಳ ಕಲರವ ಮುದ ನೀಡಲಿ ಮನಕ್ಕೆ ಹಸನ್ಮುಖಿ, ನಗು ತರಲಿ ಇಂದಿನ ದಿನಕ್ಕೆ ಅಂತಲೂ ಕೂಡ ಒಂದು ಕವನವನ್ನು ಬಂದು ಕಳಿಸಿದ್ದಾರೆ. ಓಕೆ, ಮುರಳೀಧರ್ ಶಿವಮೊಗ್ಗದಿಂದ, ಕವನ ಕೂಡ ಚಂದ ಇದೆ, ಮುರಳೀಧರ್ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ ಸಂದೇಶವನ್ನು ಕಳಿಸಿದರೆ, ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ಕೂಡ ಕಳಿಸಿದ್ದಾರೆ. ಮಂಜುಳಾ ಜನಾಪುರದಿಂದ, ಇನ್ನು ಟೈಪ್ ಮಾಡ್ತಾ ಇದ್ದೀರಾ ಶೈಲಜಾ ಅವರೇ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಇನ್ನು ಮಂಜುಳಾ ಜನಾರ್ಧನ್ ಉದಯ್ ಟೈಲರ್ ಭೂತನಗುಡಿಯಿಂದ ಕಳಿಸಿದ್ದಾರೆ. ಓಕೆ, ಮಿಕ್ಸ್ ಮೆಲಡಿ ಹಾಡುಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಪ್ರಸಾರ ಆಯಿತು. ನೀನೇ ನಾನಂತ ನಾನಂತೆ ಹಾಡು ತುಂಬಾ ಇಷ್ಟ ಆಯಿತು. ಡಿಸ್ಕೋ ಡ್ಯಾನ್ಸರ್ ಹಾಡು ನನ್ನ ಫೇವ್ರೇಟು. ನಾನು 10ನೇ ತರಗತಿ ಓದ್ತಾ ಇರಬೇಕಾದ್ರೆ ಈ ಚಿತ್ರ ಕದ್ದು ಮುಚ್ಚಿ ಹೋಗಿ ನೋಡಿದೆ ಶಿವಮೊಗ್ಗದ ಮಲ್ಲಿಕಾರ್ಜುನ ಟಾಕೀಸ್ನಲ್ಲಿ. ಓಕೆ, ಪ್ರಸಾರ ಮಾಡಿದ್ದಕ್ಕಾಗಿ ಧನ್ಯವಾದ. ಆ ಒಂದು ಸಿಹಿ ನೆನಪನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ ತಮ್ಮ ಚೈಲ್ಡ್ಹುಡ್ ಡೇಸಿಂದ. ಇನ್ನು ಬಿ ಸತ್ಯನಾರಾಯಣ ಜಯಜ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದರೆ, ಅನಿತಾ ತುಕಾರಾಮ್ ಬಾರಂದೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೇವಿ ಡಿಸೋಜಾ ರಾಜೇಂದ್ರನಗರ ಶಿವಮೊಗ್ಗದಿಂದ, ವಿಭಾ ದೀಪಕ ಬೆಂಗಳೂರಿನಿಂದ ಕಳಿಸಿದರೆ, ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ, ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪದಿಂದ ಕಳಿಸಿದರೆ, ಗುಡ್ ಮಾರ್ನಿಂಗ್ ಮೇಡಮ್ ಅಂತ ವಿಶ್ವಾಸ್ ಸವಣಂಗದವರು ಕೂಡ ಕಳಿಸಿದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡಿಗೆಯಿಂದ, ಶೈಲಜಾ ಕೃಷ್ಣಮೂರ್ತಿ ವಿಜಯನಗರ ಶಿವಮೊಗ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಸಂದೇಶಗಳು ಬಂದು ತಲುಪ್ತಾ ಇದೆ. ಆಲ್ಮೋಸ್ಟ್ ಎಲ್ಲರ ಸಂದೇಶಗಳನ್ನು ಓದಿದ್ದೀನಿ ಅಂತ ಅಂದ್ಕೊತೀನಿ, ಯಾಕಂದರೆ ಓದ್ತಾ ಇರ್ತೀನಿ ಅಷ್ಟೊತ್ತಿ ಇನ್ನೊಂದು ಸಂದೇಶಗಳು ಬಂದ್ಬಿಡುತ್ತೆ. ಕೆಲವೊಮ್ಮೆ ಒಬ್ಬರದ್ದು ಯಾರಾದರೂ ಕೂಡ ಮಿಸ್ ಆದರೆ ರಿಪೀಟ್ ಕಳಿಸಿ, ನಾನು ಕೂಡ ಓದ್ತೇನೆ ಅಂತ ಹೇಳ್ತಾ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಯಾವುದು ಉತ್ತರ ಆಗಿತ್ತು ಅಂತ ನಿಮ್ಮ ಒಂದು ಗೆಸ್ ಪ್ರಕಾರ ಸಂತೆಯಲ್ಲಿ ಡ್ಯಾಶ್ ಹೇಳಿದ ಹಾಗೆ, ಸಂತೆಯಲ್ಲಿ ಮಂತ್ರವನ್ನು ಕೆಲವು ಉದಾಹರಣೆಗಳಲ್ಲಿ ಪದಗಳನ್ನು ನೀವು ಉಪಯೋಗ ಮಾಡಿದ್ದೀರಾ, ಅದಕ್ಕೆ ಸೂಕ್ತ ಆಗತ್ತೆ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ಆದರೆ
ಹಿರಿಯರು ಹೇಳಿರ್ತಕ್ಕಂಥದ್ದು ಸಂತೆಯಲ್ಲಿ ಮಂತ್ರವನ್ನು ಹೇಳಿದ ಹಾಗೆ. ಹಾಗಾದರೆ ಏನಿದು ಅರ್ಥ ಅಂತ ಅಂದರೆ, ಸಂತೆ ಅಂದರೆ ತಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಅಲ್ವಾ,

ಕಾರ್ಟೂನ್ಸ್ ಅಂತೆ ಎಲ್ಲರೂ ನೋಡಿರ್ತೀವಿ. ಈಗಿನ ಮಕ್ಕಳು ನೋಡಿರಲ್ಲ, ನಾವೆಲ್ಲರೂ ಕೂಡ ನೋಡಿದ್ದೀವಿ ಅಲ್ವಾ? ಜನಜಂಗುಳಿ, ಗಲಾಟೆ, ಕೂಗಾಟ, ಆ ಕಡೆ ವ್ಯಾಪಾರಿಗಳು ಕೂಗ್ತಾ ಇರ್ತಾರೆ. ಮಂತ್ರ ಅಂದರೆ ಏನು? ಪವಿತ್ರವಾದದ್ದು ಅಲ್ವಾ? ನಾವೆಲ್ಲ ಅಲ್ಲಿ ಮಂತ್ರ ಹೇಳಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ. ಪವಿತ್ರವಾದದ್ದು, ಶಾಂತವಾಗಿ ಏಕಾಗ್ರತೆಯಿಂದ ಹೇಳಬೇಕಾಗಿರೋದು ಯಾವುದು ಅಂದರೆ ಮಂತ್ರ. ಹಾಗಾದರೆ ಏನರ್ಥ ಅಂದರೆ, ಸಂತೆಯ ಗಲಾಟೆಯಲ್ಲೂ ಕೂಡ ಯಾರಾದರೂ ಮಂತ್ರವನ್ನು ಹೇಳಿದರೆ ಯಾರು ಕೇಳುತ್ತೆ? ಯಾರು ಕೂಡ ಕೇಳೋದಿಲ್ಲ, ಅದು ವ್ಯರ್ಥ ಅಲ್ವಾ? ಅಂದರೆ ಸರಿಯಾದ ಜಾಗದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಜನರಿಗೆ ಮಾತಾಡಬೇಕು. ಇಲ್ಲ ಅಂದರೆ ಎಷ್ಟೇ ಒಳ್ಳೆಯ ಮಾತನ್ನು ಹೇಳಿದ್ರೂ ಕೂಡ ಅದು ಅವರಿಗೆ ಅರ್ಥ ಆಗೋದಿಲ್ಲ ಎಂಬುದೇ ಈ ಗಾದೆಯ ಅರ್ಥ ಅಂತ ಹೇಳ್ಬೋದಾಗಿದೆ. ಗೊತ್ತಾಯ್ತಲ್ಲ ಶ್ರೋತೃಗಳೇ? ಇನ್ನು ಸಂತೆಯಲ್ಲಿ ಮಂತ್ರವನ್ನು ಹೇಳಿದ ಹಾಗೆ ಈ ಗಾದೆ ಆಗಿದೆ. ಈಗ ಎರಡನೇ ಗಾದೆನ ಒಂದು ಚಿಕ್ಕ ಕಥೆ ಮೂಲಕ ಹೇಳ್ತೀನಿ. ನೀವು ಗಾದೆ ಯಾವುದು ಅಂತ ನೀವು ಗುರುತಿಸಿ ಬರಿಬೇಕು, ಆಯ್ತಾ? ಟೈಪ್ ಮಾಡ್ತೀರಾ? ಸೂಕ್ಷ್ಮವಾಗಿ ಕೇಳ್ಕೊಳ್ಳಿ, ಗಾದೆ ಕಥೆ ರೂಪದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಊರಿನಲ್ಲಿ ರಂಗಪ್ಪ ಅಂತ ಇರ್ತಾನೆ, ತುಂಬ ಬುದ್ಧಿವಂತ, ಆದರೆ ಸ್ವಲ್ಪ ಸೋಮಾರಿ ಇರ್ತಾನೆ. ಒಂದಿನ ಊರ ಪಂಚಾಯಿತಿಯಿಂದ ಹೇಳ್ತಾರೆ, ರಂಗಪ್ಪ ಸರ್ಕಾರದಿಂದ ಉಚಿತ ಕಂಪ್ಯೂಟರ್ ತರಬೇತಿ ಕೊಡ್ತಾ ಇದ್ದಾರೆ, 1 ತಿಂಗಳು ಫ್ರೀ, ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ, ಹೆಸರು ಬರೆಸ್ಲಾ ಅಂತ ಕೇಳ್ತಾರೆ. ಆಗ ರಂಗಪ್ಪ ಹೇಳ್ತಾನೆ, ಏ ಈಗ ಬೇಡ, ಈಗ ಅವಸರ ಏನಿಲ್ಲ, ಈಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಹೊರಗಡೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಬೇಡ ಅಂತ ಹೇಳ್ತಾರೆ. 6 ತಿಂಗಳು ಕಳೀತು, ರಂಗಪ್ಪ ಗೆಳೆಯರೆಲ್ಲರೂ ಕೂಡ ಕೋರ್ಸ್ ಮುಗಿಸ್ಕೊಂತಾರೆ, ಬೆಂಗಳೂರಿಗೆ 15,000 ರೂಪಾಯಿ ಸಂಬಳ ಕೆಲಸಕ್ಕೆ ಎಲ್ಲರೂ ಕೂಡ ಸೇರ್ಕೊಂತಾರೆ. ಆಮೇಲೆ ಒಂದಿನ ರಂಗಪ್ಪನಿಗೆ ಕೆಲಸ ಬೇಕಾಗುವಂಥ ಸಂದರ್ಭ ಬರುತ್ತೆ. ಆಗ ಮತ್ತೆ ಪುನಃ ಏನು ಮಾಡ್ತಾನೆ, ಪಂಚಾಯತ್ಗೆ ಓಡಿ ಬರ್ತಾನೆ. ಅಯ್ಯೋ ಆ ತರಬೇತಿ ಮತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದಾಗ ಪಂಚಾಯತಿಯವರು ಹೇಳ್ತಾರೆ, ಅಯ್ಯೋ ರಂಗಪ್ಪ ಆ ಸ್ಕೀಮ್ ಮುಗಿದು ಹೋಯ್ತು, ಮತ್ತೆ ಬರೋದು 2 ವರ್ಷ ಆದಮೇಲೆ, ಸಮಯಕ್ಕೆ ಸರಿಯಾಗಿ ನೀನು ಬಂದಿದ್ರೆ ಕರೆಕ್ಟ್ ಆಗ್ತಾ ಇತ್ತಲ್ವಾ. ಅಷ್ಟರಲ್ಲಿ ರಂಗಪ್ಪನಿಗೆ ಅರ್ಥ ಆಯಿತು, ತಲೆ ತಗ್ಗಿಸಿ ಮನೆಗೆ ಹೋಗ್ತಾನೆ. ಈಗ ಹೇಳಿ ಶ್ರೋತೃಗಳೇ, ಪಂಚಾಯತಿಯವರು ರಂಗಪ್ಪನಿಗೆ ಯಾವ ಗಾದೆ ಹೇಳಿರ್ಬೋದು, ಯಾವ ಗಾದೆ ಹೇಳಿರ್ಬೋದು? ಕೆಲವೊಂದು ಪದಗಳು ಬಂತಲ್ವಾ ಅಲ್ಲಿ, ಯಾವ ಗಾದೆ ಬಂದಿರಬಹುದು? ಮಳೆ ಎನ್ನುವಂತಹ ಪದ ಬಂತು ಅಲ್ವಾ. ಆದರೆ ಅವನು ಅವಾಗ ಆ ಕ್ಷಣದಲ್ಲಿ ಸೇರ್ಕೊಬೇಕಿತ್ತು, ಬಟ್ ಅವನು ಸೇರ್ಕೊಳ್ಳೋದಿಲ್ಲ. ನೋಡೋಣ ಅದು ಯಾವ ಗಾದೆ ಅಂತ. ಬಹಳ ಸುಲಭವಾದಂತಹ ಗಾದೆಯನ್ನು ಹೇಳಿರೋದು, ಯಾವ ಗಾದೆ ಅಂತ ಗ್ಯಾಸ್ ಮಾಡಿ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9481527200ಗೆ ಉತ್ತರಗಳು ಕಳಿಸ್ರಿ ಅಂತ ಹೇಳ್ತಾ ಈಗ ಮತ್ತೆರಡು ಸೂಪರ್ ಹಿಟ್ ಆದಂತಹ ಹಾಡುಗಳು ಬರ್ತಾ ಇದೆ, ನೋಡೋಣ ಕೇಳೋಣ.

0: जानते हैं, कुवैत जैसे देश की जीडीपी से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री 40 लाख करोड़ से भी अधिक के मुद्रा लोन से।
1: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर।
0: 12 साल विश्वास के, विकास के, जन कल्याण के।
2: ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
0: ಜೈ ಹಿಂದ್. ಪಿಛಲೆ ಏಕ್ ದಶಕ್ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ್ ಆತಂಕವಾದ್ ಕಿ ಜಡೋಂ ಪರ್ ಕಡಾ ಪ್ರಹಾರ್ ಕರ್ನೆ ಲಗಾ ಹೈ. नक्सलवाद को तो खत्म ही कर दिया है. डिफेंस के हथियार पहले हम बाहर से मंगाते थे, अब रिकॉर्ड नंबर में एक्सपोर्ट करते हैं. अब भारत चुप नहीं रहता, अब नहीं सहता.
1: हमें गर्व है कि पिछले एक दशक में हमारी सेनाएं तेजी से आत्मनिर्भरता की ओर कदम बढ़ा रही है.
0: 12 साल विश्वास के, विकास के, जन कल्याण के.
4: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಮೂಡಿಬರುತ್ತಿರುವಂತಹ ಹಾಡು ಮಾತಾಡ ವಿಶೇಷ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಇದರಲ್ಲಿ ಈ ದಿನ ಗಾದೆ ಬಿಡಿಸಿ ಗಾದೆಯ ಗಾಡಿಯಲ್ಲಿ ನಿಮ್ಮೊಟ್ಟಿಗೆ ನಿಮ್ಮ ಜೊತೆ ಆಗ್ತಾ ಇರೋದು ನಿಮ್ಮ ಬಾನಲಿ ಗೆಳತಿ ನಂದಿನಿ YB. ಶತ್ರುಗಳೇ, ಕಥೆಯ ರೂಪದಲ್ಲಿ ಹೇಳಿದೆ, ಯಾವ ಗಾದೆ ಇರ್ಬೋದು ಅಂತ ಗೆಸ್ ಮಾಡಿದ್ರ? ಸಾಕಷ್ಟು ಗಾದೆಗಳು ಅದಕ್ಕೆ ರಿಲೇಟೆಡ್ ಆಗತ್ತೆ. ಆದರೆ ಒಂದು ಪದವನ್ನು ನಾನು ಹೇಳಿದೆ, ಮಳೆ ಅಂತ. ಮಳೆ ಎನ್ನುವಂತಹ ಪದ ಬರುತ್ತೆ ಅಂತಲೂ ಕೂಡ ಕ್ಲೂ ಕೊಟ್ಟೆ. ಇರಲಿ, ಪರವಾಗಿಲ್ಲ, ಆ ಗಾದೆಗೆ ಸೂಕ್ತ ಆಗುವಂತಹ ಹಲವಾರು ಗಾದೆಗಳನ್ನು ಕೂಡ ನಮ್ಮ ಶ್ರೋತೃಗಳು ಕೂಡ ಕಳಿಸ್ತಾ ಇದ್ದಾರೆ. ನೋಡೋಣ ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ಅಂತ. ಅಂದರೆ ಹೊನ್ನೂರಲ್ಲಿ ಹನುಮಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಟೈಪ್ ಮಾಡ್ತಾ ಇದ್ದೀರಾ ಚಿತ್ರ ಶಿವಕುಮಾರ್ ಅವರೇ? ಹೇಳಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ರು. ಇನ್ನು ತನುಜಾ ಮಾಧವ ನಗರ ಭದ್ರಾವತಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಂಪಣ್ಣ ನ್ಯಾಮ್ತಿಯಿಂದ, ಗೌರಮ್ಮ ಹಾವೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸವಿತಾ ದೇವ್ದರ್ ಶಿವಮೊಗ್ಗದಿಂದ, ಸುರೇಶ್ ಶಿವಮೊಗ್ಗದಿಂದ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಕಳಿಸಿದರೆ, ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪದಿಂದ, ಮಮತಾ ಭದ್ರಾವತಿಯಿಂದ ಕಳಿಸಿದ್ದಾರೆ, ಮಂಜುಳಾ ಜನಾರ್ದನ್ ಉದಯ್ ಟೈಲರ್ ಭೂತನಗುಡಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ, ಹ್ಯಾಬಿಲ್ ರಾಘವೇಂದ್ರ ಅಪಾರ್ ಹೊತ್ತ ಭದ್ರಾವತಿಯಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರದಿಂದ ಕಳಿಸಿದ್ದಾರೆ. ಇನ್ನು ರೂಪಾ ಹೆಚ್ ಕ್ವಾರ್ಟರ್ಸ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕಳಿಸಿದ್ದಾರೆ. ಇನ್ನು ಹಾಯ್ ಗುಡ್ ಮಾರ್ನಿಂಗ್ ಮೇಡಮ್, ನಂದಿನಿ ಬಸವರಾಜ್ ಫ್ರಮ್ ಭದ್ರಾವತಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಇನ್ನು ಶಿವಮೊಗ್ಗದಿಂದ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಶಿವಮೊಗ್ಗದಿಂದ ವಿಜಯನಗರದ ಶಶಿಕಲಾ ಜನಾರ್ದನ್ ಅವರು ಸಂದೇಶವನ್ನು ಕಳಿಸಿದರೆ, ಬೃಂದ ಶಿವಮೊಗ್ಗದಿಂದ ಮೆಸೇಜನ್ನು ಮಾಡಿದ್ದಾರೆ. ಸಿದ್ಧಲಿಂಗ ಮೂರ್ತಿ ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಲ್ಲಿಕ್ ದೇವ್ದಾರ್ ಜೋಗಿಮಕ್ಕಿಯಿಂದ, ನಾಗಶ್ರೀ ಜಯಂತಿ

ಗಣಪತಿ ನುಗ್ಗಿ ಗ್ರಾಮ ಬೀರುಕೊಡುಗೆಯಿಂದ. ಇನ್ನು ಗಜೇಂದ್ರ ಎಸ್ ಕೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಲಕ್ಷ್ಮೀ ಮಂಜುನಾಥ ಗಾಂಧಿನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸುನಂದ ಗಾನ ವಾರಿದಿ ಸಿದ್ಧಾರೂಢನಗರ ಭದ್ರಾವತಿಯಿಂದ ಕಳಿಸಿದರೆ, ರಂಗರಾಮೇಗೌಡ ಮಲಗೊಪ್ಪದಿಂದ, ಉಮಾದೇವಿ

ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶಾನ್ ಬೋಗರ ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎಸ್ ಎಸ್ ಮುದಿಗೌಡರು ಇನಾಮ ಹೊಂಗಲ ಸವದತ್ತಿಯಿಂದ ಸರಿಯಾದ ಉತ್ತರವನ್ನ ನೀವು ಕಳಿಸಿದ್ದೀರಾ. ಇನ್ನು ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಕಲ್ಪನಾ ಹೊನ್ನಾಳಿಯಿಂದ, ಇನ್ನು ಬಿ ಸತ್ಯನಾರಾಯಣ ಜೆ ಎಚ್ ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಹೋಬಳಿಯಿಂದ, ಜ್ಯೋತಿ ರಾಜಶೇಖರ್ ಸಿದ್ಧಾರೂಢನಗರ ಭದ್ರಾವತಿಯಿಂದ. ಶುಭ ಮುಂಜಾನೆ ರೀ, ತಿಂಡಿ ಕಾಫಿ ಆಯ್ತಾ? ಆಯಿತು, ನಿಮ್ದಾಯ್ತಾ? ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ರೇಖಾ ಬೆಂಗಳೂರಿನಿಂದ ಹೊಸ ಕೇಳುಗರು ಅನ್ಕೊಂತೀನಿ. ನನ್ನ ಕಾರ್ಯಕ್ರಮಕ್ಕೆ ಹೊಸ ಕೇಳುಗರು ಅನ್ಕೊಂತೀನಿ, ಗೊತ್ತಿಲ್ಲ. ಇನ್ನು ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು ಕೂಡ ಕಳಿಸಿದ್ರೆ, ಶಿವಮೊಗ್ಗದ ಕೃಷಿ ನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಎಂ ಈಶಣ್ಣ ಮುತ್ತಿಕಾರ ಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ ಕಳಿಸಿದ್ದಾರೆ. ಲೀಲಾ ಎಲ್ ಡಿ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವೀಣಾ ರಮೇಶ್ ಭಟ್ ಹೊಸ್ಮನೆ ಭದ್ರಾವತಿಯಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನ ಹಳ್ಳಿ ತಾಲೂಕು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಮುಗುಳಖೋಡ ಶಿವಲಿಂಗಯ್ಯ ಹಿರಮಠ್, ಕಲಾವತಿ ಹಿರಮಠ್, ಅಭಿಷೇಕ್ ಹಿರಮಠ್ ಅವರು ಕೂಡ ಕಳಿಸಿದ್ರೆ, ಇನ್ನು ರೇಣುಕಾಡಿ ಶಿವಮೊಗ್ಗದಿಂದ, ಜಯಪ್ಪ ಬಣಗಾರ್, ಕಿಶೋರ್ ಕುಮಾರ್ ಬಣಗಾರ್, ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ರಾಘವ ಮಣಿಯಾಣಿ ಶಕುಂತಲಾ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರತೀಕ ಪುತ್ತೂರು ಬೆಟ್ಟಂಪಾಡಿ ದುಬಾಯಿಂದ ಮೂರು ಗಾದೆಗಳನ್ನು, ಅದಕ್ಕೋಸ್ಕರ ಕೆಲವು ಗಾದೆಗಳನ್ನು ಒಂದು ಕಥೆಯನ್ನು ಹೇಳಿದಾಗ ಇಷ್ಟು ಗಾದೆಗಳು ಬರುತ್ತಲ್ವ ಆ ಒಂದು ಸಂದರ್ಭಕ್ಕೆ, ಅದನ್ನು ಯೋಚನೆ ರಿಮೈಂಡ್ ಮತ್ತೆ ರಿಕಾಲ್ ಮಾಡೋದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿತು. ಇನ್ನು ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರ ತಾಲೂಕಿನಿಂದ, ಓಕೆ, ಇನ್ನು ಮಹೇಶ್ ಹೊಸೂರಿನಿಂದ ಸಂದೇಶವನ್ನು ಕಳಿಸಿದ್ರೆ, ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕಿನಿಂದ ಕಳಿಸಿದ್ದಾರೆ. ವಿಶ್ವ ಸೌಳಂಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಓಕೆ, ಶಶಿಕುಮಾರ್ ನಾಗರತ್ನ ಚೇತನ್ ಕೌಶಿ ಪುರ್ಲೆ ಶಿವಮೊಗ್ಗದಿಂದ ಕಳಿಸಿದ್ರೆ, ವಿಭಾ ದೀಪಕ್ ಬೆಂಗಳೂರು ಅವರು ಕೂಡ ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಇನ್ನೊಂದು ಗಾದೆ ನೆನಪಾಯಿತು ಅನಿಸುತ್ತೆ, ಅದಕ್ಕೋಸ್ಕರ ಟೈಪ್ ಮಾಡ್ತಿದ್ರಿ ಅನಿಸುತ್ತಲ್ವಾ. ಇನ್ನು ಸಂಗೀತಾ ವಿನಯ್ ಬ್ಯಾಡ್ಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಯಾರಿದ್ದು ಅಂತ ಹೇಳಿದ್ರೆ, ಮಂಜುಳಾ ಜನಾಪುರದಿಂದ, ಪುಷ್ಪಾ ವಿನೋಬನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಓಕೆ ಶ್ರೋತೃಗಳೇ, ಸ್ವಲ್ಪ ಹಲವಾರು ಗಾದೆಗಳನ್ನು ನೆನಪು ಮಾಡಿಕೊಳ್ಳುವಂತಹ ಸಮಯ ಇದಾಗಿತ್ತಲ್ವಾ. ಈ ಗಾದೆ ಒಂದು ಸನ್ನಿವೇಶವನ್ನು ಕೊಟ್ಟಿದ್ದೆ, ಆ ಸನ್ನಿವೇಶದಲ್ಲಿ ಆ ಗಾದೆ ನನ್ನ ಗಾದೆ, ನಾನು ಯೋಚಿಸಿದಂತಹ ಗಾದೆ ಯಾವುದು ಅಂತ ಹೇಳಿದ್ರೆ, ಮಳೆ ಬಂದಾಗ ಕೊಡೆ ಹಿಡಿ ಅಂತ ಹೇಳ್ತಾರೆ ಪಂಚಾಯತಿಯವರು ರಂಗಪ್ಪನಿಗೆ ಹೇಳ್ತಾರೆ ಅಂತ ನನ್ನ ಗೆಸ್. ಓಕೆ, ಮಳೆ ಬಂದಾಗ ಕೊಡೆ ಹಿಡಿ. ಇದೇ ಒಂದು ಸಂದರ್ಭದಲ್ಲಿ, ಇಂಥ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು, ಹೀಗೆ ಹಲವಾರು ಗಾದೆಗಳು. ಮಳೆ ಬಂದಾಗ ಬಾವಿ ತೋಡಿದ್ರಂತೆ, ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಂಡ್ರಂತೆ, ಈ ರೀತಿ ಹಲವಾರು ಗಾದೆಗಳು ಅನೇಕ ಜನರು ನೀವೆಲ್ಲ ಕಳಿಸಿರೋದು ಕೂಡ ಆ ಸಂದರ್ಭದಲ್ಲಿ ಬರುವಂತಹ ಗಾದೆಗಳೇ. ಅದಕ್ಕಾಗಿ ಆ ಒಂದು ಆಲೋಚನೆ ಮಾಡುವಂತಹದನ್ನು ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡಿ ಎಷ್ಟು ಗಾದೆಗಳು ಸಿಗತ್ತೆ ನಮಗೆ ನೋಡೋಣ ಅಂತ ನಾನು ಕೂಡ ಹೇಳಿದ್ದು ನಿಮಗೆ ಅಲ್ವಾ. ಸಾಕಷ್ಟು ನಾವು ಒಂದೇ ಗಾದೆಗಳನ್ನು ಉಪಯೋಗ ಮಾಡ್ತಾ ಇರ್ತೀವಿ, ಆದರೆ ಆ ಸಂದರ್ಭಗಳಲ್ಲಿ ಹಲವಾರು ಗಾದೆಗಳು, ಆ ಒಂದು ಸಿಚುಯೇಷನ್, ಆ ಒಂದು ಸಂದರ್ಭಕ್ಕೆ ಅನೇಕ ಗಾದೆಗಳು ಕೂಡ ನಮಗೆ ಸಿಗತ್ತೆ. ಆ ಗಾದೆಗೆ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಗಾದೆಗಳನ್ನು ಬದಲಾವಣೆಯನ್ನು ಮಾಡಲಾಗತ್ತೆ ಅಂತ ಹೇಳ್ತಾ, ನೀವೆಲ್ಲ ಕಳಿಸಿರೋದು ಕೂಡ ಆ ಒಂದು ಸಂದರ್ಭಕ್ಕೆ ಸೂಕ್ತ ಆಗುವಂತಹ ಗಾದೆಗಳೇ ಅಂತ ಹೇಳ್ತಾ, ಈಗ ಮುಂದಿನ ಒಂದು ಗಾದೆ, ಬಹಳ ಈಸಿ ಆಗಿರುವಂತಹ ಗಾದೆ ಈಗ ನಿಮ್ಮ ಮುಂದೆ. ಅತಿಯಾದರೆ ಡ್ಯಾಶ್ ವಿಷ.

0: ಅತಿಯಾದರೆ ಡ್ಯಾಶ್ ವಿಷ. ಹಾಗಾದರೆ ಟೈಪ್ ಮಾಡಿ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9415527260 ನಿಮ್ಮ ಉತ್ತರಗಳು ಬರ್ತಾ ಇರಲಿ ಅಂತ ಹೇಳ್ತಾ ಈಗ ಮತ್ತೊಂದು ಸುಂದರವಾದಂತಹ ಗೀತೆಯನ್ನು ಕೇಳೋಣ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಪೆಹಲೆ ಕೋಯ್ ವಿದೇಶ್ ಸೇ ಆತಾ ಥಾ ತೋ ವಹಾಂ ಕೆ ಇನ್ಫ್ರಾಸ್ಟ್ರಕ್ಚರ್ ಕಾ ಗುಣಗಾನ್ ಕರ್ತಾ ರಹೆತಾ ಥಾ. ಪರ್ ಅಬ್ ಹಮಾರೆ ಅಪನೆ ದೇಶ್ ಕೆ ಅಟಲ್ ಸೇತು ದೇಖಿಯೇ. ಸುದರ್ಶನ್ ಸೇತು, ಚಿನಾಬ್ ರೇಲ್ ಬ್ರಿಜ್, ಬೋಗಿಬೀಲ್ ಪುಲ್, ಅಟಲ್ ಟನಲ್ ದೇಖಿಯೇ, ಪಂಬನ್ ಸಮುದ್ರಿ ಪುಲ್ ದೇಖಿಯೇ. ಐಸಾ ಲಗೇಗಾ ಮಂಜಿಲ್ ಭೀ ಪಾಸ್ ಹೈ ಔರ್ ಸಫರ್ ಭೀ ಹೈ ಸುಹಾನಾ.
4: 21ವೀ ಸದಿ ಕಾ ಭಾರತ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಕೆ ಜಿಸ್ ನಯೇ ಯುಗ್ ಮೇ ಪ್ರವೇಶ್ ಕರ್ ರಹಾ ಹೈ ವೋ ಅಭೂತಪೂರ್ವ ಹೈ, ಅಕಲ್ಪನೀಯ ಹೈ.
3: 12 ಸಾಲ ವಿಶ್ವಾಸ ಕೆ, ವಿಕಾಸ ಕೆ, ಜನ ಕಲ್ಯಾಣ ಕೆ.
0: ಶ್ರೋತೃಗಳೇ, ಹಾಡನ್ನ ಕೇಳುವ ಮುನ್ನ ಚಿತ್ರಲಹರಿ ನೇರ ಫೋನಿನ್ ಕಾರ್ಯಕ್ರಮ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಮೂಡಿ ಬರ್ತಾ ಇದೆ 11 ಗಂಟೆಗೆ. ಈಗ ಆಲ್ರೆಡಿ ಒಂದು ಸುಳಿವನ್ನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಕೂಡ ನೀಡಿದ್ದೇನೆ ಅಲ್ವಾ. ಅಂದ್ರೆ ಆ ಒಂದು ಚಿತ್ರಲಹರಿ ಕಾರ್ಯಕ್ರಮದಲ್ಲಿ ಒಬ್ಬ ನಟ ನಟಿಸಿರುವಂತಹ ಚಿತ್ರದ ಹಾಡನ್ನ ಹಾಡಬೇಕಾಗತ್ತೆ. ಮೊದಲ ಸುಳಿವು ಹೀಗಿತ್ತು, ಅವರು ಒಬ್ಬ ನಟರಾಗಿದ್ರು,
3: ಪತಾ ಹೈ ಜೊ ನಾರ್ಥ್ ಈಸ್ಟ್ ಕಭಿ ದೂರ್ ಲಗ್ತಾ ಥಾ ವೋ ಹಮಾರೆ ದಿಲೋ ಕೆ ಔರ್ ಕರೀಬ್ ಆ ಗಯಾ ಹೈ ಪಿಛ್ಲೆ 12 ಸಾಲೋ ಮೇ. ಜಬ್ ಸೆ ನಾರ್ಥ್ ಈಸ್ಟ್ ಕೆ ನ್ಯಾಷನಲ್ ಹೈವೆ ಕಿ ಲಂಬಾಯಿ ಬಢ್ಕರ್ 16,200 ಕಿಲೋಮೀಟರ್ ಹುಯಿ ಹೈ, ಸಿಕ್ಕಿಂ ಔರ್ ಅರುಣಾಚಲ್ ಕೋ ಪಹಲಿ ಬಾರ್ ಏರ್ ಕನೆಕ್ಟಿವಿಟಿ ಮಿಲಿ ಹೈ, ತಬ್ ಸೆ ನಾರ್ಥ್ ಈಸ್ಟ್ ಸೆ ದೂರಿಯಾ ಘಟಿ ಹೈ.
4: ನಾರ್ಥ್ ಈಸ್ಟ್ ಅಬ್ ದೂರ್ ನಹೀ ರಹಾ, ನಾರ್ಥ್ ಈಸ್ಟ್ ಅಬ್ ದಿಲ್ ಕೆ ಭೀ ಪಾಸ್ ಹೈ, ದಿಲ್ಲಿ ಕೆ ಭೀ ಪಾಸ್ ಹೈ.
3: 12 ಸಾಲ ವಿಶ್ವಾಸ ಕೆ, ವಿಕಾಸ ಕೆ, ಜನ ಕಲ್ಯಾಣ ಕೆ.
0: ಶ್ರೋತೃಗಳೇ, ಆ ನಟರ ಬಗ್ಗೆ ಹೇಳಿದ್ದೆ, ಸುಳಿವನ್ನು ನೀಡಿದ್ದೆ. ಅವರ ಸಿನಿಮಾಗಳಲ್ಲಿ ಸಂಗೀತ ಮತ್ತು ಮಳೆ ಅಂದರೆ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ಅವರ ಸಿನಿಮಾಗಳಲ್ಲಿ ಬಲೂನ್ಸ್ಗಳಿರುತ್ತೆ, ಒಂದು ಬಣ್ಣದ ಲೋಕವನ್ನೇ ಸೃಷ್ಟಿ ಮಾಡಿರ್ತಾರೆ ಅವರು. ಬಲೂನ್ಸರ ಇರಬೇಕು ಅಥವಾ ಗಿಟಾರ್ ಇರಬೇಕು, ಇನ್ಸ್ಟ್ರೂಮೆಂಟ್ಸ್ ಯಾವುದೇ ರೀತಿ ಒಂದು ರೀತಿಯಲ್ಲಿ ಕ್ಯಾಮ್ರಾ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಅದ್ಧೂರಿ ಸೆಟ್ಗಳು ಅವರ ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು. ಇಡೀ ಕರ್ನಾಟಕವೇ ಅವರನ್ನು ಒಂದು ಪ್ರೇಮಗಾರ, ಕನಸುಗಾರ ಅಂತಲೂ ಕೂಡ ಕರೀತಾರೆ. ಯಾರಿರ್ಬೋದು ಅಂತ ಗೆಸ್ ಮಾಡಿ. ಈಗೂ ಕೂಡ ಯುವಕರಂತೆ, ಈಗ ಎಷ್ಟೋ ಜನ ಹೀರೋಗಳು ಬಂದರೂ ಕೂಡ ಅವರನ್ನು ಕೂಡ ಈಗ ಹೀರೋ ಅಂತಲೇ ಕರೀತಾರೆ. ಅಂತಹ ಕನಸುಕರ ಯಾರು ಅಂತ ಗೆಸ್ ಮಾಡಿದರೆ ಅವರು ನಟಿಸಿರುವಂತಹ ಹಾಡುಗಳನ್ನು ನಮ್ಮ ಆಕಾಶವಾಣಿ ಭದ್ರಾವತಿಯಿಂದ ಮೂಡಿ ಬರೆದಂತಹ ಚಿತ್ರಲಹರಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಹಾಡಬೇಕಾಗತ್ತೆ. ಅವರ ಕುರಿತು ಅದೆಷ್ಟೋ ಮಾತುಗಳನ್ನು ಆಡೋಣ ಅಂತ ಹೇಳ್ತಾ ಈಗ ಮತ್ತೊಂದು ಸುಂದರವಾದಂತಹ ಗೀತೆಯನ್ನು ಕೇಳೋಣ.

ಶ್ರೋತೃಗಳೇ, ಯಾವ ನಟ ಅಂತ ಕೂಡ ಗೆಸ್ ಮಾಡಿ ಆಲ್ರೆಡಿ ಟೈಪ್ ಮಾಡಿ ಕೂಡ ನೀವು ಸಂದೇಶವನ್ನು ಕಳಿಸಿದ್ದೀರಾ. ಇನ್ನು ಗಾದೆಗಳತ್ತ ಹೋಗೋದಾದರೆ ಗಾದೆಯನ್ನು ಹೇಳಿದೆ, ಅತಿಯಾದರೆ ಡ್ಯಾಶ್ ವಿಷ. ಬಹಳ ಈಸಿ ಇರುವಂತಹ ಒಂದು ಗಾದೆ ಅಲ್ವಾ. ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ತನುಜಾ ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮ್ತೆಯಿಂದ, ಸುರೇಶ್ ಶಿವಮೊಗ್ಗದಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪಾರ್ ಹುತ್ತ ಭದ್ರಾವತಿಯಿಂದ, ತಾರಾ ಸುಷ್ಮಿತಾ ಶೆಟ್ಟಿಕೊಪ್ಪದಿಂದ, ನಂದಿನಿ ಬಸವರಾಜ್ ಭದ್ರಾವತಿಯಿಂದ, ನೇವಿ ಡಿಸೋಜಾ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಸವಿತಾ ದೇವ್ದಾರ್ ಶಿವಮೊಗ್ಗದಿಂದ, ಸುನಂದಾ ಗಾನವಾರಿಧಿ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಅಜಯ್ ವಂಟ್ಕಲ್ ಲೋಯರ್ ಹುತ್ತ ಭದ್ರಾವತಿ, ಅಶೋಕ್ ಎಸ್ಎಲ್ ಶಿವಮೊಗ್ಗದಿಂದ, ಇನ್ನು ಶಿವಮೊಗ್ಗದಿಂದ ಶಶಿಕಲಾ ಜನಾರ್ದನ್ ಅವರು. ಓಕೆ, ತುಂಬ ಇಷ್ಟ ಆಯ್ತಂತೆ ಅಂದರೆ ಒಂದು ಕಥೆಯನ್ನು ಹೇಳಿ ಯಾವ ಗಾದೆ ಬರುತ್ತೆ ಅಂತ ಗೆಸ್ ಮಾಡ್ರಿ ಅಂತ ಹೇಳಿದ್ನಲ್ಲ, ಇಷ್ಟ ಆಯಿತು ಅಂತ ಶಶಿಕಲಾ ಜನಾರ್ದನ್ ಅವರು ಕೂಡ ತಿಳಿಸಿದ್ದಾರೆ. ಇನ್ನು ಶಾಂತಿನಿ ಹಾಸನದಿಂದ SS ಮುದಿಗೌಡ್ರು ಇನಾಮ ಹೊಂಗಲ ಸೌದತ್ತಿ ಇಂದ ಕಳಿಸಿದ್ರೆ, ಅಂಗಡಿ ಮಹದೇವಪ್ಪ, ಕೋಳಿ ರಾಮಣ್ಣ, ನಿತಿನ್ ಕುಮಾರ್, ಸದಾನಂದ ಹೆಗಡೆ, SJ ರೋಡ್ ಜನಾಪುರ ಭದ್ರಾವತಿಯಿಂದ, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಕಳಿಸಿದ್ರೆ, ಇನ್ನು ಜ್ಯೋತಿ ರಾಜಶೇಖರ್ ಸಿದ್ಧಾರೂಢನಗರ ಭದ್ರಾವತಿಯಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡಿಗೆ, ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ, ಮುರಳೀಧರ್ ಶಿವಮೊಗ್ಗದಿಂದ, ಗೌರಮ್ಮ ಹಾವೇರಿಯಿಂದ, ಗಜೇಂದ್ರ ಮೋಕ್ಷ ಸಂಪತ್ತು ಬೆನಕನಹಳ್ಳಿ, ಮೋಕ್ಷ ಸಂಪತ್ತು ಸಂಪತ್ತು ಎನ್ನುವಂತಹ ಹೆಸರನ್ನು ಇಟ್ಟಿದ್ದೀರಾ. ಓಕೆ, ಇನ್ನು ಖುಷಿಯಾಗತ್ತೆ, ಹೊಸ ಹೊಸ ಅದನ್ನೇ ಹೇಳಿದ್ದು, ಹೊಸ ಹೊಸ ಹೆಸರುಗಳು ಸಿಗ್ತಾ ಹೋಗುತ್ತೆ ನಮಗೆ. ಇನ್ನು ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಕಳಿಸಿದ್ರೆ, ರೇಣುಕಾಡಿ ಶಿವಮೊಗ್ಗದಿಂದ, ಸಂಗೀತ ವಿನಯ್ ಬ್ಯಾಡಗಿಯಿಂದ, ಇನ್ನು ಪಾರ್ವತಮ್ಮ KV ಜನಾಪುರ ಭದ್ರಾವತಿಯಿಂದ, ರಂಗರಾಮೇಗೌಡ ಮಲಗೊಪ್ಪದಿಂದ, ಎಂ ಈಶಣ್ಣ ಮುತ್ತಿಗಾರ ಹಳ್ಳಿ ಮೊಣಕಾಲ್ಮೂರು ತಾಲೂಕಿನಿಂದ ಕಳಿಸಿದ್ರೆ, ಲಕ್ಷ್ಮೀ ಮಂಜುನಾಥ್ ಗಾಂಧಿನಗರ ಶಿವಮೊಗ್ಗದಿಂದ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಇನ್ನು ಗೌರಮ್ಮ ಹಾವೇರಿಯಿಂದ ಕಿರಣ್ ಕುಮಾರ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ರೂಪಾ HK KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಮಹೇಶ್ ಕುಮಾರ್ ಹೊನ್ನಾಳಿಯಿಂದ, ನಮಸ್ತೆ ಮೇಡಮ್ ಜನಾಪುರದಿಂದ ಶ್ರೀನಿವಾಸ್ ಚಂದ್ರಕಲಾ ಯಶಸ್ ಶ್ರೇಯಸ್ ಅವರು ಕೂಡ ಕಳಿಸಿದ್ದಾರೆ. ರೇಖಾ ಬೆಂಗಳೂರಿನಿಂದ, ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ, ಧನಲಕ್ಷ್ಮಿ ಯೋಗೀಶ್ ಹಾಲಪ್ಪ ಸರ್ಕಲ್ ಭದ್ರಾವತಿಯಿಂದ, ಚೇತನ್ ಕೌಶಿ ಪುರ್ಲೆ ಶಿವಮೊಗ್ಗದಿಂದ ಕಳಿಸಿದ್ರೆ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಪುರದ ಪದ್ಮಶ್ರೀಧರ್ ಟಿ ಅನಂತಕುಮಾರ್ ಅವರು ಕೂಡ ಕಳಿಸಿದ್ದಾರೆ. ಜಯಪ್ಪ ಬಣಕಾರ್ ಕಿಶೋರ್ ಕುಮಾರ್ ಬಣಕಾರ್ ನ್ಯಾಮತಿ ಗೋಪಾಲ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ ಮೆಸೇಜನ್ನು ಮಾಡಿದರೆ, ಬೃಂದಾ ಶಿವಮೊಗ್ಗದಿಂದ, ಶಿವಮೊಗ್ಗ ಕೃಷಿ ನಗರದ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಡಾಕ್ಟರ್ ಪ್ರವೀಣ್ ಅವರು, ಇನ್ನು ಉಮಾದೇವಿ PWD ಕಾಲೋನಿ BR ಪ್ರಾಜೆಕ್ಟ್ನಿಂದ ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಅದೇ ರೀತಿಯಲ್ಲಿ ಮಮತಾ ಭದ್ರಾವತಿಯಿಂದ ಕಳಿಸಿದ್ರೆ, ಶರಣ್ರಿಯಪ್ಪ ಹಕ್ಕ ಹೆಂಗಿದ್ದೀರಿ ಅಂತ ಕಳಿಸಿದ್ರೆ, ಭಾಳ ದಿನ ಆತ್ರಪ್ಪ ನಿಮ್ಮ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿ, ಏನು ಮಾಡಿದ್ರಪ್ಪ ಕೆಲಸದ ಒತ್ತಡ. ಓಕೆ, ಕೆಲಸದ ಒತ್ತಡದಿಂದ ಚಿಕ್ಕೋಡಿ ತಾಲೂಕು ಜೋಡ ಕುರಳಿ ಲಕ್ಕಮಣ್ಣ ಎಂಡ್ರವಿ ಅವರು ಕೂಡ ಕಳಿಸಿದ್ದಾರೆ. ಬಿಡುವಿನ ವೇಳೆಯಲ್ಲಿ ಆಕಾಶವಾಣಿಯನ್ನು ಕೆಲಸ ಮುಖ್ಯ ಆಗುತ್ತೆ, ಅದರೊಟ್ಟಿಗೆ ನಮ್ಮ ಆಕಾಶವಾಣಿಯನ್ನು ಸಾಧ್ಯವಾದಾಗ ಕೇಳ್ತಾ ಇರಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಇನ್ನು ಮಂಜುಳಾ ಜನಾಪುರದಿಂದ ಕಳಿಸಿದ್ರೆ, ಶಾಂತಾಚಾರ್ ಬಡಿಕೇರ್ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಅದೇ ರೀತಿಯಲ್ಲಿ ಪಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ, KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಗೌರಿ ಮಂಡಗದ್ದೆ ಹೋಬಳಿಯಿಂದ,
ಓಕೆ, ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಹೇಶ್ವರಿ ಕಾಗೇಹಳ್ಳದಿಂದ, ವಿಭಾ ದೀಪಕ್ ಬೆಂಗಳೂರಿನಿಂದ, ಓಕೆ ಶಾನ್ಭೋಗರ ಕೊಟ್ರೇಶ್, ಕವಿತಾ ನಿರೀಕ್ಷಾ ಅಭಿನಂದನಾ ಹೊಳಗುಂದಿ ಹೂವಿನ ಹಡಗಲಿಯಿಂದ ಎರಡು, ಓಕೆ ಮೂರನೇ ಉತ್ತರ ಸರಿಯಾಗಿ ಬಂತಲ್ಲ. ಗಾದೆಗಳು, ಕೆಲವೊಂದು ಗೊತ್ತಾಗದಲೇ ಇರುವಂತಹ ಗಾದೆಗಳನ್ನು ನಾವು ಕಲಿತಾ ಹೋಗೋದು, ನಾವು ಕಲಿಯೋದು ನೀವು ಕಲಿಯೋದು ಅಲ್ವಾ. ಇನ್ನು ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಓಕೆ ಜ್ಯೋತಿ ನೀನಾ ಸಂತೋಷ್ ನ್ಯಾಮ್ತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಖೋಡ ಶಿವಲಿಂಗಯ್ಯ ಹಿರಿಮಠ, ಕಲಾವತಿ ಹಿರಿಮಠ, ಅಭಿಷೇಕ್ ಹಿರಿಮಠ್ ಅವರು ಕಳಿಸಿದ್ರೆ, ಮಹೇಶ್ ಹೊಸೂರಿನಿಂದ ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ ಕಳಿಸಿದ್ರೆ, ಓಕೆ ಲೀಲಾ ಎಲ್ ಡಿ ಶಿವಮೊಗ್ಗದಿಂದ ಗೋಲ್ಡನ್, ಓಕೆ ಓಕೆ ಕವಿತೆ ಕವಿತೆ ನೀನೇಕೆ ಪದಗಳಲ್ಲಿ ಕುಳಿತೆ, ಓಕೆ ಮಂಜುನಾಥ್ ಲಕ್ಷ್ಮೀ ಸೈಕಲ್ ಶಾಪ್ ಜನಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ ಚಂದ್ರಿಕಾ ಶೇಷಾಚಲ ಹಾನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಆಶಾರಾಜು ಕಾರೇಹಳ್ಳಿಯಿಂದ ಕಳಿಸಿದ್ದಾರೆ, ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ ಅವರು ಕೂಡ ಕಳಿಸಿದ್ದಾರೆ. ವಿಜಯಲಕ್ಷ್ಮಿ ಕುಬೇರಾಚಾರ್ ರಾಜಪ್ಪ ಲೇಔಟ್ ಜನಪುರದಿಂದ ಕಳಿಸಿದರೆ, ಶಾರದಾ ಹೋಮ್ ಗಾರ್ಡ್ ಭದ್ರಾವತಿಯಿಂದ, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅದು ನಿಜ, ಓಕೆ ಸಿ ಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿ ಚೌಡನಹಳ್ಳಿ ಹೊಳೆ ನರಸೀಪುರ ತಾಲೂಕು, ಹಾಡು ಮಾತಾಡೋ ಭದ್ರಾವತಿ ನಿಲಯದ ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ಒಂದು ಜ್ಞಾನ ಎಲ್ಲರ ಜ್ಞಾನ ವೃದ್ಧಿ ಆಗತ್ತೆ, ಪ್ರಸಾರಕ್ಕೆ ಧನ್ಯವಾದ ಅಂತ ತಿಳಿಸ್ತಾ ಇದ್ದಾರೆ. ಸರೋಜಾ ಜೈಶಂಕರ್ ಆರಾಧ್ಯ ಅವರು, ಸುಮಾ ನಿರಂಜನ್ ಬೆನಕನಹಳ್ಳಿಯಿಂದ, ವಂದನಾ ವಿಶ್ವನಾಥ್ ಶಿಕಾರಿಪುರ ಚಿಕ್ಕ ಜೋಗಿಹಳ್ಳಿಯಿಂದ, ಆಕಾಶವಾಣಿ ನೀಲಾಕಾಶದ ತುದಿಯಿಂದ ಕೇಳಿ ಬರುವ ನಾದ, ಮನದೊಳಗೆ ಮೂಡಿಸುವ ಅನಂತವಾದ ಸ್ಪಂದನವಾದ, ಗಾಳಿಯ ಜೊತೆ ಸಾಕುವ ಸೊಗಸಾದ ಧ್ವನಿ, ಪ್ರತಿ ಹೃದಯಕ್ಕೂ ತಲುಪುವ ಸೌಂದರ್ಯ ಬನ್ನಿ, ಪ್ರಭಾತದಲ್ಲಿ ಭಕ್ತಿಯ ಮಂಗಳಗಾನ, ಸಂಜೆ ವೇಳೆಯಲ್ಲಿ ಸಂಗೀತದ ಮಧುರತಾನ, ಸುದ್ದಿಗಳ ಮೂಲಕ ಜಗತ್ತಿನ ಚಿತ್ರ ಜನಮನದಲ್ಲಿ ಮೂಡಿಸುವ ನಂಬಿಕೆಯ ಮಿತ್ರ, ಸಾಹಿತ್ಯ ಸಂಸ್ಕೃತಿ ಸುವಾಸನೆ ಹರಡಿ ಪ್ರತಿ ಮನೆಗೆ ಜ್ಞಾನ ದೀಪ ಬೆಳಗಿ, ಆಕಾಶವಾಣಿ ಎಂಬುದು ಕೇವಲ ನಾದವಲ್ಲ, ಇದು ನಮ್ಮ ಬದುಕಿನ ಸ್ನೇಹದ ಹಾಡು, ಪ್ರೀತಿಯ ಬೆಳಕಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬ ಅದ್ಭುತವಾದಂತಹ ಕವನವನ್ನು ಕಳಿಸಿದ್ದೀರಾ. ನೋಡೋಣ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಬಿಡುವಿದ್ದಾಗ ಒಂದು ಲೇಖನದೇ ಒಂದು ಕಾರ್ಯಕ್ರಮವನ್ನು ಕೂಡ ಚಿತ್ರಲಹರಿಯಲ್ಲಿ ಒಂದು ದಿನ ಯಾವತ್ತಾದರೂ ಕೂಡ ಮಾಡೋಣ. ಓಕೆ, ಇನ್ನು ರೋಹಿಣಿ ಘನಾತೆ ಮಕ್ಕಳಾದ ಶ್ರೇಯಾ ಸಾರ್ಥಕ್ ಸ್ವರ ಲೋಯರ್ ಹುತ್ತ ಭದ್ರಾವತಿಯಿಂದ ಕಳಿಸಿದ್ದಾರೆ. ಇನ್ನು ಡಿ ಟಿ ಎನ್ ಮೂರ್ತಿ, ಮಹೇಶ್ ಶ್ರೀನಿವಾಸ್ ಕಬಾಬ್ ಮಾಣಿಕೋಳಿ, ಹೋಟೆಲ್ ಕೃಷ್ಣಪ್ಪ ಅವರು ಕೂಡ ಕಳಿಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರಿಮಠ, ಕಲಾವತಿ ಹಿರಿಮಠ, ಅಭಿಷೇಕ್ ಹಿರಿಮಠ ಅವರು ಕಳಿಸಿದ್ರೆ, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಕಳಿಸಿದ್ರೆ, ಭಾರತಿ ಮಹೇಶ್ ನೈಸ್ ಸ್ಟುಡಿಯೋ ರಂಗಪ್ಪ ಸರ್ಕಲ್ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಬಹಳ ಈಸಿ ಆಗಿರುವಂತಹ ಗಾದೆ ಅಂತ ಹೇಳಿದ್ದೆ ಅಲ್ವಾ. ಯಾವ ಗಾದೆ ಅಂತ ಅಂದರೆ, ಅತಿಯಾದರೆ ಡ್ಯಾಶ್ ವಿಷ. ಅನೇಕ ಜನರಿಗೆ, ಅನೇಕ ಜನರು ಅಲ್ಲ ನಮ್ಮ ಸ್ನೇಹಿತರಿಗೆ ಸ್ವಲ್ಪ ಗೊಂದಲ ಆಗಿದೆ ಯಾವುದಿರ್ಬೋದು ಅಂತ. ಯಾಕಂದರೆ ಎಲ್ಲರೂ ಕೂಡ ಗಾದೆ ಎಲ್ಲದೂ ಕೂಡ ತಿಳ್ಕೊಂಡಿರಲ್ಲ, ನಾನು ಕೂಡ ತಿಳ್ಕೊಂಡಿರಲ್ಲ. ಕೆಲವೊಂದು ನಾವು ಕೇಳ್ತಾ ಕೇಳ್ತಾ ಕಲಿತಾ ಇರೋದು. ನಾವು ಎಲ್ಲ ಪರ್ಫೆಕ್ಟ್ ಅಲ್ಲ, ಎಲ್ಲರೂ ಕೂಡ, ಪ್ರತಿಯೊಬ್ಬರು ನಾವು ನೀವು ಎಲ್ಲರೂ ಸೇರಿ ಈ ಗಾದೆಯನ್ನು ತಿಳ್ಕೊಳೋದಾಗಿದೆ. ಅತಿಯಾದರೆ ಅಮೃತನು ಕೂಡ ವಿಷ ಅಂತ ಗೊತ್ತಾಯ್ತಲ್ವಾ. ಶ್ರೋತೃಗಳು ಕೆಲವರಿಗೆ ಯಾವುದು ಅಂತ ಗೊತ್ತಾಗಿಲ್ಲ ಅಂತಲೂ ಕೂಡ ಮೆಸೇಜನ್ನು ಮಾಡಿದರೆ ಪರವಾಗಿಲ್ಲ. ಗಾದೆಯನ್ನು ಕಲಿಯುವ ಒಂದು ಉದ್ದೇಶದಿಂದನೂ ಕೂಡ ಗಾದೆ ಗೊತ್ತಿರೋರಿಗೆ ಈಸಿ ಆಗತ್ತೆ. ಅನೇಕ ಗಾದೆಗಳು ನಮಗೆ ಗೊತ್ತಿರೋದಿಲ್ಲ, ಅದನ್ನು ಕಲಿಯುವಂತಹ ಪ್ರಯತ್ನವೇ ಈ ಗಾದೆಯ ಲೋಕ ಅಂತ ಹೇಳ್ತಾ, ಶ್ರೋತೃಗಳೇ ಇಲ್ಲಿ ಉತ್ತರ ಏನಾಗಿತ್ತು? ಅತಿಯಾದರೆ ಅಮೃತವು ವಿಷ ಎಂಬುದು ಈ ಗಾದೆಯ ಪೂರ್ಣ ವಾಕ್ಯ ಆಗಿದೆ. ಏನು, ಯಾವ ರೀತಿ ಉದಾಹರಣೆ ಕೊಡ್ಬೋದು ಅಂತಂದರೆ, ಈಗ
ಅಮೃತ ಅಂತ ಅಂದರೆ ಈಗಿನ ಒಂದು ಜನ್ರೇಷನ್ಗೆ ತಗೊಂಡ್ಕೊಳ್ಳೋಣ. ಈಗ ಮೊಬೈಲನ್ನೇ ಅಮೃತ ಅಂತ ತಿಳ್ಕೊಳ್ಳೋಣ, ಆಯಿತಾ? ಮೊಬೈಲ್ ಇಲ್ಲಾಂದರೆ ಬದುಕೇ ಇಲ್ಲ ಅನ್ನೋ ಥರ ಆಗಿದೆ ಸಿಚುಯೇಷನ್ ಈಗ. ವಿಡಿಯೋ ಕಾಲ್ನಲ್ಲಿ ದೂರದ ಮಕ್ಕಳಾಗಿರ್ಬೋದು, ಅವರನ್ನ ಮುಖ ತೋರಿಸ್ತಾ ಮುಖ ನೋಡ್ತಾ ಮಾತಾಡ್ತೀವಿ. ಗೂಗಲ್ನಲ್ಲಿ ಎಲ್ಲ ಜ್ಞಾನ ಸಿಗತ್ತೆ ಅಲ್ವಾ? ಅದೇ ರೀತಿಯಲ್ಲಿ ಇದನ್ನು ಅಮೃತ, ಇದು ಅಮೃತ ತಾನೇ. ಅದೇ ರೀತಿಯಲ್ಲಿ ಆದರೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಫಾರ್ಮೇಷನ್, ಪ್ರತಿಯೊಂದು ಕೂಡ ನಮಗೆ ತುಂಬ ಅನುಕೂಲ ಆಗಿದೆ ಮೊಬೈಲ್. ಆದರೆ ಅತಿಯಾದರೆ, ಮೊಬೈಲ್ ಅತಿಯಾದರೆ ಏನಾಗುತ್ತೆ? ದಿನಕ್ಕೆ 8 ಗಂಟೆ ಕಾಲ ರೀಲ್ಸ್ಗಳನ್ನು ಮಾಡ್ತಾ, 2 ಗಂಟೆ ಚಾಟ್ ಮಾಡ್ತಾ ಏನಾಗತ್ತೆ? ಕಣ್ಣು ಹಾಳಾಗತ್ತೆ, ನಿದ್ದೆ ಹಾಳಾಗತ್ತೆ, ಮಕ್ಕಳು ಓದು ಕೂಡ ಹಾಳಾಗತ್ತೆ. ಅದೇ ಮೊಬೈಲ್

ಏನಾಗತ್ತೆ, ವಿಷ ಆಗತ್ತೆ. ಅಮೃತ ಕೂಡ ಹೌದು ಅಲ್ವಾ, ಮೊಬೈಲ್ ಅನ್ನೋದು ಅಮೃತ, ಎಲ್ಲ ಜ್ಞಾನ ಸಿಗತ್ತೆ. ಅದೇ ಅತಿಯಾದ್ರೆ ಏನಾಗತ್ತೆ, ವಿಷ. ನಮ್ಮ ಕಣ್ಣಿಗೆ ಎಫೆಕ್ಟ್ ಆಗತ್ತೆ, ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಆಗತ್ತೆ. ಆ ರೀತಿಯಲ್ಲಿ ಒಂದು ಈಗಿನ ಒಂದು ಸಿಚುಯೇಷನ್ಗೆ ತಕ್ಕಂತೆ ಉದಾಹರಣೆಯನ್ನ ಕೊಟ್ಟಿದ್ದೀನಿ. ಆ ಒಂದು ಸಂದರ್ಭಗಳಲ್ಲಿ ಇದನ್ನ ಉಪಯೋಗ ಮಾಡಲಾಗತ್ತೆ ಅಂತ ಹೇಳ್ತಾ, ಅತಿಯಾದರೆ ಅಮೃತ, ಅಮೃತವು ವಿಷ ಎಂಬುದು ಈ ಗಾದೆಯ ಪೂರ್ಣ ವಾಕ್ಯ ಅಂತ ಹೇಳ್ತಾ, ಇದುವರೆಗೆ ಮೂರು ಗಾದೆಗಳನ್ನ ಕೇಳಲಾಗಿತ್ತು. ಎರಡು ಗಾದೆಗಳನ್ನ ಅರ್ಧ ಗಾದೆಯನ್ನು ಹೇಳ್ತಾ ಇದೆ, ಇನ್ನು ಒಂದು ಗಾದೆ ಮಾತ್ರ ಒಂದು ಕಥೆಯ ರೂಪದಲ್ಲಿ ನಿಮಗೆ ತಿಳಿಸಿದೆ. ನೀವು ಗಾದೆಯನ್ನು ಹೇಳಬೇಕಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಎಷ್ಟೋ ಕೊಂಡು ಗಾದೆಗಳು ಸಿಗತ್ತಲ್ವಾ, ಒಂದಲ್ಲ ಎರಡಲ್ಲ, ನಾನು ಕೇಳಿದ್ದು ಒಂದು, ಬಟ್ ನಮಗೆ ಸಿಕ್ಕಿರುವಂತಹ ಐದಾರು ಗಾದೆಗಳು ಆ ಒಂದು ಸಂದರ್ಭಕ್ಕೆ ನಮಗೆ ಸಿಗತ್ತೆ. ಅದನ್ನು ಯೋಚನೆ ಮಾಡುವಂತಹ ಒಂದು ಪ್ರಯತ್ನವೇ ಈ ಗಾದೆಗಳ ಲೋಕ ಅಂತ ಹೇಳ್ತಾ, ಇದುವರೆಗೆ ಸಾಕಷ್ಟು ನಮ್ಮ ಶ್ರೋತೃಗಳು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ವಾಟ್ಸಪ್ ಮೂಲಕ ಪ್ರತಿಜ್ಞೆ ಕಳಿಸ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮದಲ್ಲಿ ಟೈಪ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದರೂ ಕೂಡ ನೀವು ಕೂಡ ಗೆಸ್ ಮಾಡಿ ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇರ್ತೀರಲ್ವಾ. ಪ್ರತಿಯೊಬ್ಬ ಶ್ರೋತೃ ಬಳಗದವರೆಗೂ ನಮ್ಮ ಕಡೆಯಿಂದ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದ ಅಂತ ತಿಳಿಸ್ತಾ, ಇಷ್ಟೊತ್ತು ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ ಇಲ್ಲಿಗೆ ಈ ದಿನದ ಹಾಡು ಮಾತಾಡೋ ವಿಶೇಷ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ.

ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭೋದಯ ಅಂತ ಹೇಳ್ತಾ ಈ ದಿನದ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಮ ಜೊತೆ ಆಗ್ತಾ ಇದ್ದೀನಿ, ನಿಮ್ಮ ಬಾನುಲಿ ಗೆಳತಿ ನಂದಿನಿ ವೈಬಿ. ಯಾರು ಅಂತ ಗೆಸ್ ಮಾಡಿದ್ರಾ ಶ್ರೋತೃಗಳೇ? ಯಾವ ನಟ ಇರ್ಬೋದು? ಕನ್ನಡ ಚಿತ್ರರಂಗದ ಕನಸುಗಾರ, ಅಭಿಮಾನಿಗಳಿಂದ ಕ್ರೇಜಿ ಸ್ಟಾರ್ ಎಂದೇ ಕರೆಸಿಕೊಂಡಂತಹ ವಿ ರವಿಚಂದ್ರನ್. ಅವರು ನಟಿಸಿರುವಂತಹ ಹಾಡುಗಳನ್ನು ನೀವು ಹಾಡಬೇಕಾಗತ್ತೆ. ಸಾಕಷ್ಟು ಹಾಡುಗಳು ಚಿತ್ರರಂಗದಲ್ಲಿ ಇದೆ. ಹಾಗಾಗಿ ಇವತ್ತು ಒಂದು ಪ್ರೀತಿಯ ಒಂದು ಸುನಾಮಿ, ಹಾಡುಗಳ ಒಂದು ಸುನಾಮಿ ಬರುತ್ತೆ ಅಂತಲೂ ಕೂಡ ಹೇಳಿದ್ದೆ. ನೋಡೋಣ, ನಮ್ಮ ಶ್ರೋತೃಗಳು ಇವತ್ತು ಸಿಕ್ಕಾಪಟ್ಟೆ. ನಾನು ಮಾತಾಡೋದಕ್ಕಿಂತ ನಮ್ಮ ಶ್ರೋತೃಗಳ ಹಾಡನ್ನು ಕೇಳಬೇಕು ಅಂತ ಇದ್ದೀನಿ. ಈಗ ಆಲ್ರೆಡಿ ಕಾಲ್ ಕೂಡ ರೆಡಿ ಆಗಿದೆ. ನಮ್ಮ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳಿ. 082-82-200-704 082-82-200-704 ಶ್ರೋತೃಗಳೇ, ವಿ ರವಿಚಂದ್ರನ್ ಅವರು May 30, 1961 ಜನಿಸ್ತಾರೆ. 4 ದಶಕಗಳಿಗೂ ಕೂಡ ಹೆಚ್ಚು ಕಾಲ ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಛಾಪನ್ನು ಮೂಡಿಸ್ತಾ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ನಟನಾಗಿ,

ನಿರ್ದೇಶಕರಾಗಿ, ನಿರ್ಮಾಪಕರಾಗಿ, ಸಂಗೀತ ನಿರ್ದೇಶಕರಾಗಿ ಕನ್ನಡಿಗರ ಮನ ಗೆದ್ದಿದ್ದಾರೆ ರವಿಚಂದ್ರನ್ ಅವರು ಅಂತ ಹೇಳ್ತಾ ಅವರು ನಟಿಸಿರುವಂತಹ ಒಂದು ಚಿತ್ರದ ಒಂದು ಪಲ್ಲವಿಯನ್ನು ಕೇಳಿ ನಿಮ್ಮ ಕಾಲನ್ನು ನಾನು ರಿಸೀವ್ ಮಾಡ್ತೇನೆ ಅಂತ ತಿಳಿಸ್ತಾ ಇದ್ದೇನೆ.

0: ಇನ್ನು ಹಾಡನ್ನ ಸ್ವಲ್ಪ ಕೇಳ್ಕೊಂಬಂದ್ವಿ, ಯಾಕಂದರೆ ಇವತ್ತು ನಮ್ಮ ಶ್ರೋತೃಗಳ ಸಂಖ್ಯೆ ಕೂಡ ಅತಿ ಹೆಚ್ಚಿರುತ್ತೆ ಅಂತ ಈಗ ಆಲ್ರೆಡಿ ನಿಮಗೂ ಗೊತ್ತು, ನಮಗೂ ಕೂಡ ಗೊತ್ತಿದೆ. ನೋಡೋಣ ಮೊದಲ ಕಾಲರ್ ಯಾರು ಅಂತ. ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್, ಮಂಜುಳಾ ಜನಾರ್ದನ್ ಭೂತನಗುಡಿಯಿಂದ.
0: ಭೂತನಗುಡಿಯಿಂದ ಮಂಜುಳಾ ಅವರೇ, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಹೇಳಿ, ರವಿಚಂದ್ರನ್ ಅಂದ ತಕ್ಷಣ ನಿಮಗೆ ನೆನಪಾಗುವಂತ ಹಾಡು ಯಾವುದು?
1: ಹೇಳಿ. ಹುಡುಗರಿಗೆ ನಾನೇ ರಾಜಮನು,

0: ಓಕೆ, ಧನ್ಯವಾದಗಳು ಮಂಜುಳಾ ಅವರೇ.
1: ಧನ್ಯವಾದ ಮೇಡಮ್.
0: ಶ್ರೋತೃಗಳೇ, ಎಲ್ಲರಿಗೂ ಕೂಡ ಇವತ್ತಿನ ಯುವ ಜನತೆ, ಎಷ್ಟೇ ಯುವಕರು ಈಗ ಇತ್ತೀಚಿನ ದಿನಗಳಲ್ಲಿ ಬಂದರೂ ಕೂಡ, ನಮ್ಮ ರವಿಚಂದ್ರನ್ ಸರ್ ಅವರು ಕೂಡ ಒಂದು ನಾಯಕ ನಟರಾಗಿ, ಅವರ ಜೊತೆಗೆ ಅವರು ಏಜ್ ಆಗಿದ್ದರೂ ಕೂಡ ಅವರಿಗೆ ಸರಿಸಮಾನವಾಗಿ ನಿಲ್ಲುವಂತ ಆಗತ್ತೆ ಅಂತ ಹೇಳ್ತಾ, ಅವರ ಅದ್ಭುತವಾದಂಥ ಅಂದರೆ ರವಿಚಂದ್ರನ್ ಅವರ ಸಿನಿಮಾಗಳಿಗೆ ಈಗಲೂ ಕೂಡ ಅಭಿಮಾನಿಗಳು ಕಾದು ಕೂತಿರ್ತಾರೆ. ಯಾಕಂದರೆ ರವಿಚಂದ್ರನ್ ಮೇಲೆ ಇರುವಂತಹ ಅಭಿಮಾನಿಗಳಿಗೆ ಇರುವಂತಹ ಒಂದು ಕ್ರೇಜ್ ಅಂತಲೇ ಹೇಳ್ಬೋದು. ನೋಡೋಣ ಮುಂದಿನ ಕರೆ ಯಾರ್ದು ಅಂತ. ಹಲೋ, ಆಕಾಶವಾಣಿ.
2: ಹಲೋ
0: ಹಲೋ,
2: ಭದ್ರಾವತಿಯಿಂದ ಪುಷ್ಪ.
0: ಪುಷ್ಪ ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
2: ಸಿಪಾಯಿ ಫಿಲ್ಮಿಂದ.

0: ಬಗ್ಗೆ. ಧನ್ಯವಾದಗಳು ಪುಷ್ಪ ಅವರೇ. ಶ್ರೋತೃಗಳ ಎಲ್ಲ ಹಾಡುಗಳು ಕೂಡ ಒಂದೊಂದು ರೀತಿಯಲ್ಲಿ ತುಂಬ ಅದ್ಭುತವಾದಂತಹ ಹಾಡುಗಳು ಅಂತಾನೆ ಹೇಳ್ಬೋದು. ಹಲೋ ಆಕಾಶವಾಣಿ. ನಮಸ್ತೆ. ತಮ್ಮ ಹೆಸರು? ಸುಬ್ರಹ್ಮಣ್ಯವರೇ, ಹೇಳಿ.
1: ಕಪ್ಪೆ ಚಿಪ್ಪಿನೊಳಗೆ ಸ್ವಾತಿ ಮುತ್ತು, ಕಣ್ಣನೊಳಗೆ ಪ್ರೀತಿ ಮುತ್ತು, ಗೊತ್ತೇ ಮನಸ್ಸು ತೆರೆಯಿತು. ಜೇನ ಗೂಡಿನಲ್ಲಿ ಜೇನ ಮುತ್ತು, ಎರೆಯ ಗೂಡಿನಲ್ಲಿ ಪ್ರಾಣವಿತ್ತು. ಹತ್ತು ಕರೆಯದೆ ಸೊಗಸು ತೆರೆಯಿತು. ಪರಿಚಯವಿಲ್ಲದೆ ಹೋದರೂ ಕರೆಯುವುದು ಈ ಪ್ರೇಮ, ಅನುಭವವಿಲ್ಲದೆ ಹೋದರೂ ಅಳುವುದು ಈ ಪ್ರೇಮ. ಅತಿಶಯದ ಆ

0: ಓಕೆ ಸುಬ್ರಹ್ಮಣ್ಯ ಅವರೇ, ಓಕೆ ಧನ್ಯವಾದಗಳು. ಹಾಡಿ ಹೇಳಬೇಕು ಅನ್ಸುತ್ತೆ, ಆದರೆ ಸಮಯದ ಅಭಾವ ಕೂಡ ಇದೆಯಲ್ಲ. ಓಕೆ, ತುಂಬ ಅದ್ಭುತವಾಗಿ ಹೇಳಿದ್ರಿ, ಧನ್ಯವಾದ. ಅದು ಹಾಡು ಹೇಳ್ತಾ ಇದ್ರೆ ನಿಲ್ಸೋ ಹಾಗೆ ಒಂಥರ ಅದರಲ್ಲೇ ಮುಳುಗ್ಬಿಡ್ತೀವಲ್ವಾ ಹಾಡಕ್ಕೆ ಹೇಳ್ತಾ ಹೇಳ್ತಾ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಮೇಡಮ್, ನಾನು ಮೇಘಾನಂದ, ಎಂಪಿಸಲ್ ಕುಸಾಜೋಗದಿಂದ. ಮೇಘಾನಂದ,
0: ಮೇಘಾನಂದ ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಿದೆ?
1: ಹಳ್ಳಿ ಮೇಷ್ಟ್ರೊಳಗೆ ಹಳ್ಳಿ ಮೇಷ್ಟ್ರೆ ಮೇಡಮ್.
0: ಹೇಳಿ.
1: ಹಳ್ಳಿ ಮೇಷ್ಟ್ರೆ

0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದ ಮೇಘಾನಂದ ಅವರೇ.
0: ಓಕೆ ಥ್ಯಾಂಕ್ ಯು.
1: ಮೇಘಾನಂದ ಅವರು ಕೂಡ ಕರೆ ಮಾಡಿದ್ರು. ಶ್ರೋತೃಗಳೇ, ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 0882 82 2 2 0 0 7 0 4. ಶ್ರೋತೃಗಳೇ, ಪಲ್ಲವಿಯನ್ನು ಮಾತ್ರ ಹೇಳಿ, ಯಾಕಂದರೆ ಅನೇಕ ಶ್ರೋತೃಗಳು ಕೂಡ ಕಾಯ್ತಾ ಇರ್ತಾರೆ. ಹಾಗಾಗಿ ನಾನು ಕೂಡ ಸ್ಟಾಪ್ ಮಾಡೋಕ್ಕೆ ನನಗೂ ಕೂಡ ಮನಸ್ಸಾಗೋದಿಲ್ಲ, ಹಾಗಾಗಿ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮುಂದಿನ ಕರೆಗಳೆಲ್ಲ ಕೂಡ ಸ್ವಲ್ಪ ಪಲ್ಲವಿಯನ್ನು ಮಾತ್ರ ಹೇಳಿ. ಹಲೋ ಆಕಾಶವಾಣಿ.
2: ಹಲೋ ಅಕ್ಕ, ನಮಸ್ತೆ. ನಂದಿನಿ ಅಕ್ಕ ಅವರೇ, ಮಂಜುನಾಥ್ ಲಕ್ಷ್ಮೀ.
1: ನಮಸ್ತೆ. ಹಾ ಹೇಳಿ ಮಂಜುನಾಥ್ ಅವರೇ. ಹೇಳಿ.
2: ನಮ್ಮೂರ ಯುವರಾಣಿ ಕಲ್ಯಾಣ ಬಂದೆ, ವರನ್ಯಾರು ಗೊತ್ತೇನೋ ಕೋಗಿಲೆ, ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ನಮ್ಮೂರ ಯುವರಾಣಿ ಕಲ್ಯಾಣ ಬಂದೆ. ಮೇಡಮ್ ಧನ್ಯವಾದ.
1: ಓಕೆ, ಧನ್ಯವಾದಗಳು. ಮಂಜುನಾಥ್ ಅವರು ಕೂಡ ಹೇಳಿದ ತಕ್ಷಣನೇ ಪಲ್ಲವಿಯನ್ನ ಹಾಡು ಹೇಳಿದ್ರು. ಮುಂದಿನ ಕರೆ. ಹಲೋ ಆಕಾಶವಾಣಿ. ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಾನು ಮಂಜುಳಾ ಸುರೇಶ್ ಮಾತಾಡ್ತೀನಿ.
1: ಮಂಜುಳಾ ಸುರೇಶ್ ಅವರೇ, ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
3: ಮೂರು ಕಾಸಿನ ಕುದುರೆ ಏರಿ ಬಂದಳು ಚೆಲ್ಲಿ, ಜಂಬ ಮಾಡಬೇಡಮ್ಮ ಭೂಮಿ ಮೇಲೆ ನಡೆಯಮ್ಮ. ಈ ಸೂರ್ಯ ಹುಟ್ಟೋದು ಓ ಅಜ್ಜಿ ಕೋಳಿ ಕೂಗಿನಿಂದಲ್ಲ, ಈ ಲೋಕ ಬೆಳಗೋದು ಅಜ್ಜಿ ಡೆಂಕಿಯಿಂದಲ್ಲ, ಇದು ಯಾಕೋ ರಂಬೆಗೆ ಇನ್ನು ಗೊತ್ತೇ ಆಗಿಲ್ಲ.
1: ಓಕೆ, ಧನ್ಯವಾದಗಳು ಮಂಜುಳಾ ಅವರೇ. ಹಲೋ ಆಕಾಶವಾಣಿ. ಹಲೋ,
4: ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು?
4: ನಾನು ವೇದಾ ಶಿವಕುಮಾರ್ ಅಂತ, ಹಾಸನದಿಂದ.
1: ವೇದಾ ಅವರೇ, ವೇದಾ ಅವರೇ ಹಾಸನದಿಂದ ಕರೆ ಮಾಡ್ತಿದ್ದೀರಾ. ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
4: ನನಗೆ ಮೇಡಮ್ ಶ್ರೀರಾಮಚಂದ್ರರಿಂದ ಗಗನ ಗಗನದಲ್ಲಿ ಮಳೆ.
1: ಹೇಳಿ ಹೇಳಿ.

0: ಓಕೆ, ಧನ್ಯವಾದಗಳು ವೇದಾ ಅವರೇ.
1: ಧನ್ಯವಾದಗಳು ಮೇಡಮ್.
0: ಶ್ರೋತೃಗಳೇ, ನಿಜಕ್ಕೂ ಕೂಡ ಒಳ್ಳೆ ಒಳ್ಳೆ ಧ್ವನಿಗಳು ಕಂಠದಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಹಾಡು ಹೇಳ್ತಾ ಇದ್ದಾರೆ. ಅಷ್ಟೇ ಹಾಡುಗಳು ಕೂಡ ನಾವು ಕೂಡ ಮೆಲುಕು ಹಾಕ್ತಾ ಇದ್ದೀವಿ. ಎಷ್ಟೋ ಹಾಡುಗಳು ಮರ್ತೋಗಿರುತ್ತೆ, ಈ ಒಂದು ಸಮಯದಲ್ಲಿ ನೆನಪು ಮಾಡ್ಕೊತಾ ಇದ್ದೀವಿ. ಹಲೋ ಆಕಾಶವಾಣಿ. ಸುಮಿತ್ರಾ ಮಾಂಡ್ರೆ ಅವರೇ ಹೇಳಿ. ಸುಮಿತ್ರಾ ಮಾಂಡ್ರೆ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ? ಅದು ಬೇರೆ ಹಾಡು, ಅದು ಆಗಿದೆ ಆಲ್ರೆಡಿ. ಹೇಳಿ. ಬರ್ತಾ ಇಲ್ವಾ? ಓಕೆ ಸುಮಿತ್ರಾ ಅವರೇ, ಧನ್ಯವಾದ. ಶ್ರೋತೃಗಳೇ, ರವಿಚಂದ್ರನಿಂದ ಹಾಡುಗಳು ಸಾಕಷ್ಟೇ ಇರುತ್ತೆ, ಅದಕ್ಕೆ ಒಂದು 5-6 ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರೂ ಅನೇಕರು ಹಾಡು ಬಿಡ್ತಾರಲ್ವಾ, ನಿಮಗೂ ಕೂಡ ಬೇಸರ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಡನ್ನು ನೋಟ್ ಮಾಡ್ಕೊಳ್ಳಿ, ಒಂದು 7-8 ಹಾಡುಗಳನ್ನು ನೀವು ಕಲೆಕ್ಟ್ ಮಾಡಿಕೊಂಡ್ರೆ ಸರಿಯಾಗುತ್ತೆ. ಹಲೋ ಆಕಾಶವಾಣಿ. ಹಲೋ.

0: ಗೋಣೆಬೀಡಿಯಿಂದ ಜಯಮ್ಮ.
1: ಜಯಮ್ಮ ಅವರೇ ಹೇಳ್ರಿ, ಯಾವ ಹಾಡು ಹೇಳ್ಬೇಕು ಅಂತಿದ್ದೀರಾ?
0: ಕನಸುಗಾರ.
1: ಹೇಳ್ರಿ ಹೇಳ್ರಿ.
0: ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರನ ಒಂದು ಕನಸು ಕೇಳಮ್ಮ. ಈ ನನ್ನ ಕನಸಿಗೆ
1: ನೆನ್ಪರ್ತಾ ಇಲ್ಲ. ಇವತ್ತು ಕಂಪ್ಲೀಟ್ ಮಾಡಿ ಹಂಗಾದ್ರೆ. ಜಯ ಮೋರೆ, ಧನ್ಯವಾದ. ಕನಸು. ಓಕೆ ಓಕೆ. ಕೆಲವೊಂದು ಸಂದರ್ಭಗಳಲ್ಲಿ ಹಾಗೆ ಆಗುತ್ತೆ ಶತ್ರುಗಳೇ, ಹಾಡು ಹೇಳಬೇಕು ಅಂತ ಲೈನ್ ಸಿಕ್ಕಿದ ತಕ್ಷಣವೇ ಎರಡನೇ ಸಾಲುಗಳೇ ಮರ್ತೋದಂಗೆ ಆಗುತ್ತೆ. ಹಲೋ ಆಕಾಶವಾಣಿ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ.
2: ಶಿವಮೊಗ್ಗದಿಂದ ಕಲ್ಪನಾ ನಾಗರಾಜ್.
1: ಕಲ್ಪನಾ ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
2: ದೂರದ ಊರಿಂದ ಹಮ್ಮೀರ ಬಂದ, ಜರ್ತಾರಿ ಸೀರೆ ತಂದ, ಅದ್ರಲ್ಲಿ ತಿನಿ ನನ್ನ ಮನ್ಸನ್ನನು ಜೋಪಾನ ಜಾಣೆ ಎಂದ. ಹೆದೆ ತಾಳ ತಪ್ಪೋಯ್ತು ಒಂದು ಕ್ಷಣ, ನನ್ನ ಮನ ಎಲ್ಲೋ ತೇಲೋಯ್ತು.
1: ಧನ್ಯವಾದಗಳು. ಖುಷಿಗೆ ಅದಕ್ಕೆ ನಿಮ್ಮ ಮನಸ್ಸು ಕೂಡ ಎಲ್ಲ ಹೋಯ್ತೀಗ ಅಲ್ವಾ, ಖುಷಿಗೆ. ಓಕೆ, ಇರ್ಲಿ ಪರವಾಗಿಲ್ಲ. ಓಕೆ ಕಲ್ಪನಾ ಅವರೇ, ಧನ್ಯವಾದ. ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಈ ದಿನ ಕನಸುಗಾರ ಕ್ರೇಜಿಸ್ಟರ್ ರವಿಚಂದ್ರನ್ ಅವರು ನಟಿಸಿರುವಂತಹ ಹಾಡುಗಳನ್ನು ನಮ್ಮ ಶ್ರೋತೃಗಳೆಲ್ಲರೂ ಕೂಡ ಅದ್ಭುತವಾಗಿ ಹಾಡು ಹೇಳ್ತಾ ಇದ್ದಾರೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಆಕಾಶವಾಣಿ.
3: ಹಲೋ ಮ್ಯಾಮ್, ನಮಸ್ತೆ.
1: ನಮಸ್ತೆ.
3: ಚಿತ್ರ ಶಿವಕುಮಾರ್.
1: ಚಿತ್ರ ಅವರೇ ಹೇಳಿ. ಚಿತ್ರ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
3: ಯುಗಾದಿ ಫಿಲಮಿಂದ. ಮರೆಯುಲ್ಲ ನಿನ್ನ ಪ್ರೀತಿಯ, ನೀ ಜೊತೆ ಇದ್ದರೆ ಬೇಕಿಲ್ಲ ಬೇರೆ ಪರಿಚಯ. ಯಾವುದೋ ಕನಸು ಯಾವುದೋ ನನಸು ಹೇಳುವ ಹೃದಯವೇ, ಕೇಳಿ ತಿಳಿದಿಲ್ಲ ಎಂದು ತಿಳಿದಿಲ್ಲ ಪ್ರೀತಿಯ ಅರ್ಥವೇ. ಹತ್ತಿರ ಇದ್ದರು ದೂರವೇ ಹೋದರು, ಪ್ರೇಮವೋ ಸ್ನೇಹವೋ ನನ್ನಾಣೆಗೂ ಮರೆಯುಲ್ಲ ನಿನ್ನೆ ಪ್ರೀತಿಯ. ನೀ ಜೊತೆ ಇದ್ದರೆ ಬೇಕಿಲ್ಲ ಬೇರೆ ಪರಿಚಯ.
1: ಓಕೆ ಚಿತ್ರ ಅವರೇ, ಧನ್ಯವಾದಗಳು.
3: ಥ್ಯಾಂಕ್ ಯು ಮ್ಯಾಮ್.
1: ಶ್ರೋತೃಗಳೇ, ಪ್ರೇಮಲೋಕ, ರವಿಮಾಮ, ರಣತೀರ, ಶಾಂತಿ ಕ್ರಾಂತಿ, ಅಣ್ಣಯ್ಯ, ಗಡಿಪಿಡಿ ಗಂಡ, ಹೀಗೆ ಹಲವಾರು ಬ್ಲ್ಯಾಕ್ ಬಸ್ಟರ್ ಸಿನಿಮಾಗಳನ್ನು ತಂದುಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ನಮ್ಮ ರವಿಚಂದ್ರನ್ ಸರ್ ಅಂತ ಹೇಳ್ಬೋದು. ಹಲೋ ಹಲೋ
4: ಹಲೋ
1: ಹಲೋ
4: ಹಲೋ
1: ಹೇಳಿ, ತಮ್ಮ ಹೆಸರು?
4: ಹೇಳಿ. ರವಿಚಂದ್ರನ್ ಅವರದು ಯುದ್ಧಕಾಂಡ.
1: ಹೇಳಿ.

0: ಪ್ರೀತಿ ಕಾಯುವಾಗ ಮಾಡುವ ಈಗ ಜೀವನ ರಾಗ ಲಲ.
1: ಓಕೆ, ಧನ್ಯವಾದಗಳು ತಮಗೂ ಕೂಡ. ಹಲೋ ಆಕಾಶವಾಣಿ, ಹಲೋ ಹಲೋ ಹಲೋ ಹಲೋ. ಶ್ರೋತೃಗಳೇ, ನೋಡಿದ್ರಲ್ಲ ಹಾಡನ್ನ, ನೀವು ಯಾವಾಗಲೂ ಕೂಡ ಕಾಲ್ ಮಾಡಿದಾಗ ನೀವು ರೇಡಿಯೋ ಆನ್ ಪಕ್ಕದಲ್ಲಿ ಮಾಡಬೇಡಿ, ದಯವಿಟ್ಟು ದೂರದಲ್ಲಿ ಬಂದು ಮಾಡಿ. ಯಾಕಂದರೆ ಈಗ ಕೂಡ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡ್ರಿ, ಬೇರೆಯವ್ರ ಹಾಡನ್ನು ಇನ್ನೂ ಬರ್ತಾ ಇದೆ ಅಲ್ಲಿ, ಆದರೆ ಅವರು ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ. ಹಾಗಾಗಿ ನೀವು ರೇಡಿಯೋನ ಮನೆ ಒಳಗಿಟ್ಟು ನಿಮಗೆ ಯಾವ ಸೂಕ್ತ ಆಗುತ್ತೋ ಸ್ವಲ್ಪ ನಿಶಬ್ದ ವಾತಾವರಣದಲ್ಲಿ ನೀವು ಕೂಡ ಮಾತಾಡ್ಬೋದು. ಇಲ್ಲಾಂದರೆ ನೋಡಿ, ಲೈನ್ ವೇಸ್ಟ್ ಆಯ್ತಲ್ವಾ, ಎಷ್ಟೋ ಕೊಂಚ ಜನಕ್ಕೆ ಸಿಗೋದಿಲ್ಲ ಅವಕಾಶ. ಹಲೋ ಹಲೋ,
2: ನಮಸ್ತೆ
1: ನಮಸ್ತೆ. ಹಲೋ, ಹಾಂ ಹೇಳಿ. ರೋಟ್ರಿ ವಿಜಯ್ ಕುಮಾರ್ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
2: ಹ್ಞೂ
1: ಹೇಳಿ, ಅದರಲ್ಲಿ ಯಾವುದು? ಓಕೆ ರೋಟ್ರಿ ವಿಜಯ್ ಅವರೇ, ಧನ್ಯವಾದ. ಓಕೆ ಓಕೆ, ಏನು ರವಿಚಂದ್ರನ್ ಅವರ ಒಂದು ತಮ್ಮ ಸಿನಿಮಾಗಳಲ್ಲಿ ಅದ್ದೂರಿ ಸೆಟ್, ಸುಂದರ ಗೀತೆಗಳು, ಅದ್ಭುತ ಸಂಗೀತಕ್ಕೆ ಹೆಚ್ಚಿನ ಒತ್ತನ್ನು ಅವ್ರು ನೀಡ್ತಾಯಿದ್ರು. ಹಂಸಲೇಖ ಅವರೊಂದಿಗಿನ ಇವರ ಕಾಂಬಿನೇಷನ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಸರ್ವಕಾಲಿಕ ದಾಖಲೆ ಕೂಡ ಸೃಷ್ಟಿಯಾಯಿತು ಅಂತಲೇ ಹೇಳ್ಬೋದು. ಹಲೋ ಹಲೋ
3: ಹಲೋ,
1: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಮಹೇಶ್ ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
4: ಊರಿನ ಬಾಗಿಲು ಕರೆದಿದೆ, ಮತ್ತಿನ ಮುತ್ತಿನ ಮಣಿಗಳು ನಿರುಗುತ್ತಿವೆ, ಕೋಗಿಲೆ ಹಾಡುವೆಳೆ ಈಗಲೇ.
1: ಓಕೆ, ಧನ್ಯವಾದ ಮಹೇಶ್ ಅವರೇ. ಓಕೆ, ಇನ್ನು ಶ್ರೋತೃಗಳೇ, ರವಿಚಂದ್ರನ್ ಅವರ ಬಗ್ಗೆ ಹೇಳೋದಾದರೆ, ತಮ್ಮ ಅತ್ಯುತ್ತಮ ನಟನೆ ಮತ್ತು ನಿರ್ದೇಶನಕ್ಕಾಗಿ ಹಲವಾರು ರಾಜ್ಯ ಪ್ರಶಸ್ತಿಗಳನ್ನು, ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಕಲಾ ಸೇವೆಯನ್ನು ಗೌರವಿಸಿ ಇವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು. ಹಲೋ, ಮುರಳೀಧರ್ ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ
5: ಇದೆ?
1: ಧನ್ಯವಾದಗಳು ಮುರಳೀಧರ್ ಅವರೇ. ಶ್ರೋತೃಗಳೇ, ಸ್ಟುಡಿಯೋ ಸಮಯ 11:22:14 ಆಗ್ತಾ ಇದೆ. ಹಲೋ
6: ಹಲೋ
1: ಹಲೋ,
6: ಭದ್ರಾವತಿಯಿಂದ
1: ನರೇಂದ್ರ ಕೋರ್ಪಡೆ ಅವರೇ ಹೇಳಿ.
6: ಪ್ರೇಮಲೋಕ ಚಿತ್ರದ ಮೇಡಮ್ ಇದು ಹಾಡು.
7: ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮದ ರಹಸ್ಯ ಹೇಳೋಣ, ಜೀವನ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ, ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ.
1: ಓಕೆ, ಧನ್ಯವಾದಗಳು ನರೇಂದ್ರ ಕೋರ್ಪಡೆ ಅವರೇ. ಹಲೋ,
8: ಗುಡ್ ಮಾರ್ನಿಂಗ್ ಮೇಡಮ್. ನಂದಿನಿ ಮೇಡಮ್,
1: ವೆರಿ ಗುಡ್ ಮಾರ್ನಿಂಗ್. ತಮ್ಮ ಹೆಸರು?
8: ಮಯೂರ್ಕೋಟೆ, ಜನಾಪುರ.
1: ಮಯೂರ್ಕೋಟೆ ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
8: ಕನ್ನಡ, ಸಾರಿ ಮೇಡಮ್, ಕರುಣಾಡ ತಾಯಿ ಸದಾ ಚಿನ್ಮಯಿ, ಕರುಣಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ, ಈ ದೇವಾಲಯ ಕರುಣಾಡ ತಾಯಿ ಸದಾ ಚಿನ್ಮಯಿ.
1: ಓಕೆ, ಧನ್ಯವಾದಗಳು ಮೈರ್ಕೋಟೆಯವರೇ. ಖಂಡಿತ ನಿಜ, ನಮ್ಮೆಲ್ಲರ ಒಂದು ಕನ್ನಡ ಪದಗಳನ್ನು ನಾವು, ಕನ್ನಡದ ಹಾಡುಗಳನ್ನು ಬೆಳೆಸ್ತಾ ಇದ್ದೀವಿ. ಹಾಗಾಗಿ ಇದು ಯಾವತ್ತೂ ಕೂಡ ಕನ್ನಡ ನಾಡು, ಕರುನಾಡು, ಕನ್ನಡ ಎಲ್ಲವೂ ಕೂಡ ಉಳಿಯೋದಕ್ಕೆ ಎಲ್ಲರೂ ಕೂಡ ಸಾಧ್ಯ ಆಗತ್ತೆ, ಎಲ್ಲರಿಂದಲೂ ಕೂಡ ಸಾಧ್ಯ ಆಗತ್ತೆ ಅಂತ ಹೇಳ್ತಾ. ಹಲೋ ಆಕಾಶವಾಣಿ.
2: ಹಲೋ, ಮಂಜುಳಾ ಜನಪುರ.
1: ಮಂಜುಳಾ ಅವರೇ ಹೇಳಿ. ಮಂಜುಳಾ ಜನಪುರ ಇಲ್ಲ.
2: ಆಕಾಶದಾಗಿ ಯಾರೋ ಮಾಯಗಾರನು,

0: ಓಕೆ ಮಂಜುಳಾ ಅವರೇ, ಧನ್ಯವಾದಗಳು. ಕೇಳುಗರೆ, ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? 0828200704. ಹಲೋ
1: ಹಲೋ
0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ಬೆಂಗಳೂರು ವೆಸ್ಟರ್ನ್ ಗಾರ್ಡನ್ ಇಂದ ಮೇಡಮ್.
0: ಮೂರ್ತಿ ಅವರಾ?
1: ಹೌದು ಮೇಡಮ್.
0: ಹೇಳಿ ಮೂರ್ತಿ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
1: ಮೇಡಮ್, ನಮಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಚಿತ್ರದಿಂದ. ಹುಡುಗಿಯು ಚೆನ್ನ, ಹುಡುಗನು ಚೆನ್ನ, ಸಮಯವು ಚೆನ್ನಾ,

0: ಮೇಡಮ್.
1: ಓಕೆ, ಧನ್ಯವಾದಗಳು ಮೂರ್ತಿಯವರೇ.
0: ಧನ್ಯವಾದಗಳು ಮೇಡಮ್.
1: ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ,
2: ಆಲಪ್ಪ ಸರ್ಕಲ್ ಸುರೇಶ್.
1: ಸುರೇಶ್ ಅವರು ಹೇಳಿ. ಸುರೇಶ್ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
2: ಕಾವಿನ ಸುಳ್ಳು, ಒಂದು ನಿಮಿಷ, ರಣಧೀರ ಚಿತ್ರದ್ದು.
1: ಹಾ ಹಾ,

0: ಓಕೆ, ಧನ್ಯವಾದಗಳು ಸುರೇಶ್ ಅವರೇ.
1: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ.
0: ಓಕೆ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 FM ಮತ್ತು ಮೀಡಿಯಂ ವೇವ್ಸ್ 675 ಕಿಲೋ ಹರ್ಟ್ಸ್ನಲ್ಲಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಚಿತ್ರಲಹರಿಯನ್ನು ಇದೇನೋ ಕ್ರೇಜಿ ಸ್ಟಾರ್ ಕನಸುಗಾರ ರವಿಚಂದ್ರನ್ ಸರ್ ಅವರು ನಟಿಸಿರುವಂಥ ಹಾಡುಗಳನ್ನು ನಾವು ಅನೇಕ ನಮ್ಮ ಕೇಳುಗರು ಹಾಡು ಹೇಳ್ತಾ ಇದ್ದಾರೆ, ಮಧುರವಾಗಿ ಮೂಡಿ ಬರ್ತಾ ಇದೆ. ಮುಂದಿನ ಕರೆ ಯಾರು ಅಂತ ನೋಡೋಣ. ಹಲೋ ಆಕಾಶವಾಣಿ.
2: ಹಲೋ ನಂದಿನಿ ಮೇಡಮ್
0: ಹೇಳಿ.
2: ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
2: ಲಕ್ಷ್ಮೀ ಜನ್ನಾಪುರ.
0: ಲಕ್ಷ್ಮೀ ಜನ್ನಾಪುರದಿಂದ ಹೇಳಿ ಲಕ್ಷ್ಮೀ ಅವರೇ, ಯಾವ ಹಾಡು ನೆನಪಾಗ್ತಾ ಇದೆ?
2: ರಾಮ ರಾಮ ರಾಮ ನನ್ನಗಿಲಿ ರಾಮ, ಗೂಡಿನಲ್ಲಿ ನಾನು ಬಂದಿ ಸ್ನೇಹದಲ್ಲಿ ನೀನು ಬಂದಿ, ರಾಮ ರಾಮ ರಾಮ ಹಸಿರು ಗಿಳಿಯ ರಾಮ, ಗೂಡಿನಲ್ಲಿ ನೀನು ಬಂದಿ ಸ್ನೇಹದಲ್ಲಿ ನಾನು ಬಂದಿ. ಧನ್ಯವಾದ.
0: ಓಕೆ, ಧನ್ಯವಾದ. ಆಕಾಶವಾಣಿಯಲ್ಲಿ ನಮ್ಮೆಲ್ಲ ಶ್ರೋತೃಗಳು ಬರ್ತಾ ಇದ್ದಾರೆ ಇವತ್ತು ಧ್ವನಿಗಳ ಮೂಲಕ ಅಲ್ವಾ. ಓಕೆ, ಧನ್ಯವಾದ ಲಕ್ಷ್ಮೀ ಅವರೇ. ಹಲೋ ಹಲೋ.
3: ನಮಸ್ತೆ ಮೇಡಮ್.
0: ನಮಸ್ತೆ.
3: ಶಿವಮೊಗ್ಗದಿಂದ ಸತೀಶ್ ಅಂತ.
0: ಸತೀಶ್ ಅವರೇ ಹೇಳಿ, ಯಾವ ಹಾಡು ನೆನಪಾಗ್ತಾ ಇದೆ?
3: ಮೇಡಮ್ ಇದು ಒಂದು ರಸಿಕಾ ಫಿಲಂ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು, ತಳ ತಳ ತಳ ಜಗ ತಳ ತಳ, ಪಳ ಪಳ ಪಳ ಜಗ ಪಳ.

0: ಓಕೆ, ಧನ್ಯವಾದಗಳು ಸತೀಶ್ ಅವರೇ. ಓಕೆ ಓಕೆ. ಶ್ರೋತೃಗಳೇ, ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಪ್ರಸಾರ ಆಗ್ತಿದೆ. ಹಲೋ
1: ಹಲೋ ಮೇಡಮ್ ಅವರೇ, ನಮಸ್ಕಾರ. ನನ್ನ ಹೆಸರು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು. ಮೇಡಮ್ ಅವರೇ
0: ಹೇಳ್ರಿ. ಚಿಕ್ಕಪ್ಪ ಅವರೇ,
1: ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ, ಲೋಕದಲ್ಲಿ ಹಾಡುತ್ತಿರ ಜೀವಿ ಬಾರು ಪ್ರೇಮ ಜೀವಿ.
0: ಧನ್ಯವಾದಗಳು. ಚಿರಕಾಲ ಇರತ್ತೆ ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಹಾಗೂ ನಮ್ಮೆಲ್ಲ ಶ್ರೋತೃಗಳ ಸ್ನೇಹ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಧನ್ಯವಾದ. ನಮ್ಮೆಲ್ಲ ಶ್ರೋತೃಗಳು ಕೂಡ ಆಕಾಶವಾಣಿ ಭದ್ರಾವತಿ ಕೇಳೋದ್ರಿಂದನೇ ಇಷ್ಟು ಯಾವಾಗ್ಲೂ ಕೂಡ ಹೇಳ್ತಾನೆ ಇರ್ತೀನಿ, ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಹಲೋ ಆಕಾಶವಾಣಿ, ಯಾರು ಮಾತಾಡ್ತಿರೋದು? ಮತ್ತೆ ಸಿಕ್ತು ಗೌರಮ್ಮ ಅವರೇ, ಹಾಡು ಹೇಳಿದ್ರಲ್ವಾ? ಬೇರೆಯವರು
2: ಸರಿ ಆಗಿಲ್ಲ.
0: ಸರಿಯಾ ಜಯಮ್ಮ ಅವರು?
2: ಸರಿ
0: ಆಗ್ಲಿಲ್ಲ, ಈಗ ಸರಿ ಮಾಡಿ ಹೇಳ್ತೀರಾ? ಹ್ಮ್ ಹೇಳಿ.
2: ಯಾರಿವಳು ಯಾರಿವಳು ಸೂಜಿನಲ್ಲಿ ಕಳ್ಳವಳು, ರಾವಣದ ತೋಟದಲ್ಲಿ ಗಮ್ಮನೆಂದು ಸರಳಿ ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗದು, ಹಾಡಲಿ
0: ಕೇಳುವುದು
2: ಹಾಡಲಿ ಕೇಳುವು ಅನ್ನದ
0: ಸಾಲ. ಓಕೆ ಜಯಮ್ಮ ಅವರೇ, ಧನ್ಯವಾದಗಳು ತಮಗೆ.
2: ಧನ್ಯವಾದ.
0: ಅಂತೂ ಸರಿ ಮಾಡಿದ್ರಿ ಅಲ್ವಾ? ಈಗ ನಿಮಗೆ ಮನಸ್ಸಿಗೆ ಸಮಾಧಾನ? ಓಕೆ, ಸಮಾಧಾನ. ಓಕೆ, ಸಮಾಧಾನವಾಗಿ ಖುಷಿ ಖುಷಿಯಿಂದ ಓ ನಾನು ಹಾಡು ಹೇಳಿದೆ ಅನ್ನುವಂತ ಖುಷಿ. ಇಲ್ಲ ಲೈನ್ ಸಿಕ್ಲಿಲ್ಲ ಅಂದಿದ್ರೆ ಜಯಮ್ಮ ಅವರಿಗೆ ಅಯ್ಯೋ ಅಂತ ಹೇಳಿ ಇವತ್ತು ಇಡೀ ದಿನ ಬೇಜಾರು ಮಾಡ್ಕೊಂತಿದ್ರು. ಹಲೋ ಆಕಾಶವಾಣಿ, ಶ್ರೋತೃಗಳೇ ಸಮಯ ಆಗಿದೆ 11:31. ಇದುವರೆಗೆ ನಮ್ಮ ಪಾರ್ವತಮ್ಮ ಕೆವಿ ಜನಾಪುರ ಭದ್ರಾವತಿಯಿಂದ ಕಳಿಸಿದ್ದಾರೆ. ಫೋನ್ ಲೈನ್ ಸಿಗ್ತಾ ಇಲ್ಲ, ಆದರೂ ಕೂಡ ನಾನು ನನ್ನ ಹೆಂಡತಿಯಿಂದ ಯಾರೇ ನೀನು ಚಲುವೆ ಆ ಹಾಡನ್ನ ನೆನ್ಪು ಮಾಡ್ಕೊತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಜಾತ ಮಾಲಾ ಕಲಕುರ್ಚಿ ಎಲ್ಲ ಕಾರ್ಯಕ್ರಮ ಸೂಪರ್ ಆಗಿ ಮುಳಿ ಬರ್ತಿದೆ ಅಂತ ಹೇಳಿದರೆ. ಹಲೋ ಆಕಾಶವಾಣಿ. ಹಲೋ ಹಲೋ, ನಮಸ್ತೆ. ಫೋನ್ ಸಿಗಲ್ಲ ಅಂದ್ರೆ ಕರೆಗಳು ಕೂಡ ಅಷ್ಟೇ ಇರುತ್ತೆ, ಎಲ್ಲರು ಮಾತಾಡ್ಬೇಕಲ್ಲ. ಹಾ ಹೇಳಿ, ತಮ್ಮ ಹೆಸರು ಹೇಳಿ. ಹಾ, ತಮ್ಮ ಹೆಸರು ಹೇಳಿ. ರವಿಚಂದ್ರನ್ ಅವರು ಎಲ್ಲ ನಟ ನಟಿಯರು ಅಂತ ಹೇಳಿದ್ರೆ ಅಷ್ಟು ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಅಷ್ಟು ಕೊಟ್ಟಿದಾರಲ್ಲ. ಹೇಳಿ ಎಲೆಗೌಡರೆ, ಹೇಳಿ ಯಾವ ಹಾಡು ನೆನಪಾಗ್ತದೆ? ನಿಮ್ಮ ಕಡೆಯ ಕರೆ ಆಗಿದೆ. ಹ್ಮ್ ಹೇಳಿ.
3: ನನ್ನ ಮನಸ್ಸೆಲ್ಲ ಇದರ ಒಳಗೆ ನಾನು ನಿನ್ನ ಇದರಿಂದ ರಾತ್ರಿ ಕಳಿಸಿದ್ದೇನೆ ನಾನು.
0: ಓಕೆ, ಧನ್ಯವಾದಗಳು ಎಲ್ಲೇಗೌಡ ಅವರೇ.
3: ಥ್ಯಾಂಕ್ ಯು ಮೇಡಮ್.
0: ಓಕೆ, ಶ್ರೋತೃಗಳೇ ಸ್ಟುಡಿಯೋ ಸಮಯ 11:33 ಆಗಿದೆ. ಹಿಂಗೆ ಆಲ್ರೆಡಿ ಇದುವರೆಗೆ ಸಾಕಷ್ಟು ಜನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಇದೆ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ವಿಶೇಷವಾದಂತಹ ನಾಯಕ ನಟ, ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್, ವಿಷ್ಣುವರ್ಧನ ಅವರ ಸಾಲುಗಳಲ್ಲಿ ರವಿಚಂದ್ರನ್ ಸರ್ ಅವರು ಕೂಡ ಸೇರ್ಕೊತಾರೆ. ಒಂದು ಅನೇಕ ಒಂದು ಕನ್ನಡವನ್ನು ಎತ್ತಿ ಹಿಡಿಯುವಲ್ಲಿ, ಆ ಒಂದು ಕನ್ನಡವನ್ನು ಉಸಿರಾಗಿಸಿಕೊಂಡಿರೋರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ತಾ, ಕನ್ನಡ ಸಿನಿಮಾ ರಂಗದಲ್ಲಿ ಇವರ ಒಂದು ಒಂದು ರೀತಿಯಲ್ಲಿ ವಿಶೇಷವಾದಂತಹ ಛಾಪನ ಮೂಡಿಸಿದಂತಹ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ನಟಿಸಿರುವಂತಹ ಹಾಡುಗಳನ್ನು ಅದ್ಭುತವಾಗಿ ನಾವೆಲ್ಲ ಶ್ರೋತೃಗಳು ಕೂಡ ತುಂಬ ಚೆನ್ನಾಗಿ ಹಾಡೇಳಿದ್ರಿ. ಇನ್ನೂ ಸಾಕಷ್ಟು ಸಮಯ ಇದ್ದಿದ್ರೆ ನಿಜವಾಗ್ಲೂ 1 ಗಂಟೆ ಕಾರ್ಯಕ್ರಮವು ಕೂಡ ಕಡಿಮೆ ಆಗ್ತಾ ಇತ್ತು ಅಂತ ಅನ್ಕೊಂತೀನಿ ಅಲ್ವಾ? ಖಂಡಿತ. ಆದರೂ ಕೂಡ ಸಮಯದ ಪರಿಮಿತಿಯಲ್ಲಿ ನಾವು ಕೂಡ ಕಾರ್ಯಕ್ರಮವನ್ನು ನಡೆಸಬೇಕಾಗತ್ತೆ. ಅದೇ ಹೇಳಿದ್ನಲ್ಲ, ಅತಿಯಾದರೆ ವಿಷವು ಅಮೃತ ಅಂತ ಹೇಳ್ತೀವಲ್ಲ, ಅದು ಬೋರ್ ಆಗೋದು ಬೇಡ. ಅರ್ಧ ಗಂಟೆಯಲ್ಲಿ ಖುಷಿ ಖುಷಿಯಿಂದ ಈ ಕಾರ್ಯಕ್ರಮವನ್ನು ನಾವು ಕೂಡ ಮಾಡ್ತೇವೆ, ನೀವು ಕೂಡ ಭಾಗವಹಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ಹೊತ್ತಿನ ಚಿತ್ರಲಹರಿ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟೊದು ನಿಮ್ಮೊಟ್ಟಿಗೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಬಾನಲ್ಲಿ ಗೆಳತಿ ನಂದಿನಿ ವೈಬಿ.
4: जानते हो दोस्तों, जिसे हम सिर्फ चिलचिलाती धूप कहते थे, आज उसी धूप से हम अपनी छतों पर ऊर्जा बना लेते हैं. तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है.
5: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया.
4: 12 साल विश्वास के, विकास के, जन कल्याण के. जय हिंद. पिछले एक दशक में आपने एक

0: सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया।
1: 12 साल विश्वास के, विकास के, जन कल्याण के।
2: आकाशवाणी भद्रावती शिवमोग्ग सेवा माहिति 2026-27 ಸಾಲಿನ ವಿಐಎಸ್ಎಸ್ಜಿ ಸರ್ಕಾರಿ ಪಾಲಿಟೆಕ್ನಿಕ್ ಭದ್ರಾವತಿ ಇಲ್ಲಿ ಲ್ಯಾಟರಲ್ ಎಂಟ್ರಿ ಮುಖಾಂತರ 2ನೇ ವರ್ಷ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಮೆಕ್ಯಾನಿಕ್ ಇಂಜಿನಿಯರಿಂಗ್ ಹಾಗೂ ಮೆಟಲರ್ಜಿ ಇಂಜಿನಿಯರಿಂಗ್ ವಿಭಾಗಗಳಿಗೆ 2 ವರ್ಷಗಳ ಐಟಿಐ ದ್ವಿತೀಯ ಪಿಯುಸಿ ಉತ್ತೀರ್ಣರಾಗಿರುವಂತಹ ಅರ್ಹ ಅಭ್ಯರ್ಥಿಗಳಿಗೆ ಲ್ಯಾಟರಲ್ ಎಂಟ್ರಿ ಮುಖಾಂತರ 2ನೇ ವರ್ಷ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದ್ದು, ಇದೇ ತಿಂಗಳ 20ರ ಒಳಗಾಗಿ ಸಂಸ್ಥೆಗೆ ಖುದ್ದಾಗಿ ಬಂದು ಪ್ರವೇಶ ಅರ್ಜಿಯನ್ನು ಸಲ್ಲಿಸುವಂತೆ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ಹೀಗಿದೆ: 8-7-6-2-7-1-7-9-6-8. ಮತ್ತೊಮ್ಮೆ ಸಂಖ್ಯೆ 8-7-6-2-7-1-7-9-6-8. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಶಿರಾಳಕೊಪ್ಪ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಿದರಿಕೊಪ್ಪ ವಾಸಿ ಶೋಭಾಬಾಯಿ ಎಂಬುವರ ಪತಿ ಗಣೇಶ್ ನಾಯಕ್ ಎಂಬ 40 ವರ್ಷದ ವ್ಯಕ್ತಿ ಮಾರ್ಚ್ 4ರಂದು ಕಾಣೆಯಾಗಿರುತ್ತಾರೆ ಶಿರಾಳಕೊಪ್ಪದಿಂದ. ಚಹರೆ ಹೀಗಿದೆ: ಸುಮಾರು 5 ಅಡಿ 5 ಇಂಚು ಎತ್ತರ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಗೋಧಿ ಮೈಬಣ್ಣ ಹೊಂದಿದ್ದು, ಮನೆಯಿಂದ ಹೋಗುವಾಗ ಕಪ್ಪು ಬಣ್ಣದ ಪ್ಯಾಂಟ್ ಹಾಗೂ ನೀಲಿ ಬಣ್ಣದ ಅಂಗಿಯನ್ನು ಧರಿಸಿರುತ್ತಾರೆ. ಗಣೇಶ್ ನಾಯಕ್ ಎಂಬ 40 ವರ್ಷದ ವ್ಯಕ್ತಿಯ ಬಗ್ಗೆ ಏನಾದರೂ ಸುಳಿವು ಸಿಕ್ಕಲಿ ಕೂಡಲೇ ಶಿರಾಳಕೊಪ್ಪ ಪೊಲೀಸ್ ಠಾಣೆ ಇವರನ್ನ ಸಂಪರ್ಕಿಸಲು ಕೋರಲಾಗಿದೆ. ಅಥವಾ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ಹೀಗಿದೆ: 9-4-8-0-8-0-3-3-6-7. ಶಿವಮೊಗ್ಗ ನಗರ ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿ ಹೊಸಪೇಟೆ ಜಿಲ್ಲೆಯ ಕೌಲಪೇಟೆಯ ಮಂಜುನಾಥ್ ಡಿ ಎಂಬ 40 ವರ್ಷದ ವ್ಯಕ್ತಿಯು ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದು ಫೆಬ್ರವರಿ 19ರಂದು ಶಿವಮೊಗ್ಗದ ಶ್ರೀಧರ್ ನರ್ಸಿಂಗ್ ಹೋಂನಲ್ಲಿ ಚಿಕಿತ್ಸಕರಾಗಿ ಕರೆದುಕೊಂಡು ಬಂದಿದ್ದು ಅಲ್ಲಿಂದ ಕಾಣೆಯಾಗಿರುತ್ತಾರೆ. ಇವರ ಚಹರೆ ಹೀಗಿದೆ: ಸುಮಾರು 5 ಅಡಿ ಎತ್ತರ, ದೊಣ್ಣು ಮುಖ, ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಕಾಣೆಯಾದಾಗ ಇವರು ಗಿಳಿ ಹಸಿರು ಬಣ್ಣದ ತುಂಬುತೋಳಿನ ಶರ್ಟ್ ಹಾಗೂ ನೀಲಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಇವರ ಬಗ್ಗೆ ಸುಳಿವು ದೊರೆತಲ್ಲಿ ಕೂಡಲೇ ಜಯನಗರ ಪೊಲೀಸ್ ಠಾಣೆ ಇವರನ್ನ ಸಂಪರ್ಕಿಸಬಹುದಾಗಿದೆ. ಅಥವಾ ದೂರವಾಣಿ ಸಂಖ್ಯೆ 2-6-1-4-1-6, ಎಸ್ಟಿಡಿ ಕೋಡ್ ಸಂಖ್ಯೆ 0-8-1-8-2, ಈ ಒಂದು ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಮಾಹಿತಿಯನ್ನು ನೀಡಬಹುದಾಗಿರುತ್ತದೆ. ಸೇವಾ ಮಾಹಿತಿ ಇದುವರೆಗೆ ಕೇಳಿದಿರಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ 103.5 ಹಾಗೂ 101.4 ವಿಎಫ್ಎಂ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 11:40:20. ಈಗ ಒಂದು ಮಧುರವಾದಂತಹ ಭಾವಗೀತೆ, ಕುವೆಂಪು ಅವರು ಬರೆದಿರುವಂತಹ ಕವನವನ್ನು ಕೇಳೋಣ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಭದ್ರಾವತಿ ತಾಲೂಕು ಎರೆಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದವರಿಂದ ಗೆಳತಿಯ ಪದ.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಭದ್ರಾವತಿ ತಾಲೂಕು ಎರೆಹಳ್ಳಿಯ ಶ್ರೀಮತಿ ಕೆಂಚಮ್ಮ ಮತ್ತು ತಂಡದವರಿಂದ ಗೆಳತಿಯ ಪದವನ್ನ ಆಲಿಸಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಮೂಡಿಬರಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದೇವರು ಕೃತಿಗೆ ಪಂಪ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ವಿಮರ್ಶಕ ಪ್ರೊಫೆಸರ್ ಎಎನ್ ಮೂರ್ತಿರಾಯರ ಜನ್ಮದಿನವೆಂದು ಚಿತ್ರಗಳು ಮತ್ತು ಪತ್ರಗಳು ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೂರ್ತಿರಾಯರು 104 ವರ್ಷ ಬಾಳಿದವರು. ಆಮೆಗಳು ಹಾಗೂ ಅವುಗಳ ಆವಾಸ ಸ್ಥಾನ ಸಂರಕ್ಷಣೆ ಎಂಬ ಧ್ಯೇಯದೊಂದಿಗೆ ವಿಶ್ವ ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾಕ್ಟರ್ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನ

0: ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆ ಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ ಜುಲೈ 9ರ ಗಡುವು ನೀಡಿದ್ದಾಗಿ ತಿಳಿಸಿದರು. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್ ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನ ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ
3: ಕೇಳುಗರಿಗೆಲ್ಲ ನಮಸ್ಕಾರ.

0: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
1: ಶ್ರೀಮತಿ ಬಿಕೆ ಮೀನಾಕ್ಷಿ. ಈಗ ಕವನ ನದಿ ಮಲಗಿದೆ. ಈ ಕವಿತೆಯ ಆಶಯ, ನದಿಯನ್ನು ಪ್ರತಿಮೆಯಾಗಿಟ್ಟುಕೊಂಡು ಹೆಣ್ಣನ್ನು ವರ್ಣಿಸಲಾಗಿದೆ. ಈ ಸಮಾಜ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ, ಹೇಗೆ ಕಾಣುತ್ತಿದೆ, ಅವಳ ಇರವನ್ನು ಹೇಗೆ ಪರಿಭಾವಿಸುತ್ತಿದೆ ಎಂಬುದನ್ನು ನದಿಯ ಮೂಲಕ ಕವಿ ಹೇಳುತ್ತಾ ಹೋಗುತ್ತಾರೆ. ಆಕೆ ಎದೆಯೊಳಗೆ ತುಂಬಿಕೊಂಡ ದುಗುಡ ದುಮ್ಮಾನಗಳನ್ನು ವರ್ಣಿಸುತ್ತಲೇ ಆಕೆಯ ಭಾವನೆಗಳನ್ನು, ಅವಳು ಏನೆಂಬುದನ್ನು ಅರ್ಥೈಸಿಕೊಳ್ಳುವಲ್ಲಿ ಸಮಾಜದ ವಿಫಲತೆಯನ್ನು ಹೇಳುತ್ತದೆ ಈ ಕವಿತೆ. ಕವಿತೆಯ ಶೀರ್ಷಿಕೆ ನದಿ ಮಲಗಿದೆ. ನದಿ ಮಲಗಿದೆ, ಆಗತಾನೆ ಹೆತ್ತ ಬಾಣಂತಿಯಂತೆ, ಕನಸಲಿ ಮೈ ಮರೆತ ಷೋಡಶಿಯಂತೆ, ಉದ್ದಕ್ಕೂ ತಾನೇ ತಾನಾಗಿ ಮೈ ಮುರಿದಿದೆ. ಸುಪ್ತವಾಗಿ ಮುಫತ್ತಾಗಿ ಕೆಲವರಿಗೆ ಮರೀಚಿಕೆಯಂತೆ ಮೈ ಚಾಚಿದೆ. ನದಿ ಮಲಗಿದೆ ಗಾಢ ನಿದ್ರೆಯಲೆಂಬಂತೆ, ಕಲಕಲವಿಲ್ಲ ಜುಳುಜುಳುವಿಲ್ಲ, ಮೆಲ್ಲ ಹರಿಹಾಯುವ ತೋಳ ಬಳಸುವ ತಹತಹವಿಲ್ಲ, ವಿಶ್ರಾಂತಿಗೂ ಅಲ್ಲ, ಮೈ ತುಂಬ ಸೆರಗ ಸುತ್ತಿದಂತೆ, ಸುತ್ತಿಯೂ ಬೆತ್ತಲಾದಂತೆ, ಬಗೆವ ಕಣ್ಣುಗಳಿಗೆ ಪಕ್ಕಾಗಿ ಕಳಚಿ ಓಡುವ ತರಾತುರಿ ಇರದೆ, ಮೊಗೆ ಮೊಗೆದು ಕುಡಿಯುವ ಹೀರಿಕೊಳ್ಳುವ ಹಿಂಡಿ ಹಿಪ್ಪೆಯಾಗುವ ಭಯವಿಲ್ಲದೆ ಅಳುಕಿಲ್ಲದೆ ಏಕಾಕಿ ಮಲಗಿದೆ. ಸದ್ದಿಲ್ಲದೆ ಪಿಸು ನುಡಿಯಗೊಳ್ಳದೆ ಆಕ್ರಮಣವಾಗಲಿ ಅಸಹನೆ ಇಲ್ಲವೆನ್ನುತ್ತ ಮಲಗಿಯೇ ಮಲಗಿದೆ. ಎಚ್ಚರವಿರದಂತೆ ಕಣ್ತೆರೆದು, ಎಚ್ಚರವಿರದಂತೆ ಕಣ್ತೆರೆದು, ಸುತ್ತ ಹರಿದಿದ್ದರೂ ದೀನ ನೋಟ ಹಿಮದ ಬಿಸಿ ಅಪ್ಪುಗೆಯಲ್ಲಿ ಕುಕ್ಕಿ ಕುಟುಕಾಡುವ ಎಳೆಹಕ್ಕಿ ಮೀನು ಮೊಸಳೆ ಜೀವಗಳ ಕಾಪಿಟ್ಟುಕೊಂಡೇ ನದಿ ಮಲಗಿದೆ, ಸುಖವಾಗಿ ಮೈ ಚೆಲ್ಲಿದೆ. ನಟಿಸುತ್ತಿರಬೇಕೇನೋ. ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು, ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕೆಸೆದು ಲಾಲಿಯಾಡಿಕೊಂಡಿದೆ ಮಧುರತೆಗೆ. ನದಿ ಬಹು ಸರಳವಾಗಿದೆ, ಸುಭಗವಾಗಿದೆ. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ಆದರೂ ತೊನೆ ತೊನೆವ ಸುಂದರಿಯಾಗಿದೆ, ಮಾತೃತ್ವದಲ್ಲಿ ಮೆರೆವ ಮಮತೆಯಾಗಿದೆ, ಭಾವ ಬಿತ್ತಿ ಎದೆಯೊಳಗೆ ಗೂಡು ಕಟ್ಟಿದೆ. ಎಚ್ಚರಾಗುವುದು ಅದಾವಾಗಲೋ, ಎಂದಿಗೆ ಮೈ ತೊಳೆದು ಮೈ ತಳೆವುದೋ, ಅರಿವದುದು ಅದಾವಾಗಲೋ. ಎಚ್ಚರಾಗಬೇಕಿರುವುದು ಜರೂರು, ಕೇಳಬೇಕಿದೆ ಶ್ರುತಿಗೊಂಡ ನಾದ. ಸರಸವಾಗಬೇಕಿದೆ ಬದುಕು, ಸರಸವಾಗಬೇಕಿದೆ ಬದುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತುರ್ತಿದೆ ನಮಗೆ ಮಿದುಳು ಮನಸ್ಸುಗಳ ತೊಳೆಯಬೇಕಿದೆ, ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಸ್ವಚ್ಛವಾಗಬೇಕಿದೆ ಸ್ವಚ್ಛಂದವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ.
2: ಎಲ್ಲರಿಗೂ ನಮಸ್ಕಾರ, ನಾನು ಸುಚಿತ್ರ ಹೆಗಡೆ. ಕವನದ ಶೀರ್ಷಿಕೆ ಉಳಿದು ಹೋದ ಕ್ಷಣ. ಸಮೃದ್ಧ ಕಳೆಹುಲ್ಲಿನ ಬೇಣದ ಹಿಂದಿನ ನಕ್ಷತ್ರಗಳು ಮುದ್ದಿಸುವ ತೋಟದಲ್ಲಿ ಇರುವ ನಮ್ಮ ಪುಟ್ಟ ಅಡಗುತಾಣ, ನಾನು ನೀನು ಮತ್ತು ಚಂದ್ರಕಿರಣ. ನಿನ್ನ ಬೆಚ್ಚನೆಯ ಕರಡಿಯಪ್ಪುಗೆಯ ತುಣುಕುಗಳು ಮಧ್ಯರಾತ್ರಿಯ ಆಗಸದ ನಿಗೂಢ ಕ್ಯಾನ್ವಾಸಿನಲ್ಲಿ ನಮ್ಮ ಸಿಹಿ ಪಿಸು ಮಾತುಗಳು ಬಿಸಿ ಉಸಿರು ಮೈಯ ಗಂಧ ಹೃದಯ ಬಡಿತಗಳ ವಿನಿಮಯ ನಮ್ಮೊಡಲ ಕಡಲಿನಾಳದ ಗುಟ್ಟು ಎಂದಿಗೂ ನಮ್ಮದಾಗಿರಲಿ. ನಾನು ನೀನು ಮತ್ತು ಚಂದ್ರಕಿರಣ. ನೆರಿಗೆ ಲಂಗದಲ್ಲಿ ಬಚ್ಚಿಟ್ಟ ಚಕ್ಕುಲಿ, ನಿನ್ನ ಮುಷ್ಟಿಯಲ್ಲಿದ್ದ ಶಂಖದ ಸರ ಮತ್ತು ಬೆರಳುಗಳ ವಿನಿಮಯ, ಕತ್ತೆತ್ತಿ ಮುಖವೆತ್ತಿ ನಾಚಿಗೆ ಗೆದ್ದ ಕ್ಷಣ, ನಾನು ನೀನು ಮತ್ತು ಚಂದ್ರಕಿರಣ. ತುಂಬಿದ ಕಣ್ಣು ಅದರುವ ತುಟಿ ವಿನಿಮಯವಾಗದ ಮುತ್ತು, ಹಿಂಡಿದ ಹೃದಯದ ಕೊನೆಯ ಕ್ಷಣ, ನಾನು ನೀನು ಮತ್ತು ಚಂದ್ರಕಿರಣ. ಕವಿತೆಯ ಆಶಯ, ಮೊದಲ ಪ್ರೀತಿ ಸದಾ ಹಸಿರು, ಹದಿಹರೆಯದಲ್ಲಿ ಮೂಡಿದ ಪ್ರೀತಿಯ ಸುಂದರ ಸ್ಮರಣೆಗಳು ಮತ್ತು ಫಲಿಸದ ನಿರಾಶೆ ಎರಡೂ ಇಲ್ಲಿ ವ್ಯಕ್ತವಾಗಿವೆ.
3: ಎಲ್ಲರಿಗೂ ನಮಸ್ಕಾರ, ನಾನು ಜಾಹಿದ ಕೊಡಗು. ಕವನದ ಶೀರ್ಷಿಕೆ ಅವಳ ಧ್ಯಾನ. ಅವನ ಬೇಕು ಬೇಡಗಳು ಅದೆಷ್ಟು ಚೆನ್ನಾಗಿ ಗೊತ್ತು ಅವಳಿಗೆ. ಬೆಳಿಗ್ಗೆ ಎದ್ದೊಡನೆ ದಡಬಡನೆ ಬಿಸಿ ಬಿಸಿ ಟೀಯೊಂದಿಗೆ ಅವನನ್ನು ಎದುರುಗೊಳ್ಳುವ ಅವಳಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಟೀ ಎಂದರೆ ಅವಳಿಗಿಂತಲೂ ಹೆಚ್ಚು ಆಪ್ತವೆಂದು. ಅಂತೆಯೇ ಅವಳಿಗೆ ಇದೂ ಗೊತ್ತು, ಅವನಿಗೆಂದೇ ಟೀ ಮಾಡುವ ಆ ಘಳಿಗೆ ಅವಳಿಗೆ ಅವನಿಗಿಂತಲೂ ಹೆಚ್ಚು ಆಪ್ತವೆಂದು. ತಿಂಡಿಯ ತಟ್ಟೆಯನ್ನು ಕೈಯಲ್ಲಿಟ್ಟು ಮುಖದಲ್ಲಿ ಮೂಡುವ ಸಂತೃಪ್ತ ಅಥವಾ ಅತೃಪ್ತ ಗೆರೆಯನ್ನು ಅವಗಾಹನೆ ಮಾಡುವ ಕ್ರಿಯೆ ಗಂಟೆಗಟ್ಟಲೆ ಒಲೆಯ ಮುಂದೆ ಅಡುಗೆ ಬೇಯಿಸಿದಷ್ಟು ಸರಳ ಅವಳಿಗೆ. ಉಪ್ಪಿಟ್ಟು ಮಾಡುವುದು ಬಿಟ್ಟು ತಿಂಗಳೇ ಆಯ್ತು, ಬೇಳೆ ಬಟಾಟೆ ಆಗದು ಅವನಿಗೆ. ಮಸಾಲೆ ಮಜ್ಜಿಗೆ ಎಂದರೆ ಪ್ರಾಣ, ಹಸಿಮೆಣಸು ಹಸಿಡಿಟಿ ತರಿಸುತ್ತೆ, ಕರಿದ ಶೇಂಗ ಪಿತ್ತ, ದಿನಾ ರಾತ್ರಿ ಊಟಕ್ಕೆ ಮುದ್ದೆ ಇದ್ದರೆ ಸಂತೃಪ್ತ. ಸ್ನಾನಕ್ಕೆ ಬಿಸಿ ನೀರು ಬಿಡುವುದು, ತೊಟ್ಟ ಅಂಗಿ ಅಥವಾ ಪ್ಯಾಂಟಿನಲ್ಲಿ ಸುಕ್ಕು ಹುಡುಕುವುದು, ಊಟದ ನಂತರ ನೀರು ಕುಡಿದನೋ ಇಲ್ಲವೋ, ಮುಖದಲ್ಲಿನ ಗಡ್ಡದಲ್ಲೇನಾದರೂ ಬಿಳಿ ಮೂಡಿದೆಯೇ, ಕಾಲರ್ ಪಟ್ಟಿ ಸರಿಯಾಗಿ ಮಡಿಸಿರುವನೇ, ನಿನ್ನೆ ಬಿಚ್ಚಿಟ್ಟ ಸಾಕ್ಸನ್ನು ಒಗೆಯುವುದೇ ಮರೆತನಲ್ಲ, ರಾತ್ರಿ ಮಲಗಿರುವವನ ಕಾಲ ಮೇಲಿನ ಕಂಬಳಿ ಸರಿದಿದೆಯಲ್ಲ, ಇತ್ತೀಚೆಗೆ ಯಾಕೋ ಸ್ವಲ್ಪ ಗೊರಕೆ ಹೆಚ್ಚಾಗಿದೆ, ಕೆಲಸ ಹೆಚ್ಚೇನೋ, ಸಿಗರೆಟ್ ಬೇಡ, ಮದ್ಯ ಸ್ವಲ್ಪ ಕಡಿಮೆ ಮಾಡು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು, ಯಾಕಿಷ್ಟು ತಡ, ಎಷ್ಟೆಂದು ಕಾಯುವುದು. ಅಬ್ಬಾ, ಅವನ ಪ್ರಪಂಚ ಹೊಕ್ಕವಳಿಗೆ ಮತ್ಯಾವುದರ ಪರಿವಿದೆ. ಇಷ್ಟೆಲ್ಲದರ ನಡುವೆ ರಜೆಯ ಭಾನುವಾರ ಕಂಬಳಿಯೊಳಗೆ ಗುಬ್ಬಚ್ಚಿಯಂತೆ ಅವುಚಿ ಅವನ ಭುಜಕ್ಕೊರಗಿ ಚಂದದ ರೊಮ್ಯಾಂಟಿಕ್ ಸಿನಿಮಾವೊಂದನ್ನು ನೋಡುವುದು ಅವಳ ಊಹೆಗೂ ಮೀರಿದ ಆತ್ಯಂತಿಕ ಕ್ಷಣ ಅಲ್ಲವೇ? ಈ ಕವಿತೆಯ ಆಶಯ ಅಂದ್ರೆ, ಒಬ್ಳು ಪ್ರೇಮಿ ಅಥವಾ ಅವಳು ಹೆಂಡತಿನೇ ಆಗಿರ್ಲಿ, ಅವಳು ಮೊದಲು ಪ್ರೇಮಿ ಆಗಿರ್ತಾಳೆ, ಅವಳು ಅವನನ್ನ ಎಷ್ಟು ಆಸೆ ಪಡ್ತಾಳೆ, ಅವನನ್ನ ಎಷ್ಟು ಕಾಳಜಿ ಮಾಡ್ತಾಳೆ, ಎಷ್ಟು ಅವನು ಹಿಂದಿಂದೇನೆ ನಿಂತು ಅವನ ಸೇವೆ ಮಾಡ್ತಾಳೆ. ಆದ್ರೆ ಆ ಸೇವೆ ನಿಷ್ಕಲ್ಮಶವಾಗಿ ಮಾಡ್ತಾ ಹೋಗ್ತಾಳೆ ಅವಳು, ಅವಳು ಯಾವ ರಿಟರ್ನ್ಸ್ ಕೇಳಲ್ಲ ಅದಕ್ಕೆ, ಅವನ್ ನನ್ನ ಪ್ರೀತಿಸ್ಲಿ ಅಂತಾಗ್ಲಿ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ರೆ ಅದು ಆಗ್ಬೇಕು ಅನ್ನೋದು ಈ ಕವಿತೆಯ ಆಶಯ. ಪ್ರತಿಯೊಬ್ಬ ಗಂಡ ಕೂಡ ತನ್ನ ಹೆಂಡತಿಗೂ ಒಂದು ಆರೋಗ್ಯ ಇದೆ, ಅವಳಿಗೂ ಒಂದು ಬದುಕಿದೆ, ಅವಳದೇ ಒಂದು ಸ್ವತಂತ್ರ ಸ್ಪೇಸ್ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಅವಳ ಜೊತೆನಲ್ಲಿ ನಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತೆ ಇವತ್ತಿಗೆ. ಯಾಕಂದ್ರೆ ಅವಳು ದುಡಿತಿರ್ತಾಳೆ, ಇಬ್ರು ದುಡಿಮೆಯಲ್ಲಿರುವಂತ ಗಂಡ ಹೆಂಡತಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು, ಅವಾಗಷ್ಟೇ ಜೀವನ ಸ್ವಾರಸ್ಯಕರ ಆಗಿರುತ್ತೆ ಅನ್ನೋದು ಏಕವಿತ್ಯ ಆಶಯ.
0: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರು. ಕವನದ ಶೀರ್ಷಿಕೆ ಕಳೆದು ಹೋಗುತ್ತಿದ್ದಾನೆ. ಕನಸು ಕಸವುಗಳ ಕಾವಲ್ಲಿ ಹೈರಾಣಾಗಿ ಬೂದಿಯಾದರೂ ಅದರಲ್ಲೇ ಜೀವ ತಳೆವ ಫೀನಿಕ್ಸ್. ನೇಗಿಲು ಗುದ್ದಲಿಗಳಿಂದ ನಿತ್ಯವೂ ಸೀಳುತ್ತಿದ್ದರು, ಬರಿದ ನೆಲದಲ್ಲಿ ಬಿದ್ದ ಒಂದು ಹದದ ಮಳೆಗೆ ಚಿಗಿವ ಚಿಗಿರಿ. ಬದುಕಿನುದ್ದಕ್ಕೂ ಕೂಗಾಡಿ ಹೋರಾಡಿದರು ಮುದುಡುವ ಕರಿಕಾಯ ಹೊತ್ತ ಅವನೀಗ ಬುಡಮೇಲಾದ ಹೊಳದಂಡೆಯ ಗರಿಕೆ. ಅವನಿಂದು ಕಟ್ಟಡ ಕಾರ್ಖಾನೆಗಳಡಿಯ ಅವಶೇಷ, ಅವನೆದೆಯೇ ರಸ್ತೆ ರೈಲುಗಳಿಗೆ ಹಾಸುಗಲ್ಲು. ನೀತಿ ಕಟ್ಟಾಳುವ ಬಕಧ್ಯಾನಿಗಳ ತೆಕ್ಕೆಯಲ್ಲಿ ಉಸಿರುಗಟ್ಟಿರುವ ಅವನ ಕನಸುಗಳು ಹರಳುಗಟ್ಟುವ ಮುನ್ನವೇ ಮಾರಾಟವಾಗುತ್ತಿವೆ. ಹೊತ್ತು ಮೂಡುವ ಮುನ್ನ ಕೆಸರ ಗದ್ದೆಗಿಳಿದು ನೆಲತಾಯಿಯ ಒಡಲಿಗೆ ಪುಳಕ ನೀಡುವ ಅವ್ವನ ಅಪ್ಪಟ ಮಗನೀಗ ಹಸಿರ ಹೆಸರಲ್ಲಿ ಉಸಿರ ಕಳೆದುಕೊಳ್ಳುತ್ತಿದ್ದಾನೆ. ಕವನದ ಆಶಯ, ಭೂಮಿ ತಾಯಿಯ ಮೊದಲ ಮಗ ಅಂದರೆ ಚೊಚ್ಚಲ ಮಗ ರೈತ. ರೈತ ಕಾಲದಿಂದಲೂ ಕೆಸರು ಗದ್ದೆಯಲ್ಲಿ ಶ್ರಮಪಟ್ಟು ಜೀವನವನ್ನ ನಡೆಸಿದ್ರೂ ಕೂಡ ಅವನಿಗೆ ಅವನ ಕನಸುಗಳನ್ನ ಈಡೇರಿಸಿಕೊಳ್ಳಲಾಗದಂತಹ ದುಸ್ಥಿತಿ ಸಂಕಟ. ಇವತ್ತಿಗೂ ಯಾವತ್ತಿಗೂ ಅವನ ಬದುಕು ಹೀಗೆಯೇ ಎಂದು ನಿರ್ಧಾರ ಆಗಿರುವ ಹಾಗೆ ನಮ್ಮ ಸುತ್ತಲಿನ ವ್ಯವಸ್ಥೆ ಅವನ ಉಸಿರನ್ನ ಕಟ್ಟಿಸುತ್ತಿದೆ. ಹಾಗಾಗಿ ಅವನನ್ನ ಅಭಿವೃದ್ಧಿ ಹೆಸರಿನಲ್ಲಿ ಅವನ ಜಮೀನನ್ನ ಅವನನ್ನ ನಾವೆಲ್ಲ ಕಿತ್ತುಕೊಳ್ತಾ ಇದ್ದೇವೆ. ಇದರಿಂದ ಅವನಿಗೆ ಬಿಡುಗಡೆಯೇ ಇಲ್ಲವೇನೋ ಅನ್ನುವ ಜೊತೆಗೆ ಆ ರೈತನ ಪರಿಸ್ಥಿತಿ ಹೇಗಿದೆ ಅನ್ನುವುದರ ಚಿತ್ರಣ ಈ ಕವನದಲ್ಲಿ ಚಿತ್ರಿತವಾಗಿದೆ.
4: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ಕವನದ ಶೀರ್ಷಿಕೆ ಮುನ್ನಡೆಯಬೇಕು ನಗುತ್ತಲೇ. ಅದೆಷ್ಟೋ ವಿದಾಯಗಳು ಸಂಭವಿಸುವವು ಬದುಕಲಿ, ಅದೆಷ್ಟೋ ವಿದಾಯಗಳು ಸಂಭವಿಸುವವು ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲೇ. ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲೇ. ಬರುವಾಗ ಏನನ್ನೂ ತರದೆ, ಬರುವಾಗ ಏನನ್ನೂ ತರದೆ, ಹೋಗುವಾಗೇನೂ ಕೊಂಡೊಯ್ಯದೆ, ಹೋಗುವಾಗ ಏನನ್ನೂ ಕೊಂಡೊಯ್ಯದೆ, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡಿದ್ದೆಲ್ಲ ಬೇಕೆಂದು, ನಡುವಲ್ಲಿ ಬಯಸುವೆವು ಕಣ್ಣಿಗೆ ಕಂಡದ್ದೆಲ್ಲ ಬೇಕೆಂದು, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು. ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ. ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲೇ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲೇ. ಈ ಕವನದ ಆಶಯ ಬಂದು ನಮ್ಮ ಬದುಕಲ್ಲಿ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಎಷ್ಟೋ ಜನ ಬರ್ತಾರೆ, ಆದ್ರೆ ಬಂದವರೆಲ್ಲ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇತ್ತೀಚೆಗೆ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ಇದರಿಂದಾನೇ ಆಗ್ತಿದ್ದಾವೆ. ಯಾರೋ ನಮ್ಮ ಜೊತೆ ಬರ್ತಾರೆ, ಇರ್ತಾರೆ, ಪ್ರೀತಿ ತೋರಿಸ್ತಾರೆ, ನಂತರ ಬಿಟ್ಟೋಗ್ತಾರೆ. ಅಂದ ಮಾತ್ರಕ್ಕೆ ನಾವು ಅದನ್ನೇ ನೆನಪು ಮಾಡಿಕೊಂಡು ಕೊರಗದೆ ನಗ್ತಾ ಮುಂದೆ ಸಾಗಬೇಕು ಅನ್ನೋದೇ ಈ ಕವಿತೆಯ ಆಶಯ.
0: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೆಚ್.ಆರ್. ಕನ್ನಿಕಾ. ನಾನು ವಾಚಿಸಲಿರುವಂತಹ ಕವನ ಸ್ನೇಹದ ಜ್ಯೋತಿ. ಸ್ನೇಹದ ಗುಡಿ ಕಟ್ಟಿ ಭಕ್ತಿ ಗಾನದಲ್ಲಿ ಮಿಂದು ಅಹಂಕಾರದ ಕುರುವನ್ನಳಿಸಿ ಅರ್ಚನೆ ಮಂತ್ರಗಳ ಜಪಿಸಿ ಬಿಡು. ಖಾಲಿಯಾದ ಬಾಂದಳಕ್ಕೆ ಚುಕ್ಕಿಗಳ ಚಿತ್ತಾರ ಬಿಡಿಸಿ ಬೆಳದಿಂಗಳ ಬೆಳಕಲ್ಲಿ ಮನದ ಕತ್ತಲೆ ಕಳೆದು ಬಿಡು. ಕುಂಬಾರನ ಮಣ್ಣಿನ ಹನತೆಗೆ ಗಾಣಿಗನ ತೈಲವ ಬೆರೆಸಿ ಕೃಷಿಕನು ಬೆಳೆದ ಹತ್ತಿಯನ್ನಿಟ್ಟು ಏಕತೆಯ ಸಂದೇಶ ಸಾರಿಬಿಡು. ನಿಶ್ಚಲೆಯ ಹೃದಯವು ಬಲವಾಗಿ, ಪರಿಶ್ರಮವು ದೈವವಾಗಿ, ನಿನ್ನ ಛಾಯೆಯ ಒಕ್ಕಳ ನಾಭಿಯಿಂದ ಸ್ನೇಹ ಜ್ಯೋತಿಯ ಬೆಳಗಿ ಬಿಡು. ಈ ಕವನದ ಆಶಯವೇನೆಂದರೆ ಸ್ನೇಹವೆಂಬ ಗುಡಿಯನ್ನ ಕಟ್ಟಿ ಭಕ್ತಿ ಭಾವದಲ್ಲಿ ಮಿಂದು ನಮ್ಮೆಲ್ಲಿರುವ ಅಹಂಕಾರವನ್ನು ಅಳಿಸಿದಾಗ ಸ್ನೇಹವೆಂಬ ಮಂತ್ರವನ್ನ ಜಪಿಸುತ್ತಾ ಬಾಳು ಬೆಳಗುತ್ತದೆ. ರಾತ್ರಿಯ ವೇಳೆಯಲ್ಲಿ ಬಾಂದಳವು ಚುಕ್ಕಿಗಳ ಬಿಡಿಸಿದ ಚಿತ್ತಾರದಲ್ಲಿ ಬೆಳದಿಂಗಲು ಕತ್ತಲೆಗೆ ದಾರಿ ತೋರಿಸುತ್ತಿದೆಯೋ, ಅದೇ ರೀತಿ ಮನದಲ್ಲಿ ತುಂಬಿರುವ ಎಷ್ಟೋ ಸಮಸ್ಯೆಗಳಿಗೆ ಈ ಸ್ನೇಹದ ಸಂಜೀವಿನಿ ಮನದ ಕತ್ತಲೆಯನ್ನ ಬೆಳಗುತ್ತದೆ. ಹೇಗೆ ಕುಂಬಾರ ಮಣ್ಣಿನ ಮಡಕೆಯ ದೀವಿಗೆಯಾಗಿ ಗಾಣಿಗನ ತೈಲವನ್ನು ಬೆರೆಸಿದಾಗ, ರೈತನು ಬೆಳೆದ ಹತ್ತಿಯನ್ನ ದೀಪವನ್ನ ಹಚ್ಚಿದಾಗ ಕತ್ತಲು ಬೆಳಗುತ್ತದೆ. ಕುಂಬಾರ ಗಾಣಿಗ ರೈತನಿಂದ ಶ್ರಮದಿಂದ ಕತ್ತಲೆಯನ್ನು ಬೆಳಗುವ ಹಣತೆ ಹೇಗೆ ಸಿದ್ಧವಾಯಿತೋ ಎಂದರೆ ಇದಕ್ಕೆ ಯಾವುದೇ ಜಾತಿ ಭೇದವಿಲ್ಲ. ಎಲ್ಲ ಸಂಬಂಧಗಳೆಲ್ಲ ಸ್ನೇಹವು ಪವಿತ್ರವಾದದ್ದು. ಯಾವುದೋ ವಯಮಾನ ಜಾತಿ ಮತ ಧರ್ಮಗಳ ಭೇದವಿಲ್ಲ. ಸ್ನೇಹವು ಬಲವಾಗಬೇಕಾದರೆ ಅಂತರಂಗವು ಪರಿಶುದ್ಧವಾಗಿರಬೇಕು ಎಂಬುದು ಈ ನನ್ನ ಕವನದ ಆಶಯ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಎಂಯು. ಕಾವ್ಯ ನಮ್ಮ ಶ್ವೇತಾ ಮಂಡ್ಯ. ಕವನದ ಶೀರ್ಷಿಕೆ ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ನಿನ್ನ ನಗುವಲ್ಲಿ ನಗುತ್ತಲಿದ್ದ ಹೊಲ ರಟ್ಟೆ ಸೋಲುವವರೆಗೂ ಹೆಂಟೆ ಹೊಡೆದ ಹಣೆಯಲ್ಲಿ ಬೆವರು ಒರೆಸಿ ಕೆಸರ ಮೆತ್ತಿಕೊಂಡು ಮಗುವಾಗುತ್ತಲಿದ್ದ ನಿನ್ನ ಮುಖ. ಮೈದುಂಬಿದ ಒಡೆತೆನೆಯ ಫಸಲು ಸೂಜಿಗಣ್ಣಿನೊಳಗಿಳಿದು ಕಾಡುವ ಹಸಿರ ಗದ್ದೆ, ಕೊರಳ ತಬ್ಬುವ ತೆಂಗು ಬಾಳೆ ಬೈತಲೆಯ ನೆನಪಿಸುವ ನಿನ್ನೊಲವ ಸೀಳುದಾರಿ, ಸುಗ್ಗಿಯ ಕಿಚ್ಚಿನಲ್ಲಿ ಚೋಮನ ಮಕ್ಕಳು ಡಂಕಣಕ ಡಂಕಣಕ ಕುಣಿದ ತಮಟೆಯ ತಾಳ. ನೆನಪಿದೆಯಾ ಆ ರಾತ್ರಿ ಜಾತ್ರೆಯಾಗುತ್ತಿತ್ತು. ಗಂಗೆತ್ತಿನ ಜೋಡಿ ದಿಪ್ಪಣವಾಗಿ ಕೈ ಬೆರಳ ತುದಿಯಲ್ಲಿ ಬಣ್ಣ ಬಯಕೆಗೆ ಚಿತ್ರವಾಗುತ್ತಿದ್ದ ಘಳಿಗೆಗಳವು. ಭರವಸೆಯ ತೊಟ್ಟಿಲು ಚಂದ್ರ ಗೆಜ್ಜೆಯ ಮೋಡಿಗೆ ತಾಳ ಹಾಕುತ್ತಲಿದ್ದ. ಅಪ್ಪನಾಗಿ ಅಪ್ಪಿದ ಹೃದಯದ ಮೇಳ ತೊದಲು ನುಡಿ ಆಲಿಸಿದ ಗಣಮೇಳ. ಆಲಾಪ ತಟ್ಟಿದ ಚಪ್ಪಾಳೆಯ ಮೆಲಕು ಅಣ್ಣ ನೀಗಿಲು ಹರಿದಂಗೆ ಬದುಕು. ನೇರ ಸರಳ ರೇಖೆಯ ಹಾಗೆ ಸಾಲು ತಿರುವಿನಲ್ಲಿ ವಕ್ರ ವೃತ್ತ ಹೀಗೆ. ಧ್ಯಾನದಲ್ಲಿ ಚಿತ್ತದ ಬೀಜ ಫಲ ಕೊಡುವುದು ಛಲದಿ ಮಣ್ಣ ಸೀಳಿ. ಮೂಕಮನಕ್ಕೆ ಮೆಲಕುವ ಬಾಯಿಗೆ ಹತ್ತಿ ಹುಲ್ಲನಿಟ್ಟು ಬಯಕೆಯ ಬಾಗಿನವನಿಟ್ಟು ಮೈದಡವಿದಾಗ ಕೈಗಳಲ್ಲಿ ಕರುಣೆ ಋಣವಾಗಿ ಆಡುತ್ತಿತ್ತು. ಗೋಧೂಳಿಯಲ್ಲಿ ಕಂಡ ನಿನ್ನ ಮುಖ ಹಾಲು ಹವಳದ ದಂಡೆಗಳಂತಾದ ಧಾರಾಳಿಯಾದ ನಿನ್ನ ಕನಸು ಯಾವ ಒಗಟಿಗೆ ಮುಖ ಮಾಡಿದೆ? ಯಾವ ಧ್ರುವ ದಿಕ್ಕಿಗೆ ನಡೆವಂತೆ ಮನ ಮಾಡಿದೆ? ಹೆಜ್ಜೆ ಹೆಜ್ಜೆಯಲ್ಲಿ ಕರುಳು ಮಿಡಿಯುತ್ತಲಿಹುದು. ಭಾವ ಭರತ ಜನ ಜನಪದವಾಗಿ ಮಾತು ಮಾತಿಗೂ ಜಗದ ಕಣ್ಣಿಯಲ್ಲಿ ನೊಂದವರ ನೊಗವಾಗಿ ಕಾಲದ ಎತ್ತುಗಳ ಮೇಲೆ ನಲಿಯಬೇಕು. ನೀನು ನಗುತ್ತಲಿರಬೇಕು. ಬೆಳಗು ಬೈಗು ಮುಂಜಾವಿನಲ್ಲಿ ಹಣೆಮರೆ ಮಾಚಿ ಕಣ್ಣ ದೂರಕ್ಕೆ ನೆಟ್ಟು ನನ್ನೊಳಗೆ ಇಳಿದ ಬೇಸಿಗೆಯ ಚಳಿ ಮಳೆಯ ಗಾಳಿಯಲ್ಲಿ ಬೆಚ್ಚಗೆ ಕೂತು ಆಡಿದ ಮಾತು ಮುಗಿದಿಲ್ಲ. ಮುಂಗಾರಿನ ತುಂತುರುವಿನಲ್ಲಿ ನಿನ್ನ ನೆರಳಿನಲ್ಲಿ ನಾನು ಹಿಂದೆ, ಭರವಸೆಯ ಕೊಡೆ ಹಿಡಿದ ನೀನು ಮುಂದೆ ಮುಂದೆ. ಉಳಿದಿರಲಿ ನಿನ್ನೊಳಗಿನ ಕಥೆಯ ಕಣಜ, ಇಂದಿಗೆ ಮುಗಿಯಲಾರದು. ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ಕವನದ ಆಶಯ, ನಾವೆಲ್ಲರೂ ಎಷ್ಟು ಸುಲಭವಾಗಿ ನಮ್ಮೆಲ್ಲ ಜವಾಬ್ದಾರಿಗಳನ್ನ ರೈತನ ಹೆಗಲಿಗೆ ನೂಕಿ ಬಿಡ್ತೇವೆ. ರೈತನನ್ನ ಬಹಳ ದೊಡ್ಡ ದೊಡ್ಡ ಮಾತುಗಳಿಂದ, ರೈತನೇ ದೇಶದ ಆಸ್ತಿ, ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತೇವೆ. ಅವನನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೇವೆ. ಅವನ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳಂತೂ ಹತ್ತು ಹಲವು ಯೋಜನೆಗಳನ್ನ ಜಾರಿಗೆ ತರ್ತವೆ. ಇನ್ನು ರಾಜಕಾರಣಿಗಳು ಭರವಸೆಯ ಮಹಾಪೂರವನ್ನೇ ಕೊಟ್ಟು ಅವನಿಂದ ಮತವನ್ನ ತೆಗೆದುಕೊಂಡು ಅಧಿಕಾರದ ಗದ್ದುಗೆಗೆ ಏರ್ತಾರೆ. ಆದರೆ ಒಮ್ಮೆ ಬಂದು ನೋಡಿ ನೊಗ ಹುಳುತ್ತಾ ಇರುವ ರೈತನ ಬೆನ್ನು ಯಾವ ಮಟ್ಟಿಗೆ ಬಾಗಿದೆ ಅಂತ ಹೇಳಿ. ಯಾರು ರೈತನೊಂದಿಗೆ ಕೂತು ಅವನ ಕಷ್ಟವನ್ನ ಸುಖವನ್ನ ಆಪ್ತವಾಗಿ ಕೇಳ್ತಕ್ಕಂಥ ಮನಸ್ಸಿರುವಂತವರು? ಮನಸ್ಸಿರ್ಲಿ, ಸಮಯ ಎಲ್ಲಿದೆ ನಮಗೆ? ಅವನ ಕಷ್ಟ ಸುಖಗಳನ್ನ ನಾವು ವೇದಿಕೆಗಳಲ್ಲಿ ಕೇಳ್ತೇವೆ, ಅವನ ಜೊತೆಗೆ ಮಾತನಾಡೋದಕ್ಕೆ ಸಮಯ ಕೂಡ ನಮಗೆ ಇರೋಲ್ಲ. ರೈತನನ್ನ ನಾವು ನಂಬಿಕೊಂಡು ಅವನು ಉಳುವುದರ ಮೂಲಕ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೂ ಕೂಡ ಯಾರಾದ್ರೂ ನೀನ್ ಏನ್ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ, ನಾನು ಇಂಜಿನಿಯರ್ ಡಾಕ್ಟರ್ ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಭಾವ, ಒಬ್ಬ ರೈತ ನಾನು ರೈತ ಅಂತ ಹೇಳಿಕೊಳ್ಳುವ ಅವನ ಮನಸ್ಸಿನಲ್ಲಿ ಇಲ್ಲ. ಯಾಕಿಲ್ಲ? ಅವನಿಗೆ ಆ ಧೈರ್ಯವನ್ನ, ಆ ವೃತ್ತಿಯ ಘನತೆಯನ್ನ ನಾವು ಕೊಟ್ಟಿಲ್ಲ. ರೈತನಿಗೆ ಇಂದು ಬೇಕಾಗಿರುವುದು ಅನುಕಂಪದ ಮಾತಲ್ಲ, ಬದಲಾಗಿ ಅವನು ದುಡಿದದ್ದಕ್ಕೆ ತಕ್ಕ ಬೆಲೆ, ದುಡಿಯುವುದಕ್ಕೆ ಒಂದು ಮುಕ್ತ ಅವಕಾಶ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಭರಾಟೆಗೆ ಸಿಲುಕಿ ನಾವಿಂದು ರೈತನ ಬದುಕನ್ನ ಮೂಲೆಗೊತ್ತರಿಸಿದ್ದೇವೆ. ಅವನ ಬದುಕು ದಿನದಿಂದ ದಿನಕ್ಕೆ ಶೋಚನೀಯವಾಗುವ ಹಾಗೆ ಮಾಡಿಬಿಟ್ಟಿದ್ದೇವೆ. ಈ ಎಲ್ಲ ಪಾಪಕರ್ಮಗಳು ಯಾರಿಂದ ಆದವು? ನಮ್ಮಿಂದ ಆಗ್ತಾ ಇರ್ತಕ್ಕಂಥ ತಪ್ಪುಗಳೇ. ಇದನ್ನ ಒಮ್ಮೆ ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡು ನಾವು ಏನ್ ಮಾಡಬಹುದು ರೈತನಿಗೆ? ರೈತನಿಗೆ ಮಧ್ಯವರ್ತಿಗಳ ಹಾವಳೆ ಇಲ್ಲದೆ ಅವನ್ ಬೆಳೆದಂತಹ ಬೆಲೆಗೆ ತಕ್ಕ ಪರಿಹಾರವನ್ನ ಕೊಟ್ಟು ಅವನಿಗೊಂದು ಗೌರವಯುತವಾದಂತಹ ಬದುಕನ್ನ ಆತ ನಡೆಸೋದಿಕ್ಕೆ, ಅಂದ್ರೆ ಸಾಲ ಮುಕ್ತನಾಗಿ. ಇಲ್ಲಿ ಯಾವ ರೈತರು ಕೂಡ ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಅಷ್ಟು ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇಲ್ಲ. ಬದಲಾಗಿ ಅವರಿಗೆ ಬೇಕಾಗಿರುವುದು ಸಾಲದ ಹೊರೆ ಇಲ್ಲದೆ ಬೆಳೆ ಬೆಳೆಯುವ ಅವಕಾಶ, ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಾನು ಬೆಳೆದ ಬೆಳೆಗೆ ಸಿಗಬೇಕಾದಂತ ನಿಜವಾದಂತ ಬೆಲೆ, ಇದಿಷ್ಟನ್ನ ರೈತ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಈ ಎರಡು ಅವಕಾಶಗಳನ್ನ ಅವನಿಗೆ ನಾವು ಕೊಡುವುದೇ ಆದ್ರೆ ಅವನ ಜೊತೆಗೆ ನಾವು ಸಮಯ ಕಳೆದು ಅವನನ್ನ ನಾವು ತಿಳಿದುಕೊಂಡು ಅವನಿಗೆ ಬೇಕಾದ ಮುಕ್ತ ಅವಕಾಶವನ್ನ ನಾವು ಕಲ್ಪಿಸಿಕೊಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ರೈತರ ಎಲ್ಲ ರೈತರ ಬದುಕು ಹಸನಾಗತ್ತೆ. ಕೃಷಿಯನ್ನೇ ಪ್ರಧಾನವಾಗಿ ಉಳ್ಳಂತ ನಮ್ಮ ಭಾರತ ನಿಜವಾಗಿಯೂ ಅಭಿವೃದ್ಧಿ ಪಥದತ್ತ ಸಾಗೋದಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಎನ್ನುವಂತ ಒಂದು ವಿಶಾಲವಾದ ಆಲೋಚನೆಯನ್ನ ಇಟ್ಕೊಂಡು ನಾನು ರೈತನೊಂದಿಗೆ ನಡೆಸಿರುವಂತ ಒಂದು ಸ್ವಗತ ಎನ್ನುವ ನಿಟ್ಟಿನಲ್ಲಿ ಕಲ್ಪನೆ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂತ ಪದ್ಯ ಇದು. ಧನ್ಯವಾದಗಳು.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ ಎಸ್. ನನ್ನ ಕವನದ ಶೀರ್ಷಿಕೆ ತಥಾಗತ. ನಡುರಾತ್ರಿಯ ನೀರವದೊಳಗೆ ಮಿಂದೆದ್ದ ಮಿಂಚಿನ ಮಯೂಖ ಸಾರ ಸಂಸಾರವ ತ್ಯಜಿಸಿ ಭವದ ಬಂಧಾನುಬಂಧಗಳ ಕಳಚಿ ಇಹದ ರವಕೆ ಬೇಸತ್ತು ಪರದ ನೀರವಕ್ಕೆ ಮನಸೋತು ಬದುಕಿನ ಸತ್ಯ ಸಾರ್ಥಕತೆಯ ಅರಸುತ ಮುನ್ನೆಡೆದ ಮಹಾಯೋಗಿ ತನ್ನ ಕೇಶರಾಶಿಯಲ್ಲೊಂದು ರಜತ ಎಳೆಯ ಕಂಡು ಕಸಿವಿಸಿಗೊಂಡ ನಿರ್ಲಿಪ್ತ ಕ್ಷಣಿಕ ಸುಖಭೋಗಗಳ ದಾಸನಾಗದೆ ಸರ್ವ ತ್ಯಾಗಿ ಸಮಚಿತ್ತ ಜ್ಞಾನಿಯಾದ ಕೀರ್ತಿಶೇಷ ಜಗದ ತಮವ ದೂರ ಸರಿಸಿ ದಿವ್ಯ ಪ್ರಭೆಯ ಕಿರಣ ಸುರಿಸಿ ಹಾಸೆ ಹಿಂಸೆಗಳ ಕಾಲಿಂ ಪೊಸಕಿ ದೇಶ ಕೋಶವ ತೊರೆದ ಧೀರೋದಾತ್ತ ನಿನಗೆ ನೀನೇ ಬೆಳಕೆಂದು ಹಾಸಿಯೇ ದುಃಖದ ಮೂಲವೆಂದು ಮಾನುಷ ಧರ್ಮ ಒಂದೇ ಎಂದು ಬ್ರಹ್ಮಾಂಡದೊಳಗಣ ಸಕಲ ಜೀವರಾಶಿಗಳಲ್ಲಿ ಲೇಸನೇ ಬಯಸಿ ಸರ್ವ ಸಮತೆಯ ಸಾರಿದ ಶಾಂತಮೂರ್ತಿ ಜಾತಿ ಮತ ಭೇದಗಳ ತುಂಡರಿಸಿ ಸರ್ವರೊಳಗೊಂದಾಗುವ ಬಿತ್ತವ ಬಿತ್ತರಿಸಿ ದಿಗ್ದಿಗಂತದತ್ತ ಹೆಜ್ಜೆ ಇಟ್ಟ ಮಹಾತ್ಮ ರಾಜ್ಯ ಪದವಿ ಭೂಮಿ ಬಂಗಾರ ಮದಿರೆ ಮಾನಿನಿ ಮೋಹ ಧನದಾಹ ಸ್ವಾರ್ಥದೊಳು ಬದುಕು ಆಸ್ವಾದಿಸುವ ಭ್ರಷ್ಟರು ಕೆಸರಳು ಹೊರಳಿ ಹಿಗ್ಗುವ ಮಹಿಷ ಮಂದೆ ಹೇಸಿಗೆಯ ತಿಂದು ತೇಗಿ ಗಟಾರದೊಳಗೆ ಹೊರಳಾಡುವ ಸೂಕರ ಹಿಂಡು ವ್ಯವಸ್ಥೆಯ ಬುಡಮೇಲು ಮಾಡಿ ಅಟ್ಟಹಾಸದಿ ಮೆರೆಯುತಿಹ ಬಕಸಂತತಿ ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ತಥಾಗತ ಪರಿಶುದ್ಧಗೊಳಿಸು ತಥಾಗತ. ಈ ಕವನದ ಆಶಯ ಜಗತ್ತಿಗೆ ಬೆಳಕನ್ನ ನೀಡಿದಂತಹ ಬುದ್ಧನ ಕುರಿತಂತೆ ಬರೆದದ್ದು. ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಇವನೊಬ್ಬನೆದ್ದ ಎಂಬ ಬೇಂದ್ರೆಯವರ ಕವಿತೆಯ ಸಾಲು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಮೋಕ್ಷವ ಹುಡುಕುತ್ತಾ ಹೋದಂತಹ ಬುದ್ಧನ ಬದುಕು ನಮಗೆಲ್ಲರಿಗೂ ಕೂಡ ಇವತ್ತು ಪಾಠವಾಗಿ ನಮ್ಮ ಕಣ್ಮುಂದೆ ಬಂದು ನಿಲ್ಲತ್ತೆ. ಈ ಸಮಾಜದ ಒಳಗಡೆ ಜನರು ಸ್ವಾರ್ಥದ ಬದುಕಿನಲ್ಲಿ ಬದುಕ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಬುದ್ಧನ ಒಂದು ಪ್ರಭೆ ಒಂದು ಬೆಳಕು ನಮ್ಮೆಲ್ಲರ ಬದುಕನ್ನ ಪರಿಶುದ್ಧಗೊಳಿಸಲಿ ಅನ್ನುವಂತಹ ಒಂದು ಆಶಯ ಈ ಕವನದು.
6: ಇದುವರೆಗೂ ಕವನಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
7: ಇದು ಇಂದಿನ ವನಿತಾ ವಿಹಾರ.
8: ಆಕಾಶವಾಣಿ ಭದ್ರಾವತಿ.
9: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
10: ದೇಶದ ಯುವಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.

0: ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.
1: ತಪ್ಪು ಮಾಡೋದು ಸಹಜ ಕಣು, ತಿದ್ದಿ ನಡೆಯೋನು ಮಲುಜ ಕಣು.
2: ಜಾನ್ತೆ ಹೋ ದೋಸ್ತೋ, ಜಿಸೆ ಹಮ್ ಸಿರ್ಫ್ ಚಿಲ್ ಚಿಲಾತಿ ಧೂಪ್ ಕಹತೆ ಥೆ, आज उसी धूप से हम अपनी छतों पर ऊर्जा बना लेते हैं. तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है.
3: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया.
2: 12 साल विश्वास के, विकास के, जन कल्याण के.
4: ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಚಿತ್ರಗೀತೆಗಳು ಬಿತ್ತರವಾಗಲಿದೆ. 2:40 ಭಾವಗೀತೆಗಳು ಪ್ರಸಾರವಾಗಲಿದ್ದು, ಈ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಕಂಬಾರ, ಎಚ್ಎಸ್ ವೆಂಕಟೇಶ ಮೂರ್ತಿ ಹಾಗೂ ಕುವೆಂಪು ಅವರು ರಚಿಸಿರುವಂತಹ ಕವನಗಳನ್ನು ಆಲಿಸಬಹುದು. 4 ಗಂಟೆಗೆ ಮಿಕ್ಸ್ ಮೇಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 5 ಗಂಟೆಗೆ ಮಧುರವಾದಂತಹ ಚಿತ್ರಗೀತೆಗಳನ್ನು ಆಲಿಸಬಹುದು. 6 ಗಂಟೆಗೆ ಸೇವಾ ಮಾಹಿತಿ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕಸಿ ಮಾಡುವುದರಿಂದ ಲಾಭ, ಅದರ ವಿಧಾನ ಮತ್ತು ಪ್ರಾಮುಖ್ಯತೆ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ICAR ಕೃಷಿ ವಿಜ್ಞಾನ ಕೇಂದ್ರ ನವೆಲೆ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರೇಖಾ ಭಿ ಅವರೊಂದಿಗೆ ನಡೆಸಿದ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 9:15 ಭಾವಗೀತೆಗಳು ಮೂಡಿಬರಲಿದೆ. 9:30 ಯಕ್ಷಗಾನ ಪ್ರಸಂಗ ಶರಸೇತು ಬಂಧನ ಭಾಗ 1 ಮೂಡಿಬರಲಿದೆ. ನಡೆಸಿಕೊಡುತ್ತಾರೆ ನರಸಿಂಹ ಭಟ್, ಕುಂಕಿಮನೆ, ಯಲ್ಲಾಪುರ ಮತ್ತು ತಂಡದವರು.

ಆಕಾಶವಾಣಿ ಭದ್ರಾವತಿ ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆ.

ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್ ಅವರು.

ಮೊದಲಿಗೆ ಕೇಳೋಣ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ. ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ್

0: ಕೊರತೆ ಕಂಡು ಬರ್ತದೆ ನಮಗ. ಕುಟುಂಬ ಬಹಳ ಸೌಹಾರ್ದಯುತವಾಗಿರಬೇಕು, ಪ್ರೀತಿ ಅಂತಃಕರಣದಿಂದ ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ ಒಳ್ಳೆ ಹವ್ಯಾಸಗಳನ್ನಿಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸಿಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾ ಮುಕ್ತ ಭಾರತ್ ಅಭಿಯಾನ್ ಅನ್ನುವಂತ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದ್ರು. ಅಂದ್ರೆ ನಶೆಗೆ ಕಾರಣವಾಗುವಂತ ಎಲ್ಲ ಚಟಗಳನ್ನ ನಾವು ದೂರ ಇರಿಸಿಕೊಂಡು ಜೀವನವನ್ನ ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತಹ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ ಚಟಗಳನ್ನ ಬಿಡುವ ಬಗ್ಗೆ ಆಗಲಿ ವಿವರವಾದ ಮಾಹಿತಿಯನ್ನ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ KMCRI ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟರ್, ಒಂದೊಂದು ಮನಿ ಒಳಗ ನೋಡ್ತಾ ಹೋದ್ರ ಒಂದೊಂದು ಮನೆಯಾಗ ಒಂದೊಂದು ಚಟ ಇರ್ತಾವ. ಮನೆಯಲ್ಲಿ ಹಿರೇ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದೆ. ಇಂಥ ಕುಟುಂಬಗಳನ್ನ ನಾವಿವತ್ತು ನೋಡುದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೇರಿಸಲಿಕ್ಕೆ ಹೊಂಟಾವ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಕ್ ಇಷ್ಟಪಡ್ತೀರಿ?
1: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ ಅಂತಂದ್ರೆ ಈಗ ಮಾನವನ ರೆವಲ್ಯೂಷನ್ ಆಯ್ತು ಅವಾಗಿಂದನು ಒಂದಿಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ರಿಕ್ರಿಯೇಷನ್ ಅನ್ನೋದರ ಒಂದು ಡೆಫಿನೇಷನ್ ಚೇಂಜ್ ಆಗಿಬಿಟ್ಟೈತಿ. ಅದು ನಮ್ಮ ಮೆದುಳಲ್ಲಿ ನಾವು ಏನೇ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಲ್ಲ ಅದೊಂಥರ ನಮಗೆ ಪ್ಲೆಜರ್ ಒಂಥರ ಖುಷಿ ಕೊಡುವಂತಹ ನರವಾಹಕಗಳನ್ನ ಹೆಚ್ಚಿಗೆ ಮಾಡ್ತೈತಿ. ಅದರಿಂದ ನಾವು ಪದೇ ಪದೇ ಈ ಚಟಗಳು ಅದು ಆಲ್ಕೋಹಾಲ್ ಇರಬಹುದು ಅಥವಾ ಗಾಂಜಾ ಇರಬಹುದು ಅಥವಾ ತಂಬಾಕು ಬೀಡಿ ಇರಬಹುದು ಅದನ್ನ ಮಾಡಕ ಪ್ರಯತ್ನ ಮಾಡ್ತೀವಿ. ಅದೊಂಥರ ತಾತ್ಪೂರ್ತಿಕ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತೈತೆ ಅನ್ನುವ ತಪ್ಪು ಕಲ್ಪನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದ್ರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನ್ ಹೇಳಿದ್ರಲ್ಲ, ಒಂದು ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು, ಮನಿ ಹೆಣಮಗಳ ಸಮಸ್ಯೆ ಅನುಭವಿಸ್ತಾಳೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
0: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನ ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರ. ಅದು ಏನೋ ನೀವ್ ಹೇಳಿದಂಗೆ ಆ ಕ್ಷಣಕ್ಕೆ ಅದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇಂಜುರಿಯಸ್ ಟು ಹೆಲ್ತ್ ಅನ್ನೋದ್ ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
1: ಹೌದು ಮೇಡಮ್. ಈಗ ಮನೆಗೆ ಈ ಮಕ್ಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದನ್ನ ಕಲಿತಾರ ಅಂತಂದ್ರ ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದನ್ನ ಕರಿತಾರ. ಈಗ ನಮ್ಮ ಮನೆಗೆ ಹಿರಿಯರು ಯಾರೋ ಡ್ರಿಂಕ್ಸ್ ಮಾಡ್ತಾರ ಅಂತಂದ್ರ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರು ಅದನ್ನ ಮಾಡ್ತಾರ ಅಂದ್ರೆ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಬಹುದು ಅಂತ ಹೇಳಿ. ಇದೊಂದು ಕಾರಣ. ಎರಡನೇದು, ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವ್ ಹೇಳದಂಗ ಸ್ಟ್ಯಾಚುಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ಸೇಕ್. ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೇನೆ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ ಒಂದ್ ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸು ಇಲ್ದಿದ್ರು ಸಹಿತ ನಾವು ಅದನ್ನ ಮಾಡಿಸ್ತೀವಿ. ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ, ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವ್ರು ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಒಂದ್ ಸಲ ಶುರು ಮಾಡಿದ ಮೇಲೆ ಅದು ಕೊನೆ ಇಲ್ಲದೆ ಹಂಗ ಮುಂದುವರಿತಾ
0: ಚಟಾಗಿ ಪರಿಣಾಮ. ಈಗ ಡಾಕ್ಟರ್, ಇದು ನಾವು ಯುವಕರು ಹಿರಿಯರು ಅಂತಂದ್ವಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರನ್ನು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರ್ಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರ್ಬಹುದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬಾಕನ್ನ ತಿಕ್ಕಿ ಬಾಯಲ್ಲಿ ಇಟ್ಕೊಳ್ಳುದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರೀಲಿಕ್ಕೆ ಅವರು ಹಾಕೊಳ್ತಾರೆ. ಅದು ಬಾಯಲ್ಲಿ ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ

0: ಪರಿಣಮಿಸ್ತಾ ಇದು ಕೂಡ ಒಂದು ಮಾರಕನೇ.
1: ಹೌದ್ರಿ ಮೇಡಮ್, ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬೋದು. ನಮ್ಮ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ, ಈ ತಂಬಾಕ್ ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಅಥವಾ ಗುಟ್ಕಾ ಆತು ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಲುವಾಗಿ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದೇ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ಕೊಂತ ಭಜನೆ ಮಾಡ್ತಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ. ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದನು ನಮ್ಮ ಸುಸ್ತು, ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್, ಒಂದು ಕಾರಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ ಅದನ್ನ ಬಿಟ್ಟು ಬಹಳಷ್ಟು ಜನನು ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
0: ಅಂದ್ರೆ ನಶಾಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಅಂದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಸಾಧ್ಯನೇ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದವ ಒಂದ್ 2 ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತದ ಹೆಂಗ?
1: ಹೌದ್ರಿ ಮೇಡಮ್, ಅದು ಎರಡ್ ರೀತಿ. ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೂ ಪರಿಣಾಮ ಬೀರಿರ್ತೈತಿ. ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗ್ತಾವ. ಈಗ ನೀವ್ ಹೇಳಿದ್ರಿ 10 ಸಿಗರೇಟ್ ಸೇದವ 2 ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರ ನಾವ್ ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಒಗ್ಗಿ ಬಿಟ್ಟಿರ್ತೀವಿ. ಅದ್ರ ಪ್ರಮಾಣ ದೇಹದೊಳಗ ರಕ್ತದೊಳಗ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗ್ ಫೀಲ್ ಮಾಡ್ತೈತಿ. ಅದಕ್ಕೆ ನಮಗ್ ಮತ್ತ ಅದು ವಾಪಸ್ 2 ರಿಂದ 10 ಬೇಕು ಅಂತ ಹೇಳಿ ಆಗ್ತಿರ್ತಿತ್ತು. ಒಂದೇದು. ಎರಡನೇದು, ನಾವ್ ಅದಕ್ಕೆ ಜೋಡಿಸ್ಕೊಂಡ್ ಬಿಟ್ಟಿರ್ತೀವ್ರಿ. ಅದು ಇಲ್ಲದಿದ್ರ ನಮಗ್ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೆಶ್ ಇರುದಿಲ್ಲ. ಅಥವಾ ಇನ್ನೊಂದ್ ಹೇಳಬೇಕು, ಮೋಸ್ಟ್ ಕಾಮನ್ ಅಂತಂದ್ರ ಬೆಳಿಗ್ಗೆ ನಮ್ಮ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗ ಸಿಗರೇಟ್ ಸೇದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ, ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ ಬಿಟ್ಟಿರ್ತೀವಿ. ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ ಅದು ಇನ್ನೊಂದ್ ಸಿಗರೇಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗ್ ತೊಂದರೆ ಆಗ್ತೈತಿ. ಬಟ್ ಅದಕ್ಕೇನು ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವ್ ಹೇಳದಂಗೆ ನಶಾ ಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
0: ಈಗ ಈ ಎಲ್ಲ ಚಟಗಳನ್ನ, ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಏನ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
1: ಎಸ್ ಮೇಡಮ್, ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ, ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗೆ ಆಗ್ಲಿಕ್ಕೆ. ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರದ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು, ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ್ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದೈತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗುತ್ತೆ. ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಅಸಿಡಿಟಿ ಆಗ್ಬಹುದು, ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನ ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಕಾರಣ ಅಂತ ಹೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ, ಅದಕ್ಕೆ ಇದು ಕಾರಣ ಅಲ್ಲ ಅಂತ ಹೇಳುವ ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮಾನಸಿಕ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗುತ್ತೆ.
0: ಈಗ ಡಾಕ್ಟರ್ ಶಿವಾನಂದ್ ಅವರ, ಒಂದು ಕಾಲದ ಒಳಗ ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದ ಬಹಳ ಒಂದು ಆದರ್ಶ ನಾರಿಯ ಚಿತ್ರ ಬರ್ತಾ ಇತ್ತು. ಆದ್ರೆ ಇವತ್ತು ಈ ಮಹಿಳೆ ಕೂಡ ಸಾಕಷ್ಟು ಚಟಗಳಿಗೆ ದಾಸಳಗಳು. ಇವತ್ತು ಮದ್ಯಪಾನ ಮಾಡುವ ಮಹಿಳೆಯರನ್ನ ನಾವು ನೋಡ್ತೀವಿ, ಸ್ಮೋಕ್ ಮಾಡುವ ಮಹಿಳೆಯರನ್ನ ನೋಡ್ತೀವಿ. ಇದಕ್ಕೆ ಈ ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ ಇದು ಒಂದು ಕಾರಣ ಆಗಿದೋ, ಅಥವಾ ಅವರಿಗೂ ಕೂಡ ಈ ವೃತ್ತಿಯ ಒಂದು ಒತ್ತಡ ಕಾರಣ ಆಗಿದಂತ ಹೇಳ್ತೀರಿ?
1: ಸಬಲೀಕರಣ ಅಂತ ಹೇಳಕ್ ಹೋಗುದಿಲ್ರಿ ಮೇಡಮ್. ಸಬಲೀಕರಣ ಡೆಫಿನೆಟ್ಲಿ ಆಗ್ಲೇಬೇಕು. ಮೋಸ್ಟ್ಲಿ ಅದೊಂಥರ ಮೈಂಡ್ಲೆಸ್ ವೆಸ್ಟರ್ನೈಸೇಷನ್ ಅಂತ ಹೇಳಬಹುದು. ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ, ಮತ್ತ ಅದೇ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದ್ ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಹೆಣ್ಮಕ್ಳು ಎಸ್ಪೆಷಲಿ ಆತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದು ಕಾರಣ ಐತ್ರಿ. ಆದ್ರೆ ಅದು ಗಂಡ ಮಕ್ಕಳ ದೇಹ ಮತ್ತೆ ಹೆಣ್ಮಕ್ಳ ದೇಹ ಬೇರೆ ಇರ್ತೈತಿ. ಗಂಡ ಮಕ್ಕಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವರು ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಳು ದೇಹ ರಚನೆ ಭಾರಿ ಸೂಕ್ಷ್ಮ ಇರ್ತೈತಿ, ಹಿಂಗಾಗಿ ಒಂದ್ ಸ್ವಲ್ಪ ಅವ್ರ ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಣನ್ನೋದು ಈಗ ಒಂದು ಮನಿ ಆಧಾರ ಸ್ತಂಭ ಇದ್ದಂಗೆ.

0: ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಮನೆ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಬೇಕು. ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಮಾಡೋದು ಬೇಡ ಅಂತ ಹೇಳಿ ನಾನು.
1: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತಹ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರುತ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೂ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂತದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರು, ಈ ಚಟಗಳಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
0: ಮೇಡಮ್, ಮನೆಯ ಮೊದಲ ಪಾಠಶಾಲೆ. ನಾವು ನಮ್ಮ ಮಕ್ಕಳಿಗೆ, ನಮಗಿಂತ ಸಣ್ಣವರಿಗೆ ಆದರ್ಶ ಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲಾ ಸರಿ ಇತ್ತು ಅಂತಂದ್ರೆ ಅಲ್ಲಿ ಬೇರೆ ಕಡೆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆನ ಬರುವುದಿಲ್ಲ. ಆಮೇಲೆ ಮೂರನೇದು, ಈಗ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು, ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆಲ್ದಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವೆ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು. ಅದನ್ನೆಲ್ಲ ನಾವು ಮಾಡಿಕೊಂಡ್ರೆ ಇದೇನ್ ತಪ್ಪು ಕಲ್ಪನೆ ಐತಿ, ಡ್ರಿಂಕ್ಸ್ ಮಾಡಿದ್ರೆ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಂತೀವಿ, ಅದು ಒಂದು ಫ್ಯಾಕ್ಟರ್. ಆಮೇಲೆ ಇತ್ತೀಚೆಗೆ ಏನೋ ಖುಷಿ ಆಯ್ತು, ಏನೋ ಅಚೀವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಗೆ ಬರೋದೇ ಮದ್ಯಪಾನ, ಬಹುಶಃ ಪಾರ್ಟಿ ಮಾಡೋದು. ಅದು ಇಲ್ಲದನು ಸಹಿತ ನಾವು ಸಾಕಷ್ಟು ಒಳ್ಳೆ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡಬಹುದು. ಆ ದಿಕ್ಕಿನಲ್ಲಿ ನಾವು ಎಲ್ಲರೂ ನೋಡಬೇಕು, ಅದು ದೊಡ್ಡವರು ಸಣ್ಣವರು ಅಂತಲ್ಲ, ಸಮಾಜದ ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗನ ಈ ದುಶ್ಚಟಗಳನ್ನ ನಾವು ವಿಮುಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ಲಿಕ್ಕಿಲ್ಲ, ಅದನ್ನ ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತೇನೆ.
1: ಈಗ ಆಲ್ರೆಡಿ ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ, ವರ್ಷಗಟ್ಟಲೆ ಕುಡಿತಾ ಬಂದ್ಬಿಟ್ಟಿರ್ತಾರೆ, ಅಂದ್ರೆ ಈಗ ಬಿಡುವ ಸ್ಥಿತಿ ಒಳಗೆ ಇರುವುದಿಲ್ಲ. ಆದ್ರೆ ಮನೆಯೊಳಗಿರುವಂತಹ ಮಹಿಳೆಯರು ಮಕ್ಕಳು ಇದರಿಂದ ರೋಸ್ ಹೋಗಿರ್ತಾರೆ, ಒದ್ದಾಡ್ತಿರ್ತಾರೆ. ಅಂತವರ ಚಟವನ್ನ ಬಿಡಿಸ್ಲಿಕ್ಕೆ ಈ ಚಟ ಮುಕ್ತ ಕೇಂದ್ರಗಳೇನಾದ್ರೂ ಇದೆಯಾ? ಅದರ ಕಾರ್ಯ ಹೆಂಗಿದೆ?
0: ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟಿ ಅವೈಲೇಬಲ್ ಐತ್ರಿ. ಅವ್ರನ್ನ ಕರ್ಕೊಂಡು ಬಂದ್ರೆ ಫಸ್ಟ್ ಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೇನ್ ಹಂಬಲ ಇರ್ತೈತಿ ಅದು ಡ್ರಿಂಕ್ಸ್ ಮಾಡ್ಬೇಕು ಅಂತ ಹೇಳಿ, ಅದನ್ನ ಕಡಿಮೆ ಮಾಡಕ್ ಕೆಲವೊಂದು ಮೆಡಿಕೇಶನ್ಸ್ ಇದಾವೆ. ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗ್ ನಿಭಾಯಿಸೋದು ಹೇಳ್ಕೊಡ್ತೀವಿ. ಆಮೇಲೆ ಹಂಬಲ್ ಆದಾಗ ತಮ್ಮನ್ನ ತಾವು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅದನ್ನ ಹೇಳ್ಕೊಡ್ತೀವಿ. ಇತರ ಬಹಳಷ್ಟು ಕೇಂದ್ರಗಳಿವೆ. ಉದಾಹರಣೆ ಹೇಳ್ಬೇಕಂದ್ರೆ ಡಿಮ್ಯಾಂಡ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತಾನೆ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಸ್ಪೆಷಲೈಸ್ಡ್ ನಾವು ಒಂದು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ ಅದನ್ನ ಸಂಪರ್ಕಿಸಿ ಸಹಿತ ಅವ್ರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
1: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
0: ಡೆಫಿನೆಟ್ಲಿ ಮೇಡಮ್, ತುಂಬಾ ಜನ ಪಡಿತಾ ಇದ್ದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500ನೇ ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲೇ ಹುಬ್ಬಳ್ಳಿಲೆ. ಸೊ ಆತರ ಸಂಘಗಳು ಮಾಡ್ತಿರ್ತವೆ, ಅದನ್ನ ಉಪಯೋಗನು ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ಕೆ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು ಅಂತಂದ್ರೆ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
1: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರು, ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನೋ ಅಂದ್ರೆ, ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳುದು ಕಡಿಮೆ ಮಾಡ್ಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ, ಒಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಬಂದಿವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದ್ಸಲ ಮನುಷ್ಯ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
0: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟಿದ್ರಿ. ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲು ಇರೋರ್ಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್, ವರ್ಷವಾಗ ಈ ಸಮಸ್ಯೆ ಸಾಲ್ವ್ ಆಗ.
1: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನಂಗೆ. ಅಂದ್ರೆ ಇವತ್ತು ನಾನು ಬೇಡ

0: ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲಿನ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲ ಇರೋರ್ಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್ ವರ್ಷವಾಗ ಈ ಸಮಸ್ಯೆ ಸಾಲ್ವ್ ಆಗ.
1: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂದಂಗೆ. ಅಂದ್ರೆ ಇವತ್ತು ನಾನು ಬೇಡ

0: ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾ ಬಸವರಾಜ ಬಣಕಾರ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು.
3: ಪಿಎಂ ಸೂರ್ಯಘರ್ ಯೋಜನೆ ಹೆಸರೇ ಸೂಚಿಸ್ತಾ ಇದೆ, ಸೂರ್ಯಘರ್. ಏನದು ಸೂರ್ಯಘರ್? ಸೂರ್ಯಘರ್ ಅಂದರೆ ಸೂರ್ಯನ ಬೆಳಕನ್ನೇ ಶಕ್ತಿಯಾಗಿ ಪಡೆಯತಕ್ಕಂಥದ್ದು. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2024 ಜನವರಿ 22 ಚಾಲನೆ ನೀಡಿದರು ಯೋಜನೆಗೆ. ಅಂದು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವವೂ ಹೌದು. ಅಂತಹ ಶುಭ ಸಂದರ್ಭದಲ್ಲಿ ಈ ಯೋಜನೆಯನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಸೂರ್ಯಘರ್ ಯೋಜನೆ ಅಂದರೆ ಸೂರ್ಯನ ಶಕ್ತಿಯನ್ನು ಜನತೆ ಪಡೆಯಬೇಕು ಅಂತಕ್ಕಂಥದ್ದು ಅವರ ಮಹತ್ವಾಕಾಂಕ್ಷೆಯಾಗಿರುತ್ತೆ. ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪಡೆಯುವ ಮೂಲಕ ಜಲವಿದ್ಯುತ್ ಅಥವಾ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು, ಇದರ ಮೂಲಕ ರೈತರು ಅಥವಾ ಜನತೆ ಸ್ವಾವಲಂಬನೆ ಸಾಧಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುತ್ತೆ. ಸೂರ್ಯ ಒಂದು ನಕ್ಷತ್ರವಾಗಿ ನಮಗೆ ಬೆಳಕನ್ನು ನೀಡುವುದಷ್ಟೇ ಅಲ್ಲ, ನಮಗೆ ಶಕ್ತಿಯನ್ನು ನೀಡ್ತಾನೆ ಅಂತಕ್ಕಂಥದಕ್ಕೆ ಸೋಲಾರ್ ಪವರ್ ಬಳಕೆ ಮಾಡಿ ಅನೇಕ ಸೌಲಭ್ಯಗಳನ್ನ ಪಡೀತಾ ಇದ್ದೇವೆ. ಈ ಸೂರ್ಯಘರ್ ಯೋಜನೆ ಮೂಲಕ ರೈತರಿಗೆ ಮತ್ತು ಜನತೆಗೆ ಅನೇಕ ಸಾಲ ಸೌಲಭ್ಯ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಅವರು ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ಗಳನ್ನ ಉಚಿತವಾಗಿ ಪಡೆಯಬಹುದು. ಮತ್ತು ಹೆಚ್ಚುವರಿ ಸಂಗ್ರಹವಾಗುವ ಅಥವಾ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಸ್ಥಳೀಯ ವಿದ್ಯುತ್ ನಿಯಮಿತ ಕಂಪನಿಗಳಿಗೆ ಅವರು ಮಾರಾಟ ಮಾಡಿ ವಾರ್ಷಿಕ ಸುಮಾರು 18,000 ರೂಪಾಯಿಗಳವರೆಗೆ ಆದಾಯವನ್ನು ಗಳಿಸಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ನೀಡುತ್ತದೆ. ಪ್ರತಿ ವರ್ಷ 17-18,000 ಗಳಿಸುವ ಆದಾಯದಲ್ಲಿ 10 ಸಾಲವನ್ನು ತೀರಿಸಿ ಇನ್ನು 20 ಉಚಿತ ವಿದ್ಯುತ್ ಪಡೆಯುವುದು ಈ ಯೋಜನೆಯ ಒಂದು ಪ್ರಮುಖ ವಿಷಯವಾಗಿರುತ್ತೆ. ಭಾರತ ವಿಶ್ವದಲ್ಲೇ ಇಂಧನ ಬಳಕೆದಾರರ 3 ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸೌರ ಶಕ್ತಿ ಉತ್ಪಾದನೆಯಲ್ಲಿ 3 ಸ್ಥಾನದಲ್ಲಿದೆ. ಕಳೆದ 9 ದೇಶದಲ್ಲಿ ಸೌರ ಸಾಮರ್ಥ್ಯ 3 ಹೆಚ್ಚಾಗಿದೆ. ಪ್ರಧಾನಮಂತ್ರಿ ಈ ಯೋಜನೆಯನ್ನು ಪರಿಚಯಿಸಿದ ಮೇಲೆ ಅದನ್ನು ಉತ್ತೇಜಿಸಲು ಮತ್ತು ಬಳಕೆ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು 1 ಮನೆಗಳ ಮೇಲೆ ಈ ಸೌರ ಫಲಕ ಅಳವಡಿಸಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಪಳವಳಿಕೆ ಇಂಧನ ಆಧಾರಿತ, ಪಳವಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಕಲ್ಲಿದ್ದಲು, ಇವುಗಳ ಮೇಲಿನ ಅವಲಂಬಿಕೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಈ ಯೋಜನೆ ಭಾರತದಲ್ಲಿ ಸುಸ್ಥಿರ ಇಂಧನ ಬಳಕೆಯನ್ನು ವೇಗ ಮಾಡುತ್ತೆ ಎಂಬುದು ಸರ್ಕಾರದ ಆಶಯವಾಗಿದೆ. 2030 ವೇಳೆಗೆ 500 MW ವಿದ್ಯುತ್ ನವೀಕರಿಸಬಹುದಾದ ಸಾಮರ್ಥ್ಯವನ್ನು ತಲುಪಲಿದೆ ಎಂದು ಹೇಳಲಾಗುತ್ತೆ. 2030 ವೇಳೆಗೆ ತನ್ನ ಶಕ್ತಿಯ ಅಗತ್ಯದ 50% ಪೂರೈಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ನೋಡಿ, 2030 ಇಂಗಾಲದ ಹೊರಸೂಸುವಿಕೆಯನ್ನು 1 ಬಿಲಿಯನ್ ಟನ್ಗಳಷ್ಟು ಕಡಿತಗೊಳಿಸುತ್ತೆ ಈ ಯೋಜನೆಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. 2070 ವೇಳೆಗೆ ನಿಹ್ವಳ ಶೂನ್ಯ ಇಂಗಾಲ ರಾಷ್ಟ್ರ ಆಗುವುದು ಕೇಂದ್ರದ ಕನಸಾಗಿದೆ. ಮತ್ತು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆಗಳ ಮೂಲಕ ಹೆಚ್ಚುವರಿ 30 MW ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಳ್ಳಬಹುದು. ಮೇಲ್ಛಾವಣಿ ವ್ಯವಸ್ಥೆಗಳ 25

0: ವರ್ಷಗಳ ಜೀವಿತಾವಧಿಯಲ್ಲಿ 1000 ಶತಕೋಟಿ ಯೂನಿಟ್ ಉತ್ಪಾದಿಸುವ ಮತ್ತು 720 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಸಮಾನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ನಿರೀಕ್ಷೆಯನ್ನು ಹೊಂದಿದೆ. ಮತ್ತು ಫಲಾನುಭವಿಗಳು ವಿದ್ಯುತ್ ಬಿಲ್ಲನ್ನು ಉಳಿತಾಯ ಮಾಡಿಕೊಂಡು ಆರ್ಥಿಕವಾಗಿ ಅವರು ಸದೃಢರಾಗಬಹುದು ಎಂಬತಕ್ಕಂಥದ್ದು ಸರ್ಕಾರದ ಚಿಂತನೆಯಾಗಿದೆ. ಹೆಚ್ಚುವರಿ ವಿದ್ಯುತ್ತನ್ನು ವಿತರಣಾ ಕಂಪನಿಗಳಿಗೆ ಅವರು ಮಾರಾಟ ಮಾಡಬಹುದು. ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಬಲವಾದ ಸ್ಥಾನವನ್ನು ಸ್ಥಾಪಿಸಲು ಈ ಒಂದು ಸೂರ್ಯಘರ್ ಯೋಜನೆ ಸಹಾಯ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿಯವರು ಈ ಯೋಜನೆ ಘೋಷಿಸಿದ ಮೇಲೆ ವಾರ್ಷಿಕ 15,000 to 18,000 ವರೆಗೆ ಉಳಿಸಬಹುದು ಎಂಬ ಒಂದು ಆಸೆಯನ್ನು ಜನಗಳಿಗೆ ಅವರು ತಿಳಿಸಿ ಅದನ್ನು ಉತ್ತೇಜಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇದರಿಂದ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಒಂದು ಯೋಜನೆಯಿಂದ ಯುವ ಉದ್ಯಮಿಗಳು ಈ ಸೌರ ಫಲಕವನ್ನು ಒಂದು ಉದ್ಯಮವಾಗಿ ಅಥವಾ ಹೆಚ್ಚುವರಿ ಅವಕಾಶವಾಗಿ ಮಾರ್ಪಡಿಸಿಕೊಳ್ಳಬಹುದಾಗಿದೆ. ಏನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ಈ ಯೋಜನೆ ಪಡೆಯಲು ಅರ್ಜಿದಾರರು ಕೆಲವು ಮಾನದಂಡಗಳನ್ನ ಪೂರೈಸಬೇಕಾಗತ್ತೆ. ಅವರು ಭಾರತದ ಪ್ರಜೆಯಾಗಿರಬೇಕಾಗತ್ತೆ. ಸೌರ ಫಲಕಗಳನ್ನು ಅಳವಡಿಸಲು ಅವರು ಸೂಕ್ತವಾದ ಛಾವಣಿಯನ್ನು ಹೊಂದಿರುವ ಮನೆಗಳನ್ನು ಹೊಂದಿರಬೇಕಾಗತ್ತೆ. ಮತ್ತು ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಅವರು ಹೊಂದಿರಬೇಕಾಗತ್ತೆ. ಸೌರ ಫಲಕಗಳಿಗೆ ಬೇರೆ ಎಲ್ಲೂ ಕೂಡ ಸಾಲ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರ್ದಾಗಿರುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಅವರು ಹೆಸರನ್ನ ನೋಂದಾಯಿಸ್ಕೋಬೇಕಾಗತ್ತೆ. ನಿವಾಸದ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ವಿದ್ಯುತ್ ಗ್ರಾಹಕರ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಬೇಕಾಗತ್ತೆ. ಗ್ರಾಹಕರ ಸಂಖ್ಯೆ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಫಾರ್ಮ್ ಪ್ರಕಾರ ಮೇಲ್ಛಾವಣಿಯ ಸೌರ ಶಕ್ತಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಕಾರ್ಯಸಾಧ್ಯತೆ ಅನುಮೋದನೆ ದೊರೆತ ನಂತರ ಯಾವುದೇ ನೋಂದಾಯಿತ ಮಾರಾಟಗಾರರಿಂದ ಸ್ಥಾವರವನ್ನು ಸ್ಥಾಪಿಸುವಂತೆ ಮಾಡಬಹುದು. ಅನುಷ್ಠಾನ ಪೂರ್ಣಗೊಂಡ ನಂತರ ಸ್ಥಾವರದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಮೀಟರ್ ಅಳವಡಿಕೆಯ ನಂತರ ಪರಿಶೀಲಿಸಿ ಮತ್ತು ಪೋರ್ಟಲ್ನಿಂದ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗತ್ತೆ. ಆಯೋಗದ ವರದಿಯನ್ನು ಸ್ವೀಕರಿಸಿದ ನಂತರ ಅರ್ಜಿದಾರರು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಚೆಕ್ ಮತ್ತು ಪೋರ್ಟಲ್ ಮೂಲಕ ಅವನ್ನೆಲ್ಲ ಸಲ್ಲಿಸಬೇಕಾಗತ್ತೆ. ಮತ್ತು ಈ ವಿವರಗಳನ್ನು ಸಲ್ಲಿಸಿದ ನಂತರ ಅರ್ಜಿದಾರರಿಗೆ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ, ಅಂದರೆ ಯಾರು ಗ್ರಾಹಕರಿರ್ತಾರೋ ಅವರ ಬ್ಯಾಂಕ್ ಖಾತೆಗೆ ಆ ಸಬ್ಸಿಡಿ ಹಣ ಜಮೆ ಆಗುತ್ತೆ. ಇಷ್ಟು ಸೂರ್ಯ ಘರ್ ಯೋಜನೆಯ ಮಾಹಿತಿಯಾಗಿರುತ್ತೆ.
1: ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬೆಲ್ಲು ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು G7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ದಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಗೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯ ಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21 ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22 ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026 ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ ಈ ತಿಂಗಳ 30 ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026 ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಒಳಗೆ 10 ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ವಾಹನಗಳಲ್ಲಿ E20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನೆ

0: ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರ ರಹಿತವಾಗಿದೆ ಎಂದು ತಿಳಿಸಿದೆ. ಇ20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ IGN ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು ಸದ್ಯ ಮಂಡಳಿಯಲ್ಲಿರುವ 5 ಪ್ರಮುಖ ರಾಷ್ಟಗಳ ನಿರ್ಧಾರ ಕೈಗೊಳ್ಳುವ ಏಕಸ್ವಾಮ್ಯ ಅಧಿಕಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಇಟಲಿ ಮತ್ತು ಪಾಕಿಸ್ತಾನ ನೇತೃತ್ವದ 12 ದೇಶಗಳಿರುವ ಒಕ್ಕೂಟ ಹೊಸ ಕಾಯಂ ಸದಸ್ಯರ ಸೇರ್ಪಡೆಯನ್ನು ವಿರೋಧಿಸುತ್ತಾ ಸುಧಾರಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತಿರುವುದನ್ನು ತರಾಟೆಗೆ ತೆಗೆದುಕೊಂಡ ಅವರು ನಿರ್ದಿಷ್ಟ ಕಾಲಮಿತಿಯೊಳಗೆ ಸಂಧಾನ ಪಠ್ಯವನ್ನು ಸಿದ್ದಪಡಿಸಿ ಮಾತುಕತೆ ಮುನ್ನಡೆಸುವಂತೆ ಒತ್ತಾಯಿಸಿದರು. ಭದ್ರತಾ ಮಂಡಳಿಯಲ್ಲಿ ಜಾಗತಿಕ ಸಮತೋಲನ ತರಲು ಕಾಯಂ ಸದಸ್ಯತ್ವದ ವಿಸ್ತರಣೆಯೊಂದೇ ದಾರಿಯಾಗಿದೆ ಎಂದು ಭಾರತ ಸ್ಪಷ್ಟವಾಗಿ ತಿಳಿಸಿದೆ. ಒಮಾನ್ ಕರಾವಳಿಯಲ್ಲಿ ಸಂಭವಿಸಿದ ಭೀಕರ ಕಡಲ ದುರಂತದಿಂದ ಪಾರಾದ ಎಂಟಿ ಸೆಟಬೆಲ್ಲು ಸರಕು ಸಾಗಣೆ ಹಡಗಿನ 21 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ಒಮಾನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಈ ಮಾಹಿತಿ ಹಂಚಿಕೊಂಡಿದ್ದು, ಭಾರತೀಯ ರಾಯಭಾರಿಗಳು ಸಿಬ್ಬಂದಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ಧವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸೆಟಬೆಲ್ಲೋ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರುದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ಸ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೊಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೊ ಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಎವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸೆಟಬಲ್ಲು

0: ಗಿನ 21 ಭಾರತೀಯ ಸಿಬ್ಬಂದಿ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 620 ಕಿಲೋಹರ್ಟ್ಸ್. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ ಯುವರತ್ನ ಚಿತ್ರದ ಗೀತೆ ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ಗೌಸ್ಪೀರ್, ಸಂಗೀತ ನೀಡಿದ್ದಾರೆ ಸಂತೋಷ್ ಆನಂದ್ ರಾಮ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶ ಬಂದಿದೆ. ಶುಭ ಮಧ್ಯಾಹ್ನ ಮೇಡಮ್, ಹೇಗಿದ್ದೀರಾ ಅಂತ ಹೇಳಿ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಸುಮಧುರ ಹಾಡಿನೊಂದಿಗೆ ಮಧ್ಯಾಹ್ನದ ಕಾರ್ಯಕ್ರಮ ಆರಂಭವಾಗಿದೆ ಅಂತ ಹೇಳ್ತಾ ಪ್ರೀತಿಪೂರ್ವಕ ಧನ್ಯವಾದಗಳು, ನಮಸ್ಕಾರ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಮಣ್ ಗೋಗುಲ್ ಮತ್ತು ನಂದಿತಾ ಅವರ ಜೋಡಿ ಸ್ವರದಲ್ಲಿ ಯುವರಾಜ ಚಿತ್ರದ ಗೀತೆ.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆ.

ಕೌಶಿಕ್ ಹರ್ಷ ಮತ್ತು ಮೇಘನಾ ಅವರ ಜೋಡಿ ಸ್ವರದಲ್ಲಿ ಯುಗ ಪುರುಷ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶಗಳು. ಬಾನುಲಿ ಬಂಧು ಪ್ರತಿಮಾ ಮೇಡಮ್ಗೆ ನಮಸ್ಕಾರಗಳು ಹಾಗೂ ಶುಭ ಮಧ್ಯಾಹ್ನ. ಮಧ್ಯಾಹ್ನದ ಕಾರ್ಯಕ್ಕೆ ಪ್ರೀತಿಯ ಸ್ವಾಗತ, ಧನ್ಯವಾದಗಳು ಅಂತ ಹೇಳಿ ಗೌರಮ್ಮ ಹಾವೇರಿಯಿಂದ ಸಂದೇಶ ಬಂದಿದೆ. ಹಾಗೆ ಗುಡ್ ಆಫ್ಟರ್ನೂನ್ ಮೇಡಮ್, ಊಟ ಆಯ್ತಾ? ಕನ್ನಡ ಹಾಡುಗಳು ಸುಮಧುರವಾಗಿ ಮೂಡಿ ಬರ್ತಾ ಇದೆ. ಥ್ಯಾಂಕ್ಸ್ ಫಾರ್ ಆಕಾಶವಾಣಿ ಅಂತ ಹೇಳಿ

ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬಿಆರ್ ಛಾಯ ಹಾಗೂ ವಾಣಿ ಜೈರಾಮ್ ಅವರ ಸ್ವರಗಳಲ್ಲಿ ಯುದ್ಧಕಾಂಡ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಗೆಯೇ ಮುಂದಿನ ಗೀತೆ ಪ್ರಸಾರ ಮಾಡಲಿಕ್ಕಿಂತ ಮುಂಚೆ ವಾಟ್ಸಪ್ ಸಂದೇಶ. ನಮಸ್ತೆ ಪ್ರತಿಮಾ ಮೇಡಮ್, ಮಧ್ಯಾಹ್ನದ ಕನ್ನಡ ಹಾಡುಗಳು ಸೊಗಸಾಗಿ ಮೂಡಿ ಬರ್ತೀವಿ, ಧನ್ಯವಾದಗಳು ಮೇಡಮ್ ಅಂತೇಳಿ ರೇಖಾ ಕೋಟಿ ಶ್ರೇಯಾ ಗುಜ್ಜಾರ್ NBT ಲೇಔಟ್ ಹೊಸ ಸಿದ್ದಾಪುರದಿಂದ ಸಂದೇಶ ಕಳಿಸಿದ್ದಾರೆ, ಧನ್ಯವಾದಗಳು. ಹಾಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಯಜಮಾನ ಚಿತ್ರದ ಗೀತೆ ಹಾಡಿದ್ದಾರೆ ರಾಜೇಶ್ ಮತ್ತು ಚಿತ್ರಾ.

ಚಿತ್ರಗೀತೆಗಳನ್ನ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ವೇಳೆ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ. ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಬದ್ದರಾಗಿರಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯಕರ ಭಾರತ ಮತ್ತು ವಿಕಸಿತ ಭಾರತ 2047 ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ

0: ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1,000ಕ್ಕಿಂತ ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲಾ ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30ಕ್ಕೆ ಸಭೆ ನಡೆಯಲಿದ್ದು ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ದತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣನಾಯ್ಕ ಹಾಗೂ ಬೆಳಗಾವಿಯ ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ದಾಳಿಗೆ ಒಳಗಾದ ಅಧಿಕಾರಿಗಳಾಗಿದ್ದಾರೆ. ಇನ್ನೊಂದೆಡೆ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ ಅವರ ಮನೆ ಹಾಗೂ ಚಿತ್ರದುರ್ಗ ನಗರ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ರಾಜ್ಯದ ಮೇಕೆದಾಟು ಯೋಜನೆ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇದೇ 23ರಂದು ತಮಿಳುನಾಡು ರೈತರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಿರುವಾರೂರಿನಲ್ಲಿ ನಡೆದ ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು

ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟುಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ.

0: ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೋ ನ್ಯಾಯಾಲಯ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024 ಫೆಬ್ರವರಿ 7 ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ. ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23 ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ FM 103.5 ಹಾಗೂ 101.4 ಮತ್ತು ಮೀಡಿಯಂ ವೇವ್ 620 kHz ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಚಂದ್ರಶೇಖರ್ ಕಂಬಾರರ ರಚನೆ, ಹಾಡಿದ್ದಾರೆ ಎಂಡಿ ಪಲ್ಲವಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳು 101.4 ಎಫ್ಎಂ ಹಾಗೂ ಅಂತರ್ಜಾಲದಲ್ಲಿ ಮುಂದುವರಿಯಲಿದೆ. ಪುನಃ 5:28 103.5 ಹಾಗೂ 101.4 ಎಫ್ಎಂ ಮತ್ತು ಮೀಡಿಯಂ ವೇವ್ 675 ಕಿಲೋ ಹರ್ಟ್ಸ್ನಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಕೇಳಬಹುದು.

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ನೇರ ಫೋನಿನ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನ ಹಾಡಬಹುದು. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ಎಸ್ಟಿಡಿ ಕೋಡ್ ಸಂಖ್ಯೆ ಹೀಗಿದೆ 08282, ಹಾಗೆ ದೂರವಾಣಿ ಸಂಖ್ಯೆ 200074ಕ್ಕೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನ ನೀವೇ ಹಾಡಿ. ಹಾಗೆ ಕರೆ ಬರ್ತಾ ಇದೆ, ಮೊದಲ ಕರೆ ಯಾರ್ದು ಅಂತ ನೋಡೋಣ.
1: ಹಲೋ
0: ಹಲೋ, ಆಕಾಶವಾಣಿ, ಯಾರು ಮಾತಾಡ್ತಿರೋದು?
1: ಮೇಘಾನಂದ ಮೇಡಮ್.
0: ಹಾ ಹೇಳಿ
1: ಮೇಡಮ್. ಒಂದ್ 2-3 ನಿಮಿಷ ಆಡ್ಬೋದಲ್ಲ?
0: ಹಾ ಹೇಳಿ, ಯಾವ ಚಲನಚಿತ್ರ ಗೀತೆಯನ್ನ ಹಾಡ್ತೀರಾ? ಯಾಕೆ ಇಷ್ಟ ಆ ಫಿಲಮ್?
1: ನನಗೆ ಹಳ್ಳಿ ಮೇಕೆ ಒಳಗೆ ಪ್ರೀತಿ ಮಾಡೋದು ತಪ್ಪೇನಿಲ್ಲ ಅದು ಇಷ್ಟ ಮೇಡಮ್. ಯಾಕೆಂದ್ರೆ ಅದು ಒಂದು ಹೆಣ್ಣು ತಪ್ಪು ಮಾಡಿದ ಮೇಲೆ ಎಷ್ಟು ಕಷ್ಟ ಅನುಭವಿಸ್ಬೇಕು ಅನ್ನೋ ಒಂದು ಸಿಚುಯೇಷನ್ ಅದು. ಹಾಗಾಗಿ ಅದನ್ನ ಆಡ್ಲಿಕ್ಕೆ ಇಷ್ಟ ನನಗೆ. ಯಾಕೆಂದ್ರೆ ಫ್ಯಾಮಿಲಿಯಲ್ಲೂ ಅದೇ ತರ ಇದೇವಿ ನಾವು. ಹಾಗಾಗಿ ಚೆನ್ನಾಗಿದೆ, ಚೆನ್ನಾಗಿ ಸರಸ ವಿರಸ ಸಮರಸವೇ ಜೀವನ ಅಂತ ಇದೆಯಲ್ಲ, ಅದೇ ರೀತಿನೇ ಇದೆ ಮೇಡಮ್.
0: ಖಂಡಿತವಾಗಿ ಹಾಡಿ ಹಾಡ್ನ.
1: ಪ್ರೀತಿ ಮಾಡೋ ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ, ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ, ಅಂದುಕೊಂಡ ಹಾಗೆ ಇಲ್ಲ, ಕಟ್ಟಿಕೊಂಡ ಪುಣ್ಯ ಲಾಲಿ ಲಾಲಿ ಸುವಾಲಿ ಜೋ ಲಾಲಿ ಲಾಲಿ ಸುವಾ.

0: ಮಾತ ಕೇಳಿ ಪ್ರೀತಿ ಮಾಡಿದೆ, ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ, ಅಂದುಕೊಂಡ ಹಾಗೆ ಇರಲಿಲ್ಲ, ಕಟ್ಟಿಕೊಂಡ ಪುಣ್ಯ ನನಗಿದ್ಯ, ಲಾಲಿ ಲಾಲಿ ಸುವಾಲಿ ಜೋಜೋ, ಲಾಲಿ ಲಾಲಿ ಸುವಾಲಿ ಜೋಜೋ. ಥ್ಯಾಂಕ್ ಯು ಮೇಡಮ್.
1: ಧನ್ಯವಾದಗಳು, ತುಂಬಾ ಚೆನ್ನಾಗಿ ಆಡಿದ್ರಿ.
0: ಓಕೆ, ಥ್ಯಾಂಕ್ ಯು.
1: ಧನ್ಯವಾದ.

0: ಹಲೋ
1: ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು?
0: ಲಕ್ಷ್ಮಿ ಜನ್ನಾಪುರ.
1: ಲಕ್ಷ್ಮಿ ಅವರು ಜನ್ನಾಪುರದಿಂದ ಕರೆ ಮಾಡ್ತಾ ಇದ್ದೀರಾ, ಹೇಳಿ. ಯಾವ ಚಲನಚಿತ್ರ ಗೀತೆಯನ್ನ ಹಾಡ್ತೀರಾ, ಯಾಕೆ ಇಷ್ಟ?
0: ಎಮ್ಮೆ ತಮ್ಮಣ್ಣ ಪಿಕ್ಚರಿಂದ. ನಾರಿಗಾದೆಯೋ ಎಲೆ ಮಾನವ, ಹರಿ ಹರಿ ಗೋವು ನಾನು, ಹರಿ ಹರಿ ಗೋವು ನಾನು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ.

0: ತುವಾದೇ ಆಯಾವರೆತಿ ಒಡೆಯೇ ಮಧುರಗಾನಕ್ಕಾದೆ ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋ ನಾನು. ಧನ್ಯವಾದಗಳು.
1: ಧನ್ಯವಾದಗಳು. ಆತ್ಮೀಯ ಕೇಳುಗರೇ, ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನು ಹಾಡ್ಬೋದು. ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ ಹೇಗಿದೆ? HD ಕೋಡ್ ಸಂಖ್ಯೆ 08282, ಹಾಗೆ ದೂರವಾಣಿ ಸಂಖ್ಯೆ 200704. ಕರೆ ಬರ್ತಾ ಇದೆ. ಹಲೋ ಆಕಾಶವಾಣಿ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ. ಮಂಜುನಾಥ್ ಅವರು, ಲಕ್ಷ್ಮಿ ಸೈಕಲ್ ಶಾಪ್ ಜನಾಪುರದಿಂದ ಕರೆ ಮಾಡಿದ್ದೀರಾ, ಹೇಳಿ.
2: ನೀ ಬರೆದ ಕಾದಂಬರಿ ಚಿತ್ರದ
1: ಹೇಳಿದ
2: ನೆನಪೆಲ್ಲವೋ ಎದೆ ತುಂಬಿ ಹಾಡಾಗಿ ಇನ್ನೇತಕ್ಕೂ ನಾನಿಂದಲಿ ಬೆರೆವಂತ ಮನಸ್ಸಾಗಿದೆ. ಈ ಬಂಧನ ಬಹು ಜನ್ಮದ ಕತೆ ಎಂದು ಮನ ಹೇಳಿದೆ. ನೀಡಿದ ಬಹು ಜನ್ಮದ ಕಥೆ ಎಂದು ಮನ ಕೇಳಿದೆ. ಈ ಬಂಧನ ಬಹು ಜನ್ಮದ ಕಥೆ ಎಂದು ಮನ ಕೇಳಿದೆ.
1: ಧನ್ಯವಾದಗಳು. ಚೆನ್ನಾಗಿ ಹಾಡಿದ್ರಿ. ಹಾಕಿ ಮತ್ತೊಂದು ಕರೆ. ಹಲೋ ಆಕಾಶವಾಣಿ.

0: ಹಲೋ ಆಕಾಶವಾಣಿ.
1: ಹಲೋ, ಭದ್ರಾವತಿಯಿಂದ.
0: ಭದ್ರಾವತಿಯಿಂದ ಗೋರ್ಪಡೆ ಅವರು, ಹೇಳ್ರಿ.
1: ಚಿತ್ರದ ಹೆಸರು ಬೋರೇಗೌಡ, ಬೆಂಗಳೂರಿಗೆ ಬಂದ, ಬಿಡುಗಡೆ ಆದ ವರ್ಷ 1970.
0: ಹಾಡಿ.
1: ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು

0: ಕನಸು ನನಸು ಎಂದಿ ಮನಸ್ಸು ಹಾಡಿ ಕುಣಿತು ಲಾ ಏಕೋ ಏನೋ ಅಂದಿನ ರಾತ್ರಿ ನಿದ್ದೆ ಇಲ್ಲದೆ ನಗುವು ನಲಿವು ಏನೋ ನೋವು ನನ್ನ ಕಾಡಿದೆ ಅಂತೆ ಆಗಿ ಇರುಳಲ್ಲಿ ಕೊರಗಿ ಹೊರಳಿ ಬಳಲಿದೆ ಹುಣ್ಣಿಮೆ ಬೆಳಕು ಉರಿ ಬಿಸಿಲಾಗಿ ಬೆಂದು ಬೆವರಿದೆ ಬೆಚ್ಚಿನ್ನು ಇರಲಾಗದೆ ನಿನ್ನನ್ನು ಹುಡುಕಾಡಿದೆ ನೀ ಸಿಕ್ಕಿದೆ ನೀ ಸಿಕ್ಕಿದೆ ಸುಖದಿಂದ ನಾ ಸುಕ್ಕಿದೆ ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು ಅತ್ತ ಇತ್ತ ಆಡುವ ಮನಸ್ಸು ಏನೋ ಕೇಳಿತು ಧನ್ಯವಾದಗಳು
1: ಧನ್ಯವಾದಗಳು ಸಂದರ್ಭ ಗಾಡಿದ್ರಿ ಹಲೋ ಆಕಾಶವಾಣಿ
2: ಹಲೋ
1: ಯಾರು ಮಾತಾಡ್ತಿರೋದು
2: ಹಲೋ ಮೇಡಮ್ ಅವರೇ ನಮಸ್ಕಾರ ನಾನು ಚಿಕ್ಕಪ್ಪ ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್ ಅವರೇ
1: ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗ ಹೇಳಿ ಯಾವ ಚಲನಚಿತ್ರ ಗೀತೆ ಹಾಡ್ತೀರಾ
2: ಹಾಡ್ತೀನಿ ಮೇಡಮ್ ಅವರೇ ಮಣಿ ಮಣಿ ಮಣಿ ಮಣಿ ಮಣಿಗೊಂದು ದಾರ ದಾರ ಜೊತೆ ದಾರ ಜೊತೆ
1: ಮಣಿ ಸೇರಿ
2: ಮಣಿ ಸೇರಿ ಚಂದ ತಂದು ಹಾರ ತಂದಾನ ತಂದನ ತಂದಾನ ತಂದನ ತಂದಾನ ತಂದನ ತಂದಾನ ನಿನ್ನ ಹೆಸರೇನ ಮಣಿ ಅಂತ ಗೊತ್ತಾಯ್ತು ಆದ್ರೆ ಮಣಿ ಜೊತೆ ಇರದಾರದ ಹೆಸರೇ ಗೊತ್ತಾಗ್ಲಿಲ್ವಲ್ಲೇ ಮಣಿ ಜೊತೆ ದಾರ ಇರತ್ತೆ ದಾರದಲ್ಲಿ ಮಣಿ ಇರತ್ತೆ ಅಂತ ಹೇಳಿ ಮಣಿ ಗೊತ್ತಾಯ್ತು ಗೊತ್ತಾಯ್ತು ಆದ್ರೆ ದಾರಕ್ಕೊಂದು ಹೆಸರಿರ್ಬೇಕಲ್ಲ ಮತ್ತೆ ಉದ್ದಾರವಾಗಿ ಹೇಳಿದ್ರೆ ಆಗಲ್ವಾ ನನ್ನ ಹೆಸರು ಮಾತ್ರ ಕೇಳಿ ತನ್ನ ಹೆಸರು ಹೇಳಿದ್ರೆ ಇರಬಹುದು ಮತ ಅಂತ ಹೇಳೆ ಮಣಿ ಓಕೆ ಮೇಡಮ್ ಅವರೇ
1: ಚೆನ್ನಾಗಿ ಹಾಡಿದ್ರಿ ಜನಮದ ಜೋಡಿ ಚಿತ್ರದ ಗೀತೆ
2: ಹೌದು ಕೊನೆಯದೊಂದು ಸಾಲು ಇದಾಯ್ತು ತಪ್ಪಾಯ್ತು ಅನ್ಸುತ್ತೆ
1: ಇಲ್ಲ ಸರಿ ಇದೆ ಧನ್ಯವಾದಗಳು ಕರೆ ಮಾಡಿದ್ದೆ
2: ಧನ್ಯವಾದಗಳು
1: ಹಲೋ ಆಕಾಶವಾಣಿ
3: ನಮಸ್ತೆ ಮೇಡಮ್
1: ನಮಸ್ತೆ ಯಾರು ಮಾತಾಡ್ತಿರೋದು
3: ಕೇಶವ್ ಲೋಯರ್ಕ ಭದ್ರಾವತಿ
1: ಕೇಶವ್
3: ಲೋಯರ್ ಉತ್ತ ಭದ್ರಾವತಿ
1: ಲೋಯರ್ ಉತ್ತ ಭದ್ರಾವತಿ ಅಂತ ಕರೆ ಮಾಡ್ತಾ ಇದ್ದೀರಾ ಹೇಳಿ ಯಾವ ಗೀತೆಯನ್ನ ಆಡ್ತೀರಾ
3: ರಾಜಾನನಗಲ್ಲದು ರಾಜ್ಕುಮಾರ್ ವಾಣಿಜ್ಯರ ಮಗ ಅನ್ನೋದು ತನುವು ಮನವು ಎಲ್ಲ ನಿಂದಾಗಿದೆ ಆಸೆಯೂ ಹೃದಯ ಬತ್ತುಂಬಿ ಏನು ಸಂತೋಷ ಏನು ಉಲ್ಲಾಸ ಇದೇನೋ ತನುವು ಮನವು ಎಲ್ಲ ನಿಂದ ಆಗಿದೆ ಅನುದಿನವು ಅನುಕ್ಷಣವು ಜೊತೆ ಇರಲು ನಲ್ಲ ಸರಸದಲ್ಲಿ ವಿರಸವ ಹರುಷವನು ನಾ ಕಾಣೆ ನಲ್ಲ ಬಾ ಪ್ರೇಮದ ಕಾಣಿಕೆ ಕಣವು ಮನವು ಎಲ್ಲ ನಿಂದಾಗಿದೆ ಆಸೆಯು ಎದೆಯ ತುಂಬ ತುಂಬಿ ಏನೋ ಸಂತೋಷ ಏನೋ ಉಲ್ಲಾಸ ಇದೇನೋ ಧನ್ಯವಾದಗಳು ಮೇಡಮ್
1: ಧನ್ಯವಾದಗಳು ಹಾಗೆ ಆತ್ಮೀಯ ಕೇಳುಗರೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನ ಹಾಡಿ ಕರೆ ಸಿದ್ಧವಾಗಿದೆ ಯಾರಿದು ಹಲೋ
4: ಹಲೋ ನಮಸ್ತೆ
1: ನಮಸ್ತೆ ಚಿತ್ರ ಶಿವಕುಮಾರ್ ಹೇಳಿ ಆರಾಮಿದ್ದೀನಿ ನೀವು ಆಯ್ತು ನಿಮ್ದು ಯಾವ ಗೀತೆಯನ್ನ ಹಾಡ್ತೀರಾ
4: ಅದು ಒಂದೇ ಸ್ಥಾನದ ಬರೋದು ಅದನ್ನೇ ಹೇಳ್ತೀನಿ ತುಂಬಾ ಇಷ್ಟ ಮ್ಯಾಮ್ ಹಾಡೋದಕ್ಕೆ
1: ಆಯ್ತು ಆಯ್ತು ಹಾಡಿ

0: ತುಜೆಗಳ ಹಾಗೆ ಇರಲಿ ಪ್ರೀತಿ ಸೊಗಡು, ಜೊತೆಯಲ್ಲಿ ನಿಂತರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಂದೆಂದಿಗೂ ಪರಿಹಾರ, ನಿನ್ನಯ ಕೋಪ ನನ್ನಯ ತಾಳ್ಮೆ, ನಿನ್ನ ನೆನಪಿ ನನ್ನದು ಗೆಳತಿ, ಕಾಯುವೆ ನಾನು ರೆ ಪ್ರಿಯ ಹಾಗೆ ಜನ್ಮ ಪೂರ ನಿನ್ನೇ, ದೂರುವೆ ನಿನ್ನ ಪ್ರೀತಿಯ ಹಾಗೆ ಉಸಿರುವಿರೋ ತನ್ಕಾನೆ, ನಾನು ನಿನ್ನಂತೆ ನಿನ್ನಂತೆ ನೀನೆ, ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು. ಥ್ಯಾಂಕ್ ಯು ಮ್ಯಾಮ್.
1: ಧನ್ಯವಾದಗಳು, ಚೆನ್ನಾಗಿ ಹಾಡಿದ್ರಿ. ಹಲೋ, ಆಕಾಶವಾಣಿಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನ ಹಾಡಿ. ಹಲೋ ಆಕಾಶವಾಣಿ.
2: ಹಲೋ ನಮಸ್ಕಾರ ಮೇಡಮ್.
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಬೀನಾ ವಸಂತರಾವ್ ಬೆಂಗಳೂರಿಂದ ಮೇಡಮ್.
1: ಬೀನಾ ವಸಂತರಾವ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದೀರಾ, ಹೇಳಿ ಯಾವ ಗೀತೆಯನ್ನ ಹಾಡ್ತೀರಾ?
2: ಇದು ಹಳೆ ಫಿಲಂ ನಕ್ಕರೆ ಅದೇ ಸ್ವರ್ಗ ಅಂತ.

0: ಭೂಲೋಕ ಸ್ವರ್ಗವಿದಂತೆ ಬಾಳೊಂದು ಭಾವ ಗೀತೆ ಆನಂದ ತುಂಬಿದ ಕವಿತೆ ಪಡವ ಬಲ್ಲಿದ ಭೇದವಿಲ್ಲದ ಭೂಲೋಕ ಸ್ವರ್ಗವಿದಂತೆ ನಗುವಾಗ ಪ್ರೇಮದ ಹಣತೆ ನಮಗಿಲ್ಲ ಯಾವುದು ಕೊರತೆ ನಗುವಾಗ ಪ್ರೇಮದ ಹಣತೆ ನಮಗಿಲ್ಲ ಯಾವುದು ಕೊರತೆ ಮಹಡಿಯ ಮಹಲು ಮುರುಕು ಗುಡಿಸಿಲು ಬೆರೆತ ಜೀವಕ್ಕೆ ಒಂದೇ ಬಾಳೊಂದು ಭಾವಗೀತೆ ಆನಂದ ತುಂಬಿದ ಕವಿತೆ.
1: ಧನ್ಯವಾದ ಮೇಡಮ್.
2: ಧನ್ಯವಾದಗಳು. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ಲ ಗೀತೆ.
1: ಹಳೆಯ ಫಿಲ್ಮ್ ಅಲ್ವಾ ಮೇಡಮ್, ತುಂಬಾ ಅರ್ಥ ಇದೆ.
2: ಧನ್ಯವಾದ.
1: ಅದರಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಫಸ್ಟ್ ಹಾಡಿರೋದು ಇದೇ ಫಿಲ್ಮ್ ಇಂದಲೇ. ಒಂದ್ ಇದೆ ನೋಡಿ ಮೇಡಮ್, ಇದು ಕನಸಿದೋ ನನಸಿದೋ ಅಂತ ಇದೆಯಲ್ಲ ಈ ಹಾಡು, ಅದನ್ನ ಫಸ್ಟ್ ಅವ್ರು ಕನ್ನಡದಲ್ಲಿ ಹಾಡಿರೋ ಹಾಡು ಈ ಫಿಲ್ಮ್ ನಲ್ಲಿ.
2: ಓ ಎಷ್ಟು ಸುಂದರವಾಗಿದೆ ಅಲ್ಲ ಗೀತೆ ಅದು ಕೂಡ.
1: ಹೌದು ಮೇಡಮ್.
2: ಧನ್ಯವಾದಗಳು ಕರೆ ಮಾಡಿದ.
1: ಧನ್ಯವಾದಗಳು.
2: ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್.
2: ನಮಸ್ತೆ, ಯಾರು ಮಾತಾಡ್ತಿರೋದು?
3: ಶೇಷಾಚಲ ಹಾರ್ನಹಳ್ಳಿ.
2: ಶೇಷಾಚಲ ಅವರು ಹಾರ್ನಹಳ್ಳಿಯಿಂದ ಕರೆ ಮಾಡಿದ್ದೀರಾ, ಹೇಳಿ ಯಾವ ಗೀತೆಯನ್ನು ಹಾಡ್ತೀರಾ?
3: ನ್ಯಾಯವೇದಿಯವರು.
2: ನ್ಯಾಯವೇದಿಯವರು ಚಿತ್ರದಿಂದ ಯಾವ ಗೀತೆ?
3: ಆಕಾಶವೇ.
2: ಹೇಳಿ.
3: ಹಸ್ಯ ಮಳೆಯು ನಮಗೆ ಎಂದು ನಾವು ನಿಂತ ತಾಣವು ತೂಗಾಡುವ ಹಸಿರೆಲೆಗೆ ಮಂಗ ಶುಭ ಕೋರುವ ತೋರಣವು ಹಕ್ಕಿಗಳ ಚಿಲಿಪಿಲಿ ಗಾನ ಮಂಗಳಕರ ನಾದವು ಈ ನದಿಯ ಕದರವೇ ಮಂತ್ರಗಳ ಘೋಷವು ಸಪ್ತಪದಿ ಈ ನಡೆಯಾಯ್ತು ಸಂಜೆ ರಂಗು ಆರತಿಯಾಯ್ತು ಇಂದೀಗ ಎರಡು ಜೀವ ಬೆರೆತು ಪಗ್ಗವಾಯ್ತು ಆಕಾಶದ ಬೀಳಲ್ಲಿ ಮೇಲೆ ನಾನೆಂದು ನಿನ್ನವನು ಭೂಮಿಯು ಬಾಯ್ ಬಿಡದೇ ಇಲ್ಲೇ ನಾನೆಂದು ನಿನ್ನವನು ಈ ಜೀವ ನಿನಗಾಗಿ ನೀನಿರುವುದು ನನಗಾಗಿ ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು. ಥ್ಯಾಂಕ್ ಯು ಮೇಡಮ್.
2: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಚೆನ್ನಾಗಿ ಹಾಡಿದ್ರು. ನಿಮ್ಮ ಮೆಚ್ಚಿನ ಗೀತೆಯನ್ನ ಹಾಡ್ಬೋದು, ಕರೆ ಸಿದ್ಧವಾಗಿದೆ. ಯಾರಿದು? ಹಲೋ ಆಕಾಶವಾಣಿ.
4: ನಮಸ್ತೆ ಮೇಡಮ್. ಸತೀಶ್, ವಿದ್ಯಾನಗರ.
2: ಸತೀಶ್ ಅವರು ವಿದ್ಯಾನಗರದಿಂದ ಕರೆ ಮಾಡಿದ್ದೀರಾ? ಹೇಳಿ, ಯಾವ ಗೀತೆಯನ್ನ ಹಾಡ್ತೀರಾ?
4: ಮೇಡಮ್ ಇದು ಒಂದು ಆರ್ತಿ ಮೇಡಮ್, ಇದು ಶುಭಮಂಗಳದ ಒಂದು ಆರ್ತಿ.
2: ಹಾ ಹೇಳಿ.
4: ಹೂ ಒಂದು ಬಳ್ಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಹೇಳಲು ಹೇಳಿತು ಏನಂತ ಸಿಹಿ ನುಡಿಯ ಏನಂತ ಸಿಹಿ ನುಡಿಯ ಹೂ ಒಂದು

0: ಏನಂತ ಸಿಹಿ ನುಡಿಯ, ಏನಂತ ಸಿಹಿ ನುಡಿಯ, ಕಾವೇರಿ ಸೀಮೆಯ ಕನ್ಯೆಯು ನಾನು, ಬೇಲೂರು ಬಾಲೆಯ ಪ್ರತಿನಿಧಿ ನಾನು, ತುಂಗೆಯ ಭದ್ರೆಯ, ತುಂಗೆಯ ಭದ್ರೆಯ ತೌರಿನ ಹೂ ನಾನು, ತೌರಿನ ಹೂ ನಾನು, ಹೂ ಒಂದು ಬಳಿ ಬಂದು ಸಾಗಿತು ಹಿನ್ನೆಲೆಯ, ಏನೆಂದು ಹೇಳಲು ಹೇಳಿತು ಜೇನಂತ ಸಿಹಿ ನುಡಿಯ, ಜೇನಂತ ಸಿಹಿ ನುಡಿಯ, ಸೂರ್ಯನ ಕಾಂತಿಯ ಸುಂದರಿ ನಾನು, ತಿಂಗಳ ಬೆಳಕಿನ ತಂಗಿಯು ನಾನು, ಪ್ರೇಮದ ಕಾವ್ಯಕ್ಕೆ, ಪ್ರೇಮದ ಕಾವ್ಯಕ್ಕೆ
1: ಮುಂದೆ ಬರ್ತಾ ಇಲ್ಲ,
2: ಸೊಗಸಾಗಿ ಹಾಡಿದ್ರಿ,
1: ಧನ್ಯವಾದಗಳು
2: ಸತೀಶ್ ಅವರೇ,
1: ಧನ್ಯವಾದಗಳು.
2: ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನ ಹಾಡಿ. ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, ಸ್ಟಡಿ ಕೋಡ್ ಸಂಖ್ಯೆ 0828282, ಹಾಗೆ ದೂರವಾಣಿ ಸಂಖ್ಯೆ 2007704ಕ್ಕೆ ಕರೆ ಮಾಡಿ, ಹಾಗೆ ಕರೆ ಸಿದ್ಧವಾಗಿದೆ. ಯಾರಿದು? ಹಲೋ, ಆಕಾಶವಾಣಿ, ಯಾರು ಮಾತಾಡ್ತಿರೋದು?
3: ಸ್ವಾಗತ.
2: ಯಾರಿದು? ಹೇಳಿ, ಯಾವ ಹಾಡನ್ನ ಹೇಳ್ತೀರಾ?
3: ನಾವು ರಾಜ್ಕುಮಾರ್ ಮೇಡಮ್, ಸಂಪತ್ತಿಗೆ ಸವಾಲ್.
2: ಹೇಳಿ.
3: ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎನ್ನೇ ನಿನಗೆ ಸಾಟಿಲ್ಲ, ಬಿಸಲು ಮೊಳಗು ಬಿರುತ್ತಾಳು
2: ಚಳಿಗಲಿ ಅಳುಕದೆ,
3: ಸಾಗುವೆ ಅರವಿ ಅರವಿ ಅರವಿ.
2: ಧನ್ಯವಾದಗಳು.
3: ಧನ್ಯವಾದಗಳು ಮೇಡಮ್.

0: ಕರೆ ಬರ್ತಾ ಇದೆ. ಯಾರು ಮೆಚ್ಚಿನ ಗೀತೆಯನ್ನ ಹಾಡ್ತಾರೆ ಕೇಳೋಣವಾ? ಹಲೋ ಆಕಾಶವಾಣಿ.
1: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
1: ಧರ್ಮಸ್ಥಳದಿಂದ ಅಂಬಿಕಾ ಅಂತ.
0: ಧರ್ಮಸ್ಥಳದಿಂದ ಅಂಬಿಕಾ ಅವರು, ಹೇಳಿ ಯಾವ ಗೀತೆಯನ್ನ ಹಾಡ್ತೀರಾ? ಹೇಳಿ.
1: ನನ್ನ ಬದುಕಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನೀನಕ್ಕರೆ ಹಸಿರು ಕುಂಬಾಸದಂತಿರು ಕಿರಾತರ ಕಿರಣಯ ಬಣ್ಣ ಬಣ್ಣ.

0: ಧನ್ಯವಾದಗಳು ಅಂಬಿಕಾ ಅವರೇ, ಕರೆ ಮಾಡಿ ಹಾಡಿದ್ರಿ, ಸೊಗಸಾಗಿ ಹಾಡಿದ್ರಿ. ಹಲೋ ಹಲೋ ಆಕಾಶವಾಣಿ.
1: ಹಲೋ ಸರ್. ಹಲೋ ಮೇಡಮ್, ನಾವು ನಟರಾಜ್ ನ್ಯಾಮತಿ.
0: ನಟರಾಜ್ ಅವರು ನ್ಯಾಮತಿಯಿಂದ ಕರೆ ಮಾಡಿದ್ದೀರಾ, ಹೇಳಿ, ಯಾವ ಗೀತೆಯನ್ನು ಹಾಡ್ತೀರಾ?
1: ರಾಜ್ಕುಮಾರ್ ಭಾರತಿ ಅವರು ಹೇಳಿದ್ರು. ಆಯಾಗಿದೆ ಮನ ಹಗುರಾಗಿದೆ, ತೂರಾಗಿದೆ ತನು ಹೂವಾಗಿದೆ, ಆನಂದವಾಗಿದೆ ಆಯಾಗಿದೆ ದಿನ ಮನ ಹಗುರಾಗಿದೆ, ತೂಗಾಡಿದೆ ತನು ಹೂವಾಗಿದೆ ಆನಂದವಾಗಿದೆ. ಕಂದಾಗಲಿನ ನೂರಾರು ಆಸೆ ನಿಡಿದಂತೆ ಬಾವ ಎದೆಯಲ್ಲಿ ಆಯಾಗು ಆಗಿದೆ ಮದೆಯು ಅನುರಾಗಿದೆ ಆಯಾಗಿದೆ ನನ್ನ ಹಸುರಾಗಿದೆ ತೂಗಾಗಿದೆ ತನು ಹೂವಾಗಿದೆ ಆನಂದವಾಗಿದೆ.
0: ಧನ್ಯವಾದಗಳು ನಟರಾಜ್ ಅವರೇ, ಚೆನ್ನಾಗಿ ಹಾಡಿದ್ರಿ.
1: ಕ್ಷಮಿಸ್ಬೇಕು, ಮಧ್ಯ ಡಿಸ್ಟರ್ಬೆನ್ಸ್ ಆಗಿದೆ. ಏನ್ ಮಾಡೋದು.
0: ಧನ್ಯವಾದಗಳು. ಧನ್ಯವಾದ. ಹಲೋ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಿರೋದು? ಸುಮಿತ್ರಾ ಅವರು ಶಿವಮೊಗ್ಗದಿಂದ. ಹೇಳಿ. ಹಾ, ಚೆನ್ನಾಗಿದ್ದೀವಿ. ನೀವು? ಹ್ಮ್, ಆಯ್ತು. ನಿಮ್ದು?
2: ಹ್ಮ್,
0: ಹೇಳಿ, ಯಾವ ಗೀತೆ ಆಡ್ತೀರಾ?
2: ಪ್ರಯತ್ನ ಪಡ್ತೀನಿ.
0: ಹೇಳಿ.
2: ನಗೆ ಹೂವಾಡದಿರಲಿ ಈ ಬಾಳ ಬುತ್ತಿಯಲಿ, ಈ ಪಾಲು ನಿನಗಿರಲಿ ಕೈ ಎಲ್ಲ ನನಗಿರಲಿ, ಸವದಿ ಮೀರಿ ಕಾಣದ ಕೈ ಮಾಡಿ ತಿನ್ನು ಮುಯಿಗೆ ಮುಯಿ, ಯಾರು ಇದಕ್ಕೆ ಮಣೆಯೇ ಇಲ್ಲ ಇರಲಿ ನನಗೆ ನಿಂದನೆ ಎಲ್ಲ. ಧನ್ಯವಾದ ಮಣಿ.
0: ಧನ್ಯವಾದಗಳು. ಕರೆ ಮಾಡಿ, ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನ ಹಾಡಿ. ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? ಎಸ್ಟಿಡಿ ಕೋರ್ ಸಂಖ್ಯೆ 08282, ಹಾಗೆ ದೂರವಾಣಿ ಸಂಖ್ಯೆ 200704. ಹಾಗೆ ಕರೆ ಬರ್ತಾ ಇದೆ. ಯಾರಿದು? ಹಲೋ ಆಕಾಶವಾಣಿ.
1: ನಮಸ್ತೆ.
0: ನಮಸ್ತೆ. ಮುರಳೀಧರ ಶಿವಮೊಗ್ಗದಿಂದನಾ? ಯಾರು?
1: ರಾಜು
0: ಅವರು ಶಂಕರಘಟ್ಟದಿಂದ. ಹೇಳಿ.
1: ಹೇಳಿ ಮೇಡಮ್. ಊಟ ಆಯ್ತಾ?
0: ಓ, ಆಯ್ತು. ನಿಮ್ದಾಯ್ತಾ?
1: ಏನ್ ಊಟ ಮಾಡಿದ್ರಿ?
0: ಹಾಡು ಹೇಳ್ಬಿಡಿ, ಆಮೇಲೆ ಹೇಳ್ತೇವೆ. ಇಲ್ಲ, ಹಾಡು ಹೇಳಿ. ಯಾವ ಗೀತೆಯನ್ನ ಹಾಡ್ತೀರಾ?
1: ಕರಿನಾಗ ಚಿತ್ರದಿಂದ. ಗಂಗಮ್ಮ ನಗುವಾಗ ಚಂದಿರನು ನಗುತ್ತಾನ, ಚಂದ್ರ ಕೂಸೆಂದು ಆಸೆಯಲ್ಲಿ ಕರೆವ ಒಂದೊಂದು

0: ಎಡಿ ಕವಿವಾನ ಒಂದೊಂದ ಮುತ್ತಿಂದ ಶೃಂಗಾರ ಮಾಡ್ಯಾನ ಬೇಕೆಂದು ನಿನ್ನ ಸಂಗ ಬೇಕೆಂದು ಬೇಡ್ಯಾನ. ಧನ್ಯವಾದ.
1: ಧನ್ಯವಾದಗಳು ರಾಜವ್ರೆ. ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನ ಹಾಡಿ. ಹಲೋ ಆಕಾಶವಾಣಿ.
2: ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತಿರೋದು?
2: ಗೀತಾ ಮಲ್ಲಗೋಪ್ಪ ಇಂದ.
1: ಗೀತಾ ಅವರು ಮಲ್ಲಗೋಪ್ಪದಿಂದ ಹೇಳಿ, ಯಾವ ಗೀತೆಯನ್ನ ಹಾಡ್ತೀರಾ?
2: ಮೇಡಮ್ ಸ್ನೇಹ ಲೋಕ ಚಿತ್ರದೀಗ. ಮುಂದೆ ಹುಟ್ಟಿರಂತೆ ಇನ್ನು ನಾನು ನೀನು, ನಾನು ನೀನು ಬೇರೆ ಏನು ಬೇರೆ ಎಂದರೆ ಅರ್ಥ ಏನು ಹಾಡೇ ಕೂಗಿ ಒಂದೇ ಹುಟ್ಟಿರಿನಲ್ಲಿ ಇಂದು ಪ್ರೀತಿಯು ಹಾಡಿದ ಪರ್ವ ದಿನ, ಇಂದು ಪ್ರೀತಿಯು ಹಾಡಿದ ಪರ್ವ ದಿನ, ಅದಕ್ಕೇಳಲು ದಕ್ಕಿದ ಪುಣ್ಯ ದಿನ, ಅದು ಬೆಳಕಂತೆ ಮುಟ್ಟಲಾಗದಂತೆ ಬೆಳಗಿಂದಳಂತೆ ಅಪ್ಪಲಾಗದಂತೆ ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯೊಡತಿ ಬ್ರಹ್ಮ ಭಾರಿ ಜಾನ ಜಾನ ನಾರಿ ನಿತ್ತ ಪ್ರೀತಿ ಪ್ರಾಣ ನಾರಿ ನಿತ್ತ ಪ್ರೀತಿಯ ರೂಪ ನೀನೇ ನನ್ನ ಹೃದಯದ ದೀಪ ಭಕ್ತಿ ತೊಳಿ ತಮ್ಮ ನಮ್ಮ ಪ್ರೀತಿ ಜ್ಯೋತಿ ಗಾಳಿ ಅಲ್ಲದ ಮಳೆಯು ಅಲ್ಲ ಭೂಮಿ ಇದರು ಆರೋಗಿಲ್ಲ ಒಂದಿಂದಿ ಕೊರದಂತು ಇನ್ನು ನಾನು ನೀನು ಎಣ್ಣೆಗಾರ ಬೇರೆ ಏನು ಬೇರೆ ಎಂದರೆ ಅರ್ಥ ಇನ್ನು ಚಂದ ಮಾಮ ನೋಡೋ ನಮ್ಮಿಬ್ಬರ ಇನ್ನು ಕಂಡ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸು ಅವರನ್ನು ಹೋಗಿಸು. ಧನ್ಯವಾದಗಳು.
1: ಒಂದೇ ಉಸಿರಲ್ಲಿ ಹಾಡ್ಬಿಟ್ರಿ, ಒಂದೇ ಉಸಿರಂತೆ ನಾನು ನೀನು ಅಂತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗೀತಾ ಅವರೇ. ಹಲೋ ಆಕಾಶವಾಣಿ.
3: ನಮಸ್ತೆ ಮೇಡಮ್.
1: ನಮಸ್ತೆ,
3: ನಾನು ಶ್ಯಾಮ್ ಸುರೇಶ್ ಹಾಲಪ್ಪ ಸರ್ಕಲ್.
1: ಶ್ಯಾಮ್ ಸುರೇಶ್ ಹಾಲಪ್ಪ ಸರ್ಕಲ್ ಇಂದ ಕರೆ ಮಾಡಿದಿರಾ? ಯಾವ ಗೀತೆಯನ್ನು ಹಾಡ್ತೀರಾ?
3: ಚಿರಂಜೀವಿ ಸಿನಿಮಾದ ಹೇಳ್ತೀನಿ.
1: ಹೇಳಿ.
3: ನಿನ್ನ ಕಂಗಳ ಜ್ಯೋತಿಯಾಗುವೆ ನಾನು, ನನ್ನ ಕಣ್ಣಲ್ಲಿ ಜಗವ ಕಾಣುವೆ ನೀನು, ಒಲವು ಕಂಡ ಹೃದಯದಲ್ಲಿ ಇಂದು ಇರುಳಿಲ್ಲ, ಚಿಲುವು ಧರೆಯಲ್ಲ ಚಿಲುವು ಧರೆಯಲ್ಲ, ಗಾಳಿಯು ಬೀಸಿ ತಲೆಯನ್ನು ತೂಗಿ ಆಡುವ ಇದರ ಹೆಸರೇನು, ಆಸರಿಗಾಗಿ ಮರವನ್ನು ಬಳಸಿ ನಿಂತಿಹ ಬಳ್ಳಿ

0: తన్న తన్నలి జగవాతాను వెన్నీను వలవు కంద హృదయగల్లి ఎందు ఇరులిల్లా చెలువు ధరయల్లా చెలువు ధరయల్లా.
1: ಧನ್ಯವಾದಗಳು ಶ್ಯಾಮ್ ಸುರೇಶ್ ಅವರೇ, ಚೆನ್ನಾಗಿ ಹಾಡಿದ್ರಿ.
2: ಥ್ಯಾಂಕ್ ಯು ಮೇಡಮ್, ನಿಮ್ಮ ಮೆಚ್ಚುಗೆ ನಮಗೆ ಒಂದು ಉತ್ಸಾಹ ಮೇಡಮ್.
1: ಖಂಡಿತ, ಹೀಗೆ ಕರೆ ಮಾಡ್ತಾರಿ, ಹೀಗೆ ಹಾಡನ್ನು ಹಾಡ್ತಾರಿ. ಆಯ್ತಾ, ಧನ್ಯವಾದಗಳು. ಹಾಗೆ ಆತ್ಮೀಯ ಕೇಳುಗರೇ, ಕರೆ ಮಾಡಿ, ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನು ಹಾಡಿ. ಕರೆ ಸಿದ್ಧವಾಗಿದೆ. ಯಾರಿದು? ಹಲೋ, ಆಕಾಶವಾಣಿ. ಹಲೋ
3: ಹಲೋ,
1: ಯಾರು ಮಾತಾಡ್ತಿರೋದು? ಗೌರಿ ಬಿದ್ನೂರಿಂದ ಸುರೇಶ್ ಭಟ್ರು. ಹೇಳಿ, ಯಾವ ಗೀತೆಯನ್ನು ಹಾಡ್ತೀರಾ?
3: ಮೌನವು ಚೆನ್ನ, ಮಾತು ಚೆನ್ನ, ನಗುವಾಗ ನೀನು ಚೆನ್ನ, ನೋಡಲು ಚೆನ್ನ, ಹಾಡಲು ಚೆನ್ನ, ನಿನಗಿಂತ ಯಾರಿಲ್ಲ ಚೆನ್ನ. ಸ್ನೇಹಕ್ಕೆ ಸೋತೆ, ಮೋಹಕ್ಕೆ ಸೋತೆ, ಕಂಡಂದು ನಾ ಸೋತು ಹೋದೆ, ಮಾತಿಗೆ ಸೋತೆ, ಪ್ರೀತಿಗೆ ಸೋತೆ, ಸೋಲಲ್ಲು ಗೆಲುವನ್ನು ಕಂಡೆ, ಸೋಲಲ್ಲು ಗೆಲುವನ್ನು ಕಂಡೆ, ಕನಸಲೂ ನೀನೆ, ಮನಸಲೂ ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ, ಒಲಿಗೆ ನಿನ್ನ ಬಿಡೆನು ನಿನ್ನ, ನಿನ್ನ ಎಂದೆಂದಿಗೂ ನಿನ್ನಾನೆಂದೆಂದಿಗೂ.
1: ಧನ್ಯವಾದಗಳು ಸುರೇಶ್ ಭಟ್ರೆ, ಚೆನ್ನಾಗಿ ಹಾಡಿದ್ರಿ.
3: ಆಯ್ತು, ಒಳ್ಳೇದು.

0: ಹಲೋ ಆಕಾಶವಾಣಿ. ಹಲೋ
1: ನಮಸ್ತೆ ಮೇಡಮ್.
0: ನಮಸ್ತೆ,
1: ಮಂಜುಳಾ ಶ್ಯಾಮ್ ಸುರೇಶ್.
0: ಮಂಜುಳಾ ಅವರು ಈಗಷ್ಟು ನಿಮ್ಮನವ್ರು ಆಡಿದ್ರು ಅಲ್ಲ, ಹೇಳಿ ಯಾವ ಗೀತೆ ಹಾಡ್ತೀರಾ ನೀವು?
1: ಕಂಡು ಕಂಡು ನಿನ್ನ ಕೈ ಬಿಡುವುದೇ ಕೃಷ್ಣ ಪುಂಡರಿ ಕಾಶ್ಯ ಶ್ರೀ ಪುರುಷೋತ್ತಮ ದೇವಾ. ಕಂಡು ಕಂಡು ನಿನ್ನ ಕೈ ಬಿಡುವುದೇ ಕೃಷ್ಣ, ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ, ನಿಂದೆಯಲ್ಲಿ ನೊಂದೆನೆ ನೀರಜಾಕ್ಷ, ತಂದೆ ತಾಯಿಯು ನೀನೆ ಬಂಧುಗಳಾಗವು ನೀನೆ, ಎಂದೆಂದಿಗೂ ನಿನ್ನ ನಂಬಿದೆನು ಶ್ರೀ ಕೃಷ್ಣ. ಕಂಡು ಕಂಡು ನೀಡುವುದೇ ಕೃಷ್ಣ, ಭಕ್ತವತ್ಸಲ ನಿಮ್ಮ ಬಿರುದು ಹೊತ್ತಾನು, ಭಕ್ತರಾದೀನ ಇರಬೇಡವೇ ಮುಕ್ತಿದಾಯಕ ನೀನು. ಕೊನ್ನೂರು ಪುರವಾಸ ಶತಗುರು ಪುರಂದರ ವಿಠಲ ಶ್ರೀ ಕೃಷ್ಣ, ಕಂಡು ಕಂಡು ನೀನ್ನ ಕೈ ಬಿಡುವುದೇ ಕೃಷ್ಣ. ಥ್ಯಾಂಕ್ ಯು ಮೇಡಮ್.
0: ಧನ್ಯವಾದಗಳು, ಸುಂದರವಾಗಿತ್ತು ಗೀತೆ. ಹಲೋ ಆಕಾಶವಾಣಿ.
2: ಹಲೋ.
0: ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನಮಸ್ತೆ ಮೇಡಮ್, ಮಂಜುಳಾ ಜನಾಪುರ.
0: ಮಂಜುಳಾ ಅವರು ಜನಾಪುರದಿಂದ ಕರೆ ಮಾಡಿದ್ದೀರಾ, ಹೇಳಿ ಯಾವ ಗೀತೆಯನ್ನು ಹೇಳ್ತೀರಾ? ತುಂಬಾ ಮೆಚ್ಚಿನ ಗೀತೆಗಳಿದೆ, ಅದ್ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಂಡು ಹೇಳ್ಬಿಡಿ.

0: ಕೇಳಿ. ಧನ್ಯವಾದ.
1: ಧನ್ಯವಾದಗಳು ಮಂಜುಳ ಅವರೇ.
0: ಧನ್ಯವಾದ.
1: ಹಾಗೆ ಆತ್ಮೀಯ ಕೇಳಿದ್ರೆ ಕರೆ ಮಾಡಿ, ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನು ಹಾಡಿ. ಕರೆ ಸಿದ್ಧವಾಗಿದೆ. ಯಾರಿದು? ಹಲೋ ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡ್ತಿರೋದು?
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಸಿದ್ದರಾಮಯ್ಯ?
2: ಸುಬ್ರಹ್ಮಣ್ಯ ಜಯಂತ್.
1: ಸುಬ್ರಹ್ಮಣ್ಯ ಜಯ, ಯಾವ ಹೇಳಿ, ಯಾವ ಗೀತೆಯನ್ನು ಹಾಡ್ತೀರಾ?
2: ನಮ್ಗೆ ಇಷ್ಟವಾದಂತ ಗೀತೆನ ಮೇಡಮ್.
1: ಹಾ ಹೌದು ಹೌದು, ನಿಮ್ಗೆ ಇಷ್ಟವಾದ ಚಲನಚಿತ್ರ ಗೀತೆ.
2: ಈಗ ಇದಾಗ್ರೆ ಹಂಗೆ ಕನೆಕ್ಷನ್
1: ಹೇಳಿ.
2: ಸರಿ ಮೇಡಮ್, ನಾನ್ ಕನಸುಗಾರದೆ ಒಂದ್ ಚಿತ್ರ ಗೀತೆ ತಗೊಂಡಿದ್ದೀನಿ
1: ಹೇಳಿ.
2: ಓಂ ನಮಃ ಓ ಪ್ರೇಮ ಒಂದಾಗಿತ್ತೆ, ಓ ಪ್ರೇಮ ಒಂದ್ ಕೊಡದ ಒಳಗೆ ಎಷ್ಟು ಹನಿದೆ ಹೇಳು, ಒಂದು ಹೃದಯದ ಒಳಗೆ ಎಷ್ಟು

ನಿನ್ನೊಳಗೆ ಪ್ರೀತಿ ಮುತ್ತು ಗೊತ್ತೇ ಆಗದೆ ಮನಸ್ಸು ತೆರೆಯಿತು. ಜೇನ ಗೂಡಿನಲ್ಲಿ ಜೇನ ಮುತ್ತು ಎಲೆಯ ಗೂಡಿನಲ್ಲಿ ಪ್ರಾಣವಿತ್ತು ಹತ್ತು ಕರೆಯದೆ ಸೊಗಸು ಬೆರೆಯಿತ್ತು. ಪರಿಚಯವಿಲ್ಲದೆ ಓದರೂ ಕರೆಯುವುದು ಈ ಪ್ರೇಮ, ಅನುಭವವಿಲ್ಲದೆ ಓದರೂ ಅರಳುವುದೇ ಪ್ರೇಮ, ಅತಿಶಯ ಆರಂಭವೇನ.

0: ಧನ್ಯವಾದಗಳು ಸುಬ್ರಹ್ಮಣ್ಯ ಅವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ.
1: ಮೇಡಮ್ ಗೀತೆ ಕೂಡ ಇದೆ, ಅದ್ಭುತವಾಗಿದೆ. ಸಾಹಿತ್ಯ ಇದೆ, ಸಾಲಗಳು ಸಾಹಿತ್ಯನೇ ಆತರಲ್ಲ ಮೇಡಮ್.
0: ಹಾ ಹೌದು, ಖಂಡಿತವಾಗಿ. ಧನ್ಯವಾದಗಳು, ಧನ್ಯವಾದ. ಹಲೋ ಆಕಾಶವಾಣಿ.
2: ಹಲೋ, ನಮಸ್ಕಾರಗಳು.
0: ನಮಸ್ಕಾರಗಳು, ಹೇಳಿ.
2: ಸತೀಶ್ ಕುಮಾರ್ ಮೇಡಮ್, ಸಾಲಿಗ್ರಾಮ ಉಡುಪಿ.
0: ಸತೀಶ್ ಕುಮಾರ್ ಅವರು ಸಾಲಿಗ್ರಾಮ ಉಡುಪಿಯಿಂದ ಕರೆ ಮಾಡಿದೀರಾ?
2: ಹೌದು,
0: ಹೇಳಿ, ಯಾವ ಗೀತೆಯನ್ನ ಹಾಡ್ತೀರಾ?
2: ನಾವು ಇವತ್ತು ಒಂದು ಸ್ವಲ್ಪ ನ್ಯೂ ಸಾಂಗ್ ಹಾಡೋಣ.
0: ಹೇಳಿ.
2: ಕುನಾಲ್ ಗಾಂಜಾವಾಲ ಹಾಡಿದ್ದು, ಮೆರವಣಿಗೆ ಫಿಲ್ಮ್ ಇದು. ಅವರು ನಮ್ಮ 2 ವರ್ಷ ಕೆಳಗೆ ನಮ್ಮ ಬೀಚ್ ಫೆಸ್ಟಿವಲ್ ಗೆ ಬಂದಿದ್ರು ಉಡುಪಿಯಲ್ಲಿ. ಅವರನ್ನು ಮಾತಾಡಿಸಿದ್ದೆ. ಕನ್ನಡ ಬರಲ್ಲ, ಆದ್ರೂ ಕನ್ನಡ ಹಾಡನ್ನು ಅಷ್ಟು ಫ್ಯಾನ್ಸಿ ಆಗಿ ಹಾಡ್ತಾರೆ.
0: ಹೌದು, ತುಂಬಾ ಚೆನ್ನಾಗಿ ಹಾಡ್ತಾರಲ್ಲ ಅವರು.
2: ಹೌದು, ಕನ್ನಡದವರು ನಾಚಬೇಕು ಅಂತ ಹಾಡ್ತಾರೆ.
0: ಹೌದು,
2: ಅದು ಒಂದು ಸಾಂಗ್ ಹಾಡುವಂತ ಟ್ರೈ ಮಾಡುವ.
0: ಆಯ್ತು, ಹಾಡಿ.
2: ಮೆರವಣಿಗೆ ಫಿಲ್ಮ್. ನನ್ನಲ್ಲು ಇದೆಯ ಎನ್ನುವ ಶಂಕೆಯು ಮೂಡುತ್ತಿದೆ, ಅಂದದ ಅಂಜಿಕೆ ಕಾಡುತ್ತಿದೆ. ನನ್ನಲ್ಲವೇ ನನ್ನಲ್ಲವೇ ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ
1: ಚಂದಟಿ ನಗು ತಲಿದೆ ಮುಟ್ಟು ಹಾದರೆ ನಾಚಿಕೆಯಲ್ಲಿ ಅಲೆಯಲಿ ಸರಿಯುತ್ತಿದೆ ಬೆಲ್ಲಗೆ ಬೆಲ್ಲದ ಹಾಗೆ ಕಲ್ಲದೆ ಕರಗುತ್ತಿದೆ ಮುಳ್ಳಿನ ಮನದ ಮಂಟಪದಲ್ಲಿಗೆ ಅರಳುತ್ತಿದೆ ನನ್ನಲ್ಲದೆ ನನ್ನಲ್ಲದೆ ಹೀಗೊಂದು ಹೃದಯ ನನ್ನಲ್ಲೂ ಇದೆಯ ಎನ್ನುವ ಶಂಕೆಯು ಮೂಡುತ್ತಿದೆ ಅಂದದ ಅಂಜಿಕೆ ಕಾಡುತ್ತಿದೆ ನನ್ನಲ್ಲವೆ ನನ್ನಲ್ಲವೆ
0: ಧನ್ಯವಾದಗಳು ಸತೀಶ್ ಕುಮಾರ್ ಅವರೇ. ಹಾಗೆ ತುಂಬಾ ಜನ ಆತ್ಮೀಯ ಕೇಳುಗರು ಕರೆ ಮಾಡಿ ಅವರ ಮೆಚ್ಚಿನ ಗೀತೆಗಳನ್ನ ಎಷ್ಟು ಸಂತೋಷದಿಂದ ಹಾಡ್ತಾ ಇದ್ದಾರೆ, ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಗೀತೆಯನ್ನ ಹಾಡಿ. ಹಲೋ ಆಕಾಶವಾಣಿ.
3: ಹಲೋ ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ಶಿವಮೊಗ್ಗದಿಂದ ಶಾಂತಾ ಧಾವಸ್ಕರ್ ಅಂತ.
0: ಶಿವಮೊಗ್ಗದಿಂದ ಶಾಂತಾ ಧಾವಸ್ಕರ್, ಹೇಳಿ ಯಾವ ಗೀತೆಯನ್ನು ಹೇಳ್ತೀರಾ?
3: ಒಂದು ಚಿತ್ರಗೀತೆ.
0: ಇದೆ ಯಾವ ಫಿಲ್ಮ್ ಹೇಳಿ? ಹೇಳಿ ಹೇಳಿ.
3: ಅಚ್ಚ ಮಲ್ಲಿಗೆ ಹೂ ಬಿಚ್ಚಿ ಹೋ ಮಲ್ಲಯ್ಯ

0: ನಟರ ಕೇಳಯ್ಯ ಅಚ್ಚ ಮಲ್ಲಿಗೆ ಹೂ ತುಂಗಭದ್ರೆ ನಾಡಿನಲ್ಲಿ ನಾಡೈತೋಕೆ
1: ಹಲೋ ಹಲೋ ಕುಕ್ಕರ್ ಕಟ್ ಆಗಿದೆ ಹಲೋ
2: ಹಲೋ
1: ಹಲೋ ನಮಸ್ತೆ ಯಾರು ಮಾತಾಡ್ತಿರೋದು
2: ನಮಸ್ತೆ ಮೇಡಮ್

0: ಹಲೋ ನಮಸ್ತೆ.
1: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
0: ಮೇಡಮ್, ನಾನು ಸಿಟಿ ಚಂದ್ರಶೇಖರ್, ಸಿ ಜೋರನಹಳ್ಳಿ, ಮಳೆಸ್ಪುರ ತಾಲೂಕು, ಕಾರ್ಕಳ ಜಿಲ್ಲೆ.
1: ಹಾ ಹೇಳಿ ಚಂದ್ರಶೇಖರ್ ಅವರೇ.
0: ಹಾಡಲ್ಲ
1: ಹೌದು, ನಿಮ್ಮ ಮೆಚ್ಚಿನ ಗೀತೆನ ನೀವೇ ಹಾಡ್ಬೋದು.
0: ನನ್ನದು ಅಪರೂಪದ ಹಾಡು ಹೇಳ್ತೀನಿ ಮೇಡಮ್.
1: ಹೇಳಿ.
0: ಚಿತ್ರ ಚಿರಂಜೀವಿ ಅಂತ, ಅದು ಗಾಯಕ ಬಾಲಕೃಷ್ಣ ಅಂತ ಹೇಳಿದ್ರದು. ಅದು ಹೇಳ್ತೀನಿ ಹೇಳ್ತೇನೆ, ಶುರು ಮಾಡೋಣ?
1: ಮಾಡಿ.
0: ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ, ನನ್ನ ರಾಜ ರೋಜ ಹಂಗೆ ನಕ್ಕ ಹೀಗೆ ಯಾವತ್ತು, ಅಹನಕ್ಕ ಹೀಗೆ ಯಾವತ್ತು. ತೋಟದಾಗೆ ಹೂವ ಕಂಡೆ, ಹೂವ ಒಳಗೆ ನಿನ್ನ ಕಂಡೆ, ನನ್ನ ರಾಜ ರೋಜ ಹಂಗೆ ನಕ್ಕ ಹೀಗೆ ಯಾವತ್ತು, ಅಹನಕ್ಕ ಹೀಗೆ ಯಾವತ್ತು. ತಾಯಿ ಕಷ್ಟ ಬರಲ್ಲ ಮೇಡಮ್, ಅಪರೂಪದ ಹಾಡದು.
1: ಅಪರೂಪದ ಹಾಡನ್ನು ನೀವು ಹಾಡ್ಬಿಟ್ರಿ ಇವಾಗ.
0: ಚಿರಂಜೀವಿ ಫಿಲಮ್ ಮೇಡಮ್ ಅದು. ಗಾಯಕರು ಬಾಲಕೃಷ್ಣ ಅಂತ ಅವರು. ಅವರು ಇನ್ನೊಂದು ಹಾಡಿದ್ದಾರೆ ತ್ರಿವೇಣಿ ಅಂತ. ತ್ರಿವೇಣಿಯಲ್ಲಿ ನೀನಾ ಭಗವಂತ ಅಂತ ಇದೆ ನೋಡಿ.
1: ನೀನಾ ಭಗವಂತ, ಅದು ತುಂಬಾ ಚೆನ್ನಾಗಿದೆ. ಹೌದು,
0: ಅದರಿಂದ ವಿಶೇಷವಾದ ಹಾಡು ಹಾಡೋಣ ಅಂತ.
1: ಧನ್ಯವಾದಗಳು ಕರೆ ಮಾಡಿ ಹಾಡಿದ್ದಕ್ಕೆ ಸಿಟಿ ಚಂದ್ರಶೇಖರ್ ಅವರೇ.
0: ಧನ್ಯವಾದಗಳು.
1: ಧನ್ಯವಾದ.

0: ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು? ಏನೇಳಿ? ಮಲ್ಲಿಕಾರ್ಜುನ್ ಅವರು. ಹೇಳಿ, ಯಾವ ಗೀತೆಯನ್ನು ಹಾಡ್ತೀರಾ? ಹೇಳಿ.
1: ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು ಏನೇ ಬರಲಿ, ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವುದು, ಎಂದು ನಗುವುದು ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಗುಡಿಸಲೇ ಆಗಲಿ, ಅರಮನೆಯಾಗಲಿ, ಆಟ ನಿಲ್ಲದು. ಹಿರಿಯರ ಇರಲಿ, ಕಿರಿಯರು ಬರಲಿ, ಭೇದ ತೋರದು. ಕಷ್ಟವೋ ಸುಖವೋ ಅಳುತ್ತದೆ ಆಡಿ ತೂಗುತ್ತಿರುವುದು, ಆಡಿ ತೂಗುತ್ತಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಆಡಿಸಿದಾತ ಬೇಸರ ಮೂಡಿ ಆತ ಮುಗಿಸಿದ. ಸೂತ್ರವಾರಿದ ಗೊಂಬೆಯ ಕಥೆಯ ಮಣ್ಣಾಗಿಸಿದ. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು.
2: ಬೇರೆ ಅವಕಾಶ
0: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಧನ್ಯವಾದ ಮಲ್ಲಿಕಾರ್ಜುನ್ ಅವರೇ. ಹಲೋ, ಕರೆ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 0828282 ಎಸ್ಟಿಡಿ ಕೋಡ್ ಸಂಖ್ಯೆ ಆಗಿದೆ. ಹಾಗೆ ದೂರವಾಣಿ ಸಂಖ್ಯೆ 200704. ಕರೆಸಿದ್ವಾಗಿದೆ. ಯಾರಿದು? ಹಲೋ ಆಕಾಶವಾಣಿ.
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
3: ಪಲ್ಲವಿ ಅಂತ, ಶಿವಮೊಗ್ಗದಿಂದ.
0: ಪಲ್ಲವಿ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದೀರಾ, ಹೇಳಿ. ಯಾವ ಗೀತೆಯನ್ನು ಹಾಡ್ತೀರಾ? ಹೇಳಿ.
3: ನಗುವ ನಯನ ಮಧುರ ಮೌನ,

Meeting I am the yard,

ಧನ್ಯವಾದಗಳು ಪಲ್ಲವಿ ಅವರೇ, ಸೊಗಸಾಗಿ ಹಾಡಿದ್ವಿ, ಧನ್ಯವಾದ. ಆತ್ಮೀಯ ಕೇಳುಗರಿ, ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಗಳನ್ನು ತುಂಬ ಸುಂದರವಾಗಿ ಹಾಡ್ತಾ ಇದ್ದೀರಾ, ಒಬ್ಬರಿಗಿಂತ ಒಬ್ಬರು ಸುಂದರವಾಗಿ ಹಾಡ್ತಾ ಇದ್ದೀರಾ. ಹಾಗೆ ಯಾರು ಕರೆ ಮಾಡಿ, ನಮ್ಮ ದೂರವಾಣಿ ಸಂಖ್ಯೆ ಸ್ಟಡಿ ಕೋಡ್ ಸಂಖ್ಯೆ 0828 82, ಹಾಗೆ ದೂರವಾಣಿ ಸಂಖ್ಯೆ 200074 ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನು ಹಾಡಿ.

0: ಹಲೋ ಆಕಾಶವಾಣಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ತರೀಕೆರೆಯಿಂದ ಶೋಭಾ ರವಿಕುಮಾರ್ ಮೇಡಮ್.
0: ತರೀಕೆರೆಯಿಂದ ಶೋಭಾ ರವಿಕುಮಾರ್ ಅವರು, ಹೇಳಿ.
1: ಯಾವ
0: ಗೀತೆ ಹಾಡ್ತೀರಾ?
1: ನಾಗಮಂಡಲ ಫಿಲಂ ಇಂದ ಮೇಡಮ್. ಈ ಹಸಿರು ಸೀರೆಯಲ್ಲಿ.
0: ತುಂಬಾ ಚೆನ್ನಾಗಿದೆ, ಹೇಳಿ. ಧನ್ಯವಾದಗಳು ಶೋಭಾ ರವಿಕುಮಾರ್ ಅವರೇ, ಕರೆ ಮಾಡಿ ಹಾಡಿದ್ರಿ. ಧನ್ಯವಾದ.
1: ಥ್ಯಾಂಕ್ ಯು ಮೇಡಮ್.

ಆತ್ಮೀಯ ಕೇಳುಗರು ಕರೆ ಮಾಡಿ ಹಾಡನ್ನು ಹಾಡ್ತಾ ಇದ್ದಾರೆ. ಹಾಗೆ ಕರೆ ಮಾಡಲಿಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಹೇಗಿದೆ? ಎಸ್ಟಿಡಿ ಕೋಡ್ ಸಂಖ್ಯೆ 08282. ಹಾಗೆ ದೂರವಾಣಿ ಸಂಖ್ಯೆ 2007704ಕ್ಕೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಹಾಡಿ, ಚಲನಚಿತ್ರ ಗೀತೆಯನ್ನು.

हेलो आकाशवाणी, हेलो हेलो हेलो, ಮಾತಾಡಿ. ಯಾರು ಮಾತಾಡ್ತಿರೋದು? ನನ್ನ ಧ್ವನಿ ನನಗೆ ಕೇಳಿಸ್ತದೆ. ಹಲೋ ಹಲೋ, ನಮಸ್ತೆ. ಯಾರು? ಶಿವಾನಂದಪ್ಪ ಅವರು ಕರೆ ಮಾಡ್ತಾ ಇದ್ದೀರಾ? ಹೇಳಿ, ಯಾವ ಗೀತೆನ ಹಾಡ್ತೀರಾ ಸರ್? ದುಂಬಿಯ ಹಾಡಿನ ಜೈಕಾರದಲ್ಲಿ ಸುತಿಹ. ಧನ್ಯವಾದಗಳು.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಏನು, ಅನುಷಾನಾ? ಅನುಷಾ ಅವರೇ ಹೇಳಿ, ಯಾವ ಗೀತೆಯನ್ನು ಹಾಡ್ತೀರಾ?
1: ಪರಮಾತ್ಮ.
0: ಪರಮಾತ್ಮ ಚಿತ್ರದ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು. ಹೇಳಿ.
1: ಹರಿಯುವ ಮುನ್ನವೇ ಪರಿಚಿತನಾಗಲಿ, ಹೇಗೆ ಮುನ್ನವೇ ಇದಕ್ಕಿಂತ ಸಿಗಬಾರದಿತ್ತ ನೀನು, ನಿನ್ನಾದರೂ ಕೂಡಿಟ್ಟುಕೋ ನೀ ನನ್ನನ್ನು. ಕರೆಯುವ ಮುನ್ನವೇ ಪರವಶನಾದನು, ಕರೆಯುವ ಮುನ್ನವೇ ಪರಿಚಿತನಾಗಲಿ, ಹೇಗೆ ಅವೇ ನಿನ್ನ ಕಣ್ಣಿಗಂತ ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇರೆ ಪ್ರೇಮಯೋಗಿ ಆಗಲು. ಹೂವನು ನನಗೆ ಧನ್ಯವಾದ.
0: ಧನ್ಯವಾದಗಳು ಅನುಷಾ ಅವರೇ, ಚೆನ್ನಾಗಿ ಹಾಡಿದ್ರಿ.
1: ಧನ್ಯವಾದ.
0: ಕರೆ ಮಾಡಿ ನಾ 5 ನಿಮಿಷಗಳ ಕಾಲಾವಕಾಶ ಇದೆ. ಕರೆ ಮಾಡಿ ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಯನ್ನ ಹಾಡಿ. ಹಲೋ ಆಕಾಶವಾಣಿ.
2: ಹಲೋ ನಮಸ್ಕಾರ, ನಾವು ಮುರಳಿಧರ ಶಿವಮೊಗ್ಗ.
0: ಮುರಳಿಧರ ಅವರ ಶಿವಮೊಗ್ಗದಿಂದ ಹೇಳಿ.
2: ಕುಲದಲ್ಲಿ ಮೇಲಾಗುತ್ತೆ ಹುಟ್ಟಪ್ಪ, ಮಸಲ್ಲಿ ಕೀಳ ಹುಟ್ಟು
0: ಹುಟ್ಟು ಸಾಯುವ ಮನುಷ್ಯ ಮನುಷ್ಯನ ಮಧ್ಯೆ ಮೇಲೆ ಯಾವುದು ಕೇಳಿ ಯಾವುದು ಹೇಳಿ. ನಾನೇ ಹೇಳ್ಬೇಕಾ? ಇಲ್ಲ ನೀವ್ ಮಾಡಿ ಈಗ ಹೇಳಿದ್ರಲ್ಲ, ಹೇಳಿ ಕಂಟಿನ್ಯೂ ಮಾಡ್ಬಿಡಿ.
2: ಧನ್ಯವಾದಗಳು.
0: ಧನ್ಯವಾದಗಳು ಮುರಳಿಧರ ಅವರೇ. ಕರೆ ಮಾಡಿ ಇನ್ನು 4 ನಿಮಿಷಗಳ ಕಾಲಾವಕಾಶ ಇದೆ. ಯಾರಿಗೆ ಕರೆ ಸಿಗತ್ತೆ, ಯಾರು ಹಾಡನ್ನು ಹಾಡ್ತೀರಾ? ಹಲೋ ಆಕಾಶವಾಣಿ.

0: ಕಾರ್ಯಕ್ರಮದ ಹಲೋ
1: ನಮಸ್ಕಾರ ಮೇಡಮ್.
0: ನಮಸ್ಕಾರ ಸರ್, ಯಾರು ಮಾತಾಡ್ತಿರೋದು?
1: ನನ್ನ ಹೆಸರು ರವಿಕುಮಾರ್ ಅಂತ, ತರೀಕೆರೆಯಿಂದಾನೆ.
0: ರವಿಕುಮಾರ್ ಅವರಾ?
1: ಹೌದು ಮೇಡಮ್.
0: ತರೀಕೆರೆಯಿಂದ ಕರೆ ಮಾಡ್ತಾ ಇದ್ದೀರಿ
1: ಮೇಡಮ್.
0: ಹೇಳಿ.
1: ಒಂದು ಸಾಂಗ್ ಹಾಡ್ತೀನಿ ಮೇಡಮ್.
0: ಹೇಳಿ.
1: ಸಿದ್ಲಿಂಗು ಮೂವಿಯಿಂದ. ಎಲ್ಲೆಲ್ಲೂ ಓಡುವ ಮನಸ್ಸೆ, ಯಾಕಿಂತ ಹುಚ್ಚುಚ್ಚುವರತೆ, ಇಲ್ಲದ ಸಲ್ಲದ ತರವೇ, ಓದಲ್ಲಿ ಬನ್ನಲ್ಲಿ ತರವೇ, ಅರುಷವ ಮುಂದಿಡುವೆ, ವ್ಯಸನವ ಬೆಂಬಿಡುವೆ, ಬಂದರೂ ಹಳುವು ನಗಿಸಿ ನಲಿವ ಮನಸ್ಸೆ, ಎಲ್ಲೆಲ್ಲೂ ಓಡುವ ಮನಸ್ಸೆ, ಯಾಕಿಂತ ಚುಚ್ಚು ಹರಸೆ.
0: ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ರವಿಕುಮಾರ್ ಅವರೇ. ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ. ಯಾರು ಕರೆ ಮಾಡ್ತೀರಾ ಕಾರ್ಯಕ್ರಮದ ಕಡೆಯ ಕರೆ? ಯಾರದು ಕರೆ ಮಾಡಿ, ಗೀತೆಯನ್ನು ಹಾಡಿ. ಇದು ಕಾರ್ಯಕ್ರಮದ ಕಡೆಯ ಕರೆ. ಹಲೋ.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಮಸ್ತೆ, ಶಾರದಾ ಹೋಂಗಾರ್ಡ್.
0: ಶಾರದಾ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
1: ಭದ್ರಾವತಿ ಉಜನಿಪುರದಿಂದ. ಮ್ಯಾಮ್,
0: ಭದ್ರಾವತಿ ಉಜನಿಪುರದಿಂದ ಕರೆ ಮಾಡ್ತಾ ಇದ್ದೀರಾ, ಹೇಳಿ, ಯಾವ ಗೀತೆಯನ್ನು ಹಾಡ್ತೀರಾ?
1: ಆಟೋಗ್ರಾಫಿ ನಮಗೆ ಹರಳಿದ ಹೂಗಳೇ.
0: ಹಾ ಹೇಳಿ.
1: ಹರಳಿದ ಹೂಗಳೇ ಬಾಳೊಂದು ಹೋರಾಟ
0: ಧನ್ಯವಾದಗಳು. ಕಾರ್ಯಕ್ರಮದ ಕಡೆಯ ಕರೆಯಾಗಿದೆ ನಿಮ್ದು ಶಾರದಾ ಅವರೇ, ಧನ್ಯವಾದಗಳು. ಹಾಗೆ ಇದುವರೆಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಆತ್ಮೀಯ ಕೇಳುಗರೆಲ್ಲ ಕರೆ ಮಾಡಿ ಅವರ ಮೆಚ್ಚಿನ ಚಲನಚಿತ್ರ ಗೀತೆಗಳನ್ನು ಹಾಡಿದ್ರು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಟ್ಟಿಗಿದ್ದು ಪ್ರತಿಮಾ ಎಚ್ ಎಸ್. ಹಾಗೆಯೇ ಇಂದಿನ ಈ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಿಮ್ಮ ಮೆಚ್ಚಿನ ಚಲನಚಿತ್ರ ಗೀತೆಗಳನ್ನು ತುಂಬ ಸೊಗಸಾಗಿ ಹಾಡಿದ್ರಿ. ಹಾಗೆ ಆತ್ಮೀಯ ಕೇಳುಗರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು. ಹಾಗೆ ಮುಂದಿನ ಕಾರ್ಯಕ್ರಮಕ್ಕೆ ಮುಂದಾಗೋಣ. ಧನ್ಯವಾದಗಳು.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಮಿಕ್ಸ್ ಮೆಲುಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಜನಮದ ಜೋಡಿ ಚಿತ್ರದ ಗೀತೆ, ಹಾಡಿದರೆ ಶಿವರಾಜ್ ಕುಮಾರ್ ಮತ್ತು ಮಂಜುಳಾ ಗುರುರಾಜ್.

ಉದಿತ್ ನಾರಾಯಣ್ ಮತ್ತು ಅನುರಾಧ ಪೋಡ್ವಾಲ್ ಅವರ ಜೋಡಿ ಸ್ವರದಲ್ಲಿ ಪೇಟಾ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಇನ್ನು ಮುಂದೆ ಕೇಳಿ, ಹಳ್ಳಿ ಮೇಸ್ಟ್ರು ಚಿತ್ರದ ಗೀತೆ ಹಾಡಿದ್ದಾರೆ ಕೆ ಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ.

ಅನುರಾಧ ಪೌಡ್ವಾಲ್ ಅವರ ಸ್ವರದಲ್ಲಿ ದಿಲ್ ಮೇರಾ ದಡ್ಕಂತೀರಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಗೆ ಮುಂದಿನ ಗೀತೆ ಪ್ರಸಾರ ಮಾಡ್ಲಿಕ್ಕಿಂತ ಮುಂಚೆ ವಾಟ್ಸ್ಆಪ್ ಸಂದೇಶಗಳು ಬಂದಿದೆ. ನೋಡೋದಾದ್ರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ನಮಸ್ತೆ ಪ್ರತಿಮಾ ಮೇಡಮ್, ಮಿಕ್ಸ್ ಮೆಲೋಡಿಯಲ್ಲಿ ಒಳ್ಳೊಳ್ಳೆಯ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಕೇಳಲು ತುಂಬಾ ಖುಷಿ ಆಗ್ತಾ ಇದೆ. ಜನುಮದ ಜೋಡಿ, ಬೇಟ, ಸ್ನೇಹಲೋಕ ಚಿತ್ರದ ಹಾಡುಗಳು ತುಂಬಾ ಸೊಗಸಾಗಿದ್ವು, ಕೇಳ್ತಾ ಇದ್ದೇವೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಈಗ ಕಾರ್ಯಕ್ರಮ ಕೇಳ್ತಾ ಇರಿ. ಹಾಗೆ ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ಈಗ ಪ್ರಸಾರವಾಗುತ್ತಿರುವ ಕನ್ನಡ ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಸಾಂಗ್ಸ್, ನಿಮ್ಮ ಆಯ್ಕೆಯೇ ತುಂಬಾ ಇಷ್ಟ ಆಯ್ತು, ಪ್ರಸಾರಕ್ಕೆ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಮಿಕ್ಸ್ ಮೆಲುಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮಿಲನ ಚಿತ್ರದ ಗೀತೆ, ಹಾಡಿದರೆ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್.

ಮಿನ್ಮಿನಿಯವರ ಸ್ವರದಲ್ಲಿ ರೋಜಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಹಾಗೆ ಇನ್ನು ಮುಂದೆ ಕೇಳಿ ಯುಗ ಪುರುಷ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ.

प्रभु।

ಇದುವರೆಗೆ ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 101.4 ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಟೋನಿ ಚಿತ್ರದ ಗೀತೆ, ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಗಳು ತ್ರಿಶೂಲ ಚಿತ್ರದಿಂದ ಆಯ್ದ ಗೀತೆಗಳನ್ನು ಕೇಳೋಣ. ನೀವೀಗ ಕೇಳುವ ಗೀತೆಗೆ ಧ್ವನಿಯಾಗಿದ್ದಾರೆ ಮಂಜುಳಾ.

ದಿವಿಲಾನ್ ಚಿತ್ರಕ್ಕೆಂದು ಶ್ರೇಯಾ ಘೋಷಾಲ್ ಮತ್ತು ಪ್ರೇಮ್ ಹಾಡಿರುವ ಗೀತೆಯನ್ನ ಕೇಳೋಣ. ಗೀತೆಗೆ ಸಂಗೀತ ಅರ್ಜುನ್ ಜನ್ಯ ಅವರದು, ಸಾಹಿತ್ಯ ಪ್ರೇಮ್ ಅವರದು.

ಕೇಳುಗರೇ, ನೀವೀಗ ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 675 ಕಿಲೋ ಹರ್ಟ್ಸ್ಗಳಲ್ಲಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಚಿತ್ರಗೀತೆಗಳನ್ನು ಆರಂಭದ ಗೀತೆ ನಿಮಗಾಗಿ ಎಸ್ ಜಾನಕಿ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಸ್ವರಗಳಲ್ಲಿ ಕೇಳೋಣ. ತಾಯಿಯ ಭಾಗ್ಯ ಚಿತ್ರದ ತಾಳಿಯ ಭಾಗ್ಯ ಚಿತ್ರದ ಗೀತೆಯನ್ನು ಗೀತೆಗೆ ಸಂಗೀತ ಸತ್ಯಂ ಅವರದು, ಗೀತ ಸಾಹಿತಿ ಜೀವುದಯ ಶಂಕರ್.

ಕಾರ್ಯಕ್ರಮದ ಮಧ್ಯದಲ್ಲಿ ಗೀತೆಗಳನ್ನ ಕೇಳ್ತಾ ಒಂದು ಪ್ರಶ್ನೆ ನಿಮಗಾಗಿ, ಒಂದರ ಜೊತೆ ಮತ್ತೊಂದು, ಎರಡೂ ಸಂಬಂಧಪಟ್ಟಿರದೆ ಒಂದೇ ಪ್ರಶ್ನೆಗೆ. ಹಾಗಾಗಿ ಈ ಪ್ರಶ್ನೆಗಳು ನಿಮಗಾಗಿ. ಅಂಡಮಾನ್ ಮತ್ತು ನಿಕೋಬಾರ್ ಎರಡು ಗಿನ್ನಿಸ್ ವಿಶ್ವ ದಾಖಲೆಗಳನ್ನ ಮಾಡ್ತಲ್ವಾ ಇತ್ತೀಚೆಗೆ, ಮೇ 2026 ಇದೇ ವರ್ಷ ಮೇ ತಿಂಗಳಲ್ಲಿ. ಆ ವಿಶ್ವ ದಾಖಲೆಗಳು ಯಾವುದು ಅಂತ ಕೇಳುಗರೆ ಟೈಪ್ ಮಾಡಿ ಕಳಿಸ್ಬೋದಾ? ನೀವು ಕಳಿಸೋದಕ್ಕೆ ನಮ್ಮ ಭದ್ರಾವತಿ ವಾಟ್ಸಪ್ ಸಂಖ್ಯೆ. ಯಾಕೆ ಪದೇ ಪದೇ ಹೇಳೋದು ಅಂದರೆ, ಬೇರೆ ಬೇರೆ ವಾಟ್ಸಪ್ ಸಂಖ್ಯೆಗಳಿಗೆ ಸಂದೇಶಗಳು ಹೋಗ್ತಾ ಇರತ್ತೆ, ಹಾಗಾಗಿ ನನ್ನ ಹೆಸರನ್ನು ಓದಲಿಲ್ಲ ಅಂತ ನೀವ್ಯಾರು ಅನ್ಯತಾ ಭಾವಿಸ್ಬಾರ್ದು ಅನ್ನೋ ಕಾರಣಕ್ಕಾಗಿ 9481527260 ಸಂದೇಶಗಳು ಬರಲಿ. ಆ ಪ್ರಶ್ನೆ ಮತ್ತೊಮ್ಮೆ ನಿಮಗಾಗಿ, ಅಂಡಮಾನ್ ಮತ್ತು ನಿಕೋಬಾರ್ ಎರಡು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಇದೇ ಕಳೆದ ಮೇ ತಿಂಗಳಿನಲ್ಲಿ ಮಾಡ್ತು, ಅದು ಯಾವ್ದ್ಯಾವುದು ಅನ್ನೋದು ನಿಮಗಾಗಿ ಪ್ರಶ್ನೆ. ನಿಧಾನವಾಗಿನೇ ಬರಲಿ ಉತ್ತರಗಳು ಅಂತ ಹೇಳ್ತಾ, ಯಾಕಂದರೆ ಗೀತೆಗಳು ಪ್ರಸಾರ ಆಗ್ತಾ ಇರುತ್ತೆ. ಮಧ್ಯದಲ್ಲಿ ಕೂಡ ಕಾರ್ಯಕ್ರಮಕ್ಕೆ ಈಗ ಜಾಯ್ನ್ ಆದೆ ನಾನು, ನನಗೆ ಪ್ರಶ್ನೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ, ಒಂದು ಗೀತೆಯ ನಂತರದಲ್ಲಿ ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳೋಣ. ಜಾಯ್ನ ಈಗೆಲ್ಲ ಯಾರೆಲ್ಲ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಅವರಿಗಾಗಿ ಪ್ರಶ್ನೆ ಮತ್ತೊಮ್ಮೆ. ಅಂಡಮಾನ್ ಮತ್ತು ನಿಕೋಬಾರ್ ಎರಡು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಕಳೆದ ಮೇ ತಿಂಗಳಿನಲ್ಲಿ ಮಾಡಿದ್ದು, ಅದು ಯಾವುದು, ಅದ್ರ ಬಗ್ಗೆ ಏನೇ ಇನ್ಫಾರ್ಮೇಶನ್ ಗೊತ್ತಿದ್ರು ನಿಮಗೆ ಎರಡು ಸಾಲುಗಳಲ್ಲಿ ಟೈಪ್ ಮಾಡಿ 9481527260 ಕಳುಹಿಸಿ ಅಂತ ಹೇಳ್ತಾ, ಮುಂದಿನ ಗೀತೆ ಪಿ ಸುಶೀಲ ಮತ್ತು ಸಂಗಡಿಗರ ಸ್ವರಗಳಲ್ಲಿ

ಕೇಳುಗರು, ಚಿತ್ರಗೀತೆಗಳನ್ನು ಕೇಳ್ತಾ ಮಧ್ಯದಲ್ಲಿ ಈಗ ಜಾಯಿನ್ ಆದೆ, ನನಗೆ ಪ್ರಶ್ನೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗಾಗಿ ಪ್ರಶ್ನೆ ಮತ್ತೊಮ್ಮೆ. ಅಂಡಮಾನ್ ಮತ್ತು ನಿಕೋಬಾರ್ ಇತ್ತೀಚೆಗೆ ಕಳೆದ May 2 ಮತ್ತು 3 ತಾರೀಖಿನಂದು 2 ವಿಶ್ವ ಗಿನ್ನಿಸ್ ದಾಖಲೆಗಳನ್ನು ನಿರ್ಮಿಸ್ತು. ಆ 2 ದಾಖಲೆಗಳು ಯಾವ್ದು ಅನ್ನೋದು ನಿಮಗಾಗಿ ಪ್ರಶ್ನೆ. ಉತ್ತರಗಳು ಬಂದಿದೆ, ಯಾಕಂದ್ರೆ ಇಷ್ಟು ಚೆನ್ನಾಗಿ ಮಾಹಿತಿಯನ್ನ ಕಲೆ ಹಾಕಿ ಪ್ರಶ್ನೆಗೆ ಉತ್ತರವನ್ನ ಕಳಿಸ್ತಾ ಇದ್ದೀರಾ ಕೇಳುಗರೆ, ಬಹಳ ಖುಷಿ ಆಗ್ತಾ ಇದೆ. ಈಗ ಯಾರೆಲ್ಲ ಕಾರ್ಯಕ್ರಮಕ್ಕೆ ಜಾಯ್ನ್ ಆದ್ರಿ ಅವ್ರಿಗಾಗಿ ಪ್ರಶ್ನೆ ಮತ್ತೊಮ್ಮೆ. ಅಂಡಮಾನ್ ಮತ್ತು ನಿಕೋಬಾರ್ 2 ಗಿನ್ನಿಸ್ ವಿಶ್ವ ದಾಖಲೆಗಳನ್ನ ನಿರ್ಮಾಣ ಮಾಡಿತು ಕಳೆದ ಮೇ ತಿಂಗಳಿನಲ್ಲಿ 1ನೇ ವಾರದಲ್ಲಿ. ಆ ದಾಖಲೆಗಳು ಯಾವ್ದು ಅನ್ನೋದು ನಿಮಗಾಗಿ ಪ್ರಶ್ನೆ ಆಗಿದೆ. ಆ ಗೀತೆಗಳನ್ನು, ಈ ಗೀತೆಯ ನಂತರದಲ್ಲಿ ನಿಮ್ಮೆಲ್ಲ ಉತ್ತರಗಳು. ಬನ್ನಿ ಮುಂದಿನ ಗೀತೆ. ತಾರಕ್ ಚಿತ್ರಕ್ಕೆಂದು ಅರ್ಮಾನ್ ಮಲಿಕ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ.

0: ಪ್ರಶ್ನೆ ಬಹಳ ಕಷ್ಟವೇನು ಇಲ್ಲ, ಆದರೆ ವಿಷಯ ತಿಳಿದಿದೆ ಬಹಳಷ್ಟು ಹಳೆಯ ವಿಷಯ ಅಂತಲೂ ಏನಲ್ಲ ಅಲ್ವಾ ಕೇಳಿದರೆ. ಕಳೆದ ತಿಂಗಳಷ್ಟೇ ಮೇ ತಿಂಗಳಿನಲ್ಲಿ ಗೊತ್ತಿರುತ್ತೆ ಯಾರೆಲ್ಲ ಪ್ರತಿದಿನ ನ್ಯೂಸ್ ಅಪ್ಡೇಟ್ ಮಾಡ್ಕೋತಿರ್ತೀರಲ್ವ ಅವ್ರಿಗಾಗಿ ಇದೆಲ್ಲ ಹೌದಲ್ವಾ. ಕಳೆದ ತಿಂಗಳಿನಲ್ಲಿ ಮೇ ತಿಂಗಳಿನಲ್ಲಿ ಅಂತ ಉತ್ತರಗಳು ಬರ್ತಾ ಇದೆ. ಇದೊಂದು ಗೀತೆ ನಂತರದಲ್ಲಿ ನಾವು ಎಲ್ಲರ ಉತ್ತರಗಳನ್ನು ನೋಡಬಹುದಾ? ಯಾಕಂದರೆ ನೆಟ್ವರ್ಕ್ ಇಶ್ಯೂಸ್ ಇದ್ದರೆ ಸ್ವಲ್ಪ ತಡವಾಗಿ ಉತ್ತರಗಳು ಕೂಡ ಬರ್ತಾ ಇರುತ್ತೆ. ಈ ಗೀತೆಯ ನಂತರದಲ್ಲಿ ನಿಮ್ಮೆಲ್ಲರ ಉತ್ತರಗಳು. ಪ್ರಶ್ನೆ ಮತ್ತೊಮ್ಮೆ ಹೇಳೋದಾದರೆ, ಅಂಡಮಾನ್ ಮತ್ತು ನಿಕೋಬಾರ್ ಎರಡು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ಕಳೆದ ಮೇ ತಿಂಗಳ ಮೊದಲನೇ ವಾರದಲ್ಲಿ 2-3 ತಾರೀಕಿನಲ್ಲಿ ದಾಖಲೆಗಳನ್ನು ನಿರ್ಮಾಣ ಮಾಡಿತು. ಆ ದಾಖಲೆಗಳು ಯಾವುದ್ಯಾವುದು ಅನ್ನೋದು ಅಷ್ಟೇ ಪ್ರಶ್ನೆ. ಉತ್ತರಗಳು ಬಂದಿದೆ. ಬಹಳಷ್ಟು ಕೇಳುಗರು ಪ್ರಶ್ನೆ ಗೊತ್ತಾಗಲಿಲ್ಲ ಈಗ ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆದೆ ಅಂತ ಕೇಳುವವರಿಗಾಗಿ ಸಂದೇಶಗಳನ್ನು ಕಳಿಸೋದಕ್ಕೆ ಭದ್ರಾವತಿ ಆಕಾಶವಾಣಿ ವಾಟ್ಸಪ್ ಸಂಖ್ಯೆ ಹೀಗಿದೆ, 9481-57-2600.
1: जय हिंद। पिछले एक दशक में आपने एक बदलाव नोटिस किया? अब भारत आतंकवाद की जड़ों पर कड़ा प्रहार करने लगा है। नक्सलवाद को तो खत्म ही कर दिया है। डिफेंस के हथियार पहले हम बाहर से मंगाते थे, अब रिकॉर्ड नंबर में एक्सपोर्ट करते हैं। अब भारत चुप नहीं रहता, अब नहीं सहता।
2: हमें गर्व है कि पिछले एक दशक में हमारी सेनाएं तेजी से आत्मनिर्भरता की ओर कदम बढ़ा रही है।
1: 12 साल विश्वास के, विकास के, जन कल्याण के।

ಕೇಳುಗರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡುವ ಸಮಯ ಆಯ್ತು. ಅಂಡಮಾನ್ ಮತ್ತು ನಿಕೋಬಾರ್ ಎರಡು ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ನಿರ್ಮಾಣ ಮಾಡಿತ್ತು. ಅದಕ್ಕಾಗಿ ಪ್ರಶ್ನೆಯನ್ನು ಕೇಳಲಾಗಿತ್ತು, ಅದು ಯಾವ ಯಾವ ದಾಖಲೆಗಳು ಅನ್ನೋದಾಗಿತ್ತು ಪ್ರಶ್ನೆ. ಶ್ರೀ ಹೊಳೆ ಲಕ್ಷ್ಮಿ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಶುಭ ಸಂಜೆ, ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ಸಂದೇಶವನ್ನು ಕಳಿಸಿದ್ರೆ. ಶಾಂತಾಚಾರ್ ಬಡಿಗೆ ಎರಗುಕನೂರು ಹರಿಹರ ತಾಲೂಕು, ನಮಸ್ತೆ, ಮೆಚ್ಚಿನ ಆಕಾಶವಾಣಿ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರ್ತಾ ಇದೆ. ಓಕೆ, ಸುಂದರವಾದ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ ಬಿ ಎಚ್ ಆಂಜನೇಯ ವೋಲ್ಟೋನ್ ಹನುಮಂತನಗರ್ ಭದ್ರಾವತಿಯಿಂದ. ಈವ್ನಿಂಗ್ ಪ್ರೋಗ್ರಾಮ್ ವೆಲ್ಕಮ್ ಆಲ್ ಸಾಂಗ್ ಸೂಪರ್ ಅಂತ ಸಂದೇಶ ಕಳಿಸಿದ್ರೆ. ಹಂಪಣ್ಣ ಅವರು ನ್ಯಾಮತಿಯಿಂದ ಎರಡು ಪ್ರಶ್ನೆಗಳು ಅಂದರೆ ಎರಡು ಯಾವುದು ದಾಖಲೆಗಳು ಅಂತ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಹೇಳಿದ್ರೆ ನೀವೆಲ್ಲ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀರಾ ಅಂತ ನಾನು ಕೂಡ ಓದ್ತಾ ಓದ್ತಾ ಹೋಗ್ಬೋದು. ಏನಿಲ್ಲ ಕೇಳುಗರೆ, ಹಂಪಣ್ಣ ಅವರು ನ್ಯಾಮತಿಯಿಂದ ಕಳಿಸಿದ್ದು, ನೀರೊಳಗಿನ ಅತಿ ಎತ್ತರದ ರಾಷ್ಟ್ರಧ್ವಜ, ನೀರೊಳಗಿನ ಅತಿ ಎತ್ತರದ ಮಾನವ ಗೋಪುರ ಅನ್ನೋದಾಗಿದೆ ಉತ್ತರ. ಸರಿಯಾಗಿದೆ ಉತ್ತರ. ಟಾಲೆಸ್ಟ್ ಅಂಡರ್ ವಾಟರ್ ಹ್ಯೂಮನ್ ಸ್ಟ್ಯಾಕ್ ಲಾರ್ಜೆಸ್ಟ್ ನ್ಯಾಷನಲ್ ಫ್ಲಾಗ್ ಅಂಡರ್ ವಾಟರ್ ಎರಡಾಗಿತ್ತು ಉತ್ತರ, ಸರಿಯಾಗಿಯೇ ಇದೆ. ಚಿತ್ರ ಶಿವಕುಮಾರ್ ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಉತ್ತರವನ್ನು ಕೊಟ್ಟರೆ ಈ ರೀತಿಯಾಗಿ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿ

ವತಿಯಿಂದ ನಮಸ್ಕಾರ, ಶುಭ ಸಂಜೆ. ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಗ್ಗೆಸ್ಟ್ ಫ್ಲಾಗ್ ಇನ್ ಅಂಡರ್ ದ ವಾಟರ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಮಹೇಶ್ ಕುಂಬಾರ್. ಹೊನ್ನಾಳಿ ಲಾರ್ಜೆಸ್ಟ್ ಅಂಡರ್ ವಾಟರ್ ನ್ಯಾಷನಲ್ ಫ್ಲಾಗ್ ಅಂತ ಬಹಳ ಸುಲಭವಾಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಉತ್ತರವನ್ನು ಕೊಟ್ಟರೆ. ಚಂದ್ರಕಾಂತ್ ಗೌಡ ಹರಿಹರ, ನೀರಿನಾಡಿಯಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿದ ದಾಖಲೆ ಒಂದು, ನೀರಿನಾಡಿಯಲ್ಲಿ ಅತಿ ಎತ್ತರದ ಮಾನವ ಗೋಪುರವನ್ನು ನಿರ್ಮಾಣ ಮಾಡಿದ ಇನ್ನೊಂದು. ಉತ್ತರ ಸರಿಯಾಗಿ ಇರೋದ್ರಿಂದ ಓದ್ತಾ ಇರೋದು. ಅಂದರೆ ಪುನಃ ಎಲ್ಲರ ಸಂದೇಶಗಳನ್ನು ಓದಿ ನಂತರ ನಿಮ್ಮ ಸಂದೇಶದಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ರಿ ಅಂತ ಹುಡ್ಕೋದಕ್ಕೆ ಕೆಲವೊಂದ್ಸಲಿ ಗೊಂದಲ ಆಗುತ್ತೆ. ಹಾಗಾಗಿ ಶುಭ ಸಂಜೆ. ಆಕಾಶವಾಣಿ ಪ್ರಸಾರ ಆಗ್ತಿರೋ ಎಲ್ಲ ಚಿತ್ರಗೀತೆಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ. ರೇಡಿಯೋ ಕೇಳ್ತಾ ಇದ್ದೇವೆ. ಮಂಜುನಾಥ್, ಲಕ್ಷ್ಮೀ ಸೈಕಲ್ ಶಾಪ್ ಚೆನ್ನಾಪುರದಿಂದ ಉತ್ತರವನ್ನು ಕೊಟ್ಟರೆ. ಗುಡ್ ಈವ್ನಿಂಗ್ ಸಲ್ಮಾ ಟೀಚರ್ ತರೀಕೆರೆಯಿಂದ. ಪುಷ್ಪ, ವಿನೋಬನಗರ, ಶಿವಮೊಗ್ಗ, ಸಂಜೆ ವಂದನೆಗಳು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸಾಹಸ ಕ್ರೀಡೆಗಳಲ್ಲಿ ಅತ್ಯಂತ ಎತ್ತರದ ನೀರಿನೊಳಗಿನ ಮಾನವ ಗೋಪುರಗಳನ್ನು ರಚಿಸುವ ಮೂಲಕ, ಸಮುದ್ರದ ಅಡಿಯಲ್ಲಿ ಅತಿ ದೊಡ್ಡ ಗಾತ್ರದ ರಾಷ್ಟ್ರಧ್ವಜವನ್ನು ಹಾರಿಸುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಗಳನ್ನು ನಿರ್ಮಾಣ ಮಾಡಿತು. ಇದಲ್ಲದೆ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ನಲ್ಲಿ ಭವಾನಿ ಮುನಿಯಾಂಡಿಯವರು ಟ್ರ್ಯಾಕ್ ಮತ್ತು ಫೀಲ್ಡ್ ಸ್ಪರ್ಧೆಗಳಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಬ್ರೇಕ್ ಮಾಡುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಅನ್ನೋದು ಕೂಡ ಇವರು ನೀಡಿರುವಂತಹ ಮಾಹಿತಿ. ಅಜಯ್ ವಣ್ಕರ್ ಲೋಹಿರುತ್ತ ಭದ್ರಾವತಿಯಿಂದ. ಕ್ಯೂಬಾಡೈ ಮೆರಿನ್ ಟೂರಿಸಂ ಉತ್ತರವನ್ನು ಕೊಟ್ಟಿದ್ದಾರೆ. ಗುಡ್ ಈವ್ನಿಂಗ್ ಮ್ಯಾಮ್, ಕಾಫಿ ಆಯ್ತಾ ಅಂತಿದ್ದಾರೆ. ಮುಗಿಸಿ ಕೂತಾಗಿದೆ. ಟಾಲೆಸ್ಟ್ ಹ್ಯೂಮನ್ಸ್ ಟೇಕ್ ಅಂಡರ್ ವಾಟರ್ ಓಕೆ, ಲಾರ್ಜೆಸ್ಟ್ ಅಂಡರ್ ವಾಟರ್ ನ್ಯಾಷನಲ್ ಫ್ಲಾಗ್ ಮೈರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸರಿಯಾದ ಉತ್ತರ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕೊಡುಗೆಯಿಂದ. 2026 ಅಂಡಮಾನ್ ನಿಕೋಬಾರ್ ಮಾಡಿದ ಗಿನ್ನಿಸ್ ದಾಖಲೆಗಳು ಎರಡು, ವಿಶ್ವದ ಅತಿ ದೊಡ್ಡ ನೀರೊಳಗಿನ ರಾಷ್ಟ್ರಧ್ವಜ ಮೇ 2 ಅವರು ಕೊಟ್ಟಿದ್ದು. ಇದರ ಕುರಿತಾಗಿ ಅಂದರೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲರ ಸಂದೇಶಗಳನ್ನು ನೋಡಿ ಸಾಧ್ಯವಾದರೆ ಖಂಡಿತ ಓದ್ತೇನೆ. ಪ್ರತಿಮಾ ಮಂಜುಳಾ ಜನಾರ್ದನ್ ಉದಯ ಟೈಲರ್ ಭೂತನಗುಡಿ ಭದ್ರಾವತಿಯಿಂದ. ಬಿಗ್ಗೆಸ್ಟ್ ಫ್ಲಾಗಿಂದ ಅಂಡರ್ ದ ವಾಟರ್ ಅಂತ ಸಂದೇಶವನ್ನು ಕೊಟ್ಟರೆ. ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ. ಸ್ಕೂಬಾ ಡೈವಿಂಗ್ ಅಂತ ಉತ್ತರ ಬಂದಿದೆ. ರೇಖಾ ಬೆಂಗಳೂರು, ಭಾರತದ ರಾಷ್ಟ್ರಧ್ವಜವನ್ನು ನೀರಿನ ಅಡಿಯಲ್ಲಿ ಹಾರಿಸುವುದು ಮತ್ತು ನೀರಿನ ಅಡಿಯಲ್ಲಿ ಮಾನವ ಗೋಪುರ ಸ್ಥಾಪನೆ ಉತ್ತರ. ಜಯಪುಟ್ಟಸ್ವಾಮಿ ಕಿರಣ, ನಮಸ್ತೆ, ಶುಭ ಸಂಜೆ, ಸ್ವಾಗತ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ದಾರೆ. ಜಯಪುಟ್ಟಸ್ವಾಮಿ ಕಿರಣ ದ್ವೀಪ ಐಲ್ಯಾಂಡ್ ಲಾರ್ಜೆಸ್ಟ್ ಅಂಡ್ ವಾಟರ್ ಟ್ರೀ ಕಲರ್ ಫ್ಲಾಗ್ ಅಂತ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ನಮಸ್ತೆ. ಉತ್ತರ ಗೊತ್ತಾಗ್ತಿಲ್ಲ. ಮೂಡಲವಿಟ್ಟ ಇಟ್ಲಾಪುರ ಪದ್ಮಶ್ರೀಧರ್ ಪನ್ನಗ ಟಿ ಅನಂತ್ ಕುಮಾರ್ ಧನ್ಯವಾದಗಳನ್ನು ಹೇಳಿದ್ರೆ. 22.3 ಮಾನವ ಗೋಪುರ, 2400 ಉದ್ದದ ರಾಷ್ಟ್ರಧ್ವಜ ಹಾರಿಸಿದ್ದು ಅಂತ ಉತ್ತರವನ್ನು ನೀಡಿದ್ದಾರೆ ಮುರಳೀಧರ್ ಅವರು ಶಿವಮೊಗ್ಗದಿಂದ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೋರಿ ಮಂಡಗದ್ದೆ ಹೋಬಳಿ ದ್ವೀಪದ ನೀರಿನ ತಳಭಾಗದಲ್ಲಿ ಭಾರತದ ಧ್ವಜವನ್ನು ನೆಟ್ಟರು ಅಂತ ಸಂದೇಶ ಬಂದಿತ್ತು. ಇನ್ಫಾರ್ಮೇಷನ್ನು ಸರಿಯಾಗೇ ಇತ್ತಲ್ವಾ? ಭಾರತಿ ಮಹೇಶ್, ನೈಟ್ ಸ್ಟುಡಿಯೋ ರಂಗಪ್ಪ ಸರ್ಕಲ್ ಭದ್ರಾವತಿಯಿಂದ ಬರ್ತಾ ಇದೆ ಉತ್ತರ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೊಡುಗೆಯಿಂದ. ನಾನು ಕೂಡ ಇಷ್ಟು ಮಾಹಿತಿಯನ್ನು ಹೇಳಬೇಕು ಅಂತ ಅಂದ್ಕೊಂಡಾಗ ಇವರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಾಖಲೆಗಳ ಒಂದಿಷ್ಟು ಮಾಹಿತಿ ನಿಮಗಾಗಿ. ವಿಶ್ವದ ಅತೀ ದೊಡ್ಡ ನೀರಿನೊಳಗಿನ ರಾಷ್ಟ್ರಧ್ವಜವನ್ನು ಅವರು ಮೇ 2, 2026 ಶನಿವಾರ ರಾಧಾನಗರ ಬೀಚ್ ಸ್ವರಾಜ್ ದ್ವೀಪ ಹಾವ್ಲಾಂಗ್ ಐಲ್ಯಾಂಡ್ 60x40 meters 2400 ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಭಾಗವಹಿಸಿದವರು ಯಾರ್ಯಾರು, ಎಷ್ಟು ಮಂದಿ ಅಂತ, ಎಷ್ಟು ಜನರು ಅಂದರೆ 200+ ಡೈವ್ ಮಾಡಿ ಹೋಗ್ಬೇಕಲ್ವಾ, 200+ ಡೈವ್ಗಳನ್ನು ನೌಕಾಪಡೆ, ಕೋಸ್ಟ್ ಗಾರ್ಡ್, ಪೊಲೀಸ್, ಕಿರಿಯ ಡೈವ್ಗಳು, ಫತೇ ಜಹಾನ್ ಸಿಂಗ್ 16, ಲಾವಣ್ಯ ಐರಾ 15, ರಣವಿಜಯ್ ಸಿಂಗ್ 14. ಬೆಳಗ್ಗೆ 10:35 ಗಿನ್ನಿಸ್ ಅಧಿಕಾರಿ ರಿಷಿನಾಥ್ ದೃಢಪಡಿಸಿದ್ರು ಅಂತ ನಮಗೆ ಗೊತ್ತಾಗಿದ್ದು. ಇನ್ನು ವಿಶೇಷ ಅಂದರೆ ಕನ್ನಡಿಗ ಶರತ್ ಆರ್ ಅಶೋಕ್, ಆರ್ ಅಶೋಕ್ ಪುತ್ರ ಕೂಡ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಅನ್ನೋದು ಒಂದು ದಾಖಲೆಯ ಮಾಹಿತಿ. ಆದರೆ ಮತ್ತೊಂದು ಟಾಲೆಸ್ಟ್ ಹ್ಯೂಮನ್ ಸ್ಟ್ಯಾಕ್ ಅದ್ರ ಮಾಹಿತಿ. ಇದು ಮೇ 3, 2026 ಭಾನುವಾರ ಲೈಟ್ ಹೌಸ್ ಡೈವ್ ನೈಟ್ ಸ್ವರಾಜ್ ದ್ವೀಪ ಜೆಟ್ಟಿ ಹತ್ರ 22.3 ಎತ್ತರದ ಮಾನವ ಸ್ತೂಪವನ್ನು ನಿರ್ಮಾಣ ಮಾಡಲಾಯಿತು. 14 ಲೆಫ್ಟಿನೆಂಟ್ ಗವರ್ನರ್ ಡಿ ಕೆ ಜೋಶಿ ಸೇರಿದಂತೆ ಅವರು ಕೂಡ ಅದರಲ್ಲಿ ಭಾಗವಹಿಸಿದರು. ನೀರಿನೊಳಗೆ 3 ಕಾಲ
ಇದ್ದರು.

ಆ ಗೋಪುರವನ್ನು ನಿರ್ಮಾಣ ಮಾಡಿ ಇತ್ತೀಚೆಗೆ ಜಲ ಕ್ರೀಡೆಗಳು ನೀರಿನೊಳಗಡೆ ಮಾಡುವಂತಹ ಏನು ಸಾಹಸ ಇದೆಲ್ಲ ತುಂಬ ಏನು ನಮ್ಮ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಸುಮ್ಮನೆ ಕೂರಲ್ಲ. ಈ ಏನೋ ಒಂದು ವಿಶೇಷತೆ ಇರುವಂತಹ ಕಲ್ಪನಾ ಅಂದರೆ ವಿಶೇಷವಾಗಿರುವಂಥ ಜನರು ಇವರೆಲ್ಲ ಅಂತ ಹೇಳ್ಬೋದಲ್ವಾ. ಈಗ ಎಲ್ಲರ ಕೈಲೂ ಎಲ್ಲ ಸಾಹಸಗಳನ್ನು ಮಾಡೋಕ್ಕಾಗೋದಿಲ್ಲ, ಇಂಟ್ರೆಸ್ಟಿಂಗ್ ಇರಬೇಕಲ್ವಾ ಅದೇ ಫೀಲ್ಡಲ್ಲಿ ನಾನೇನೋ ಮಾಡಬೇಕು ಅಂತ. ಇದನ್ನು ಯಾಕೆ ಮಾಡಿದ್ರು ಅಂತ ನೋಡೋದಾದರೆ, ಅಂಡಮಾನ್ ನಿಕೋಬಾರನ್ನು ಜಾಗತಿಕ ಡೈವಿಂಗ್ ತಾಣ ಅಂತ ಪ್ರಚಾರ ಮಾಡಲು ಮತ್ತು ಸಾಹಸ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಈ ಒಂದು ಪ್ರಚಾರ ಆಯಿತು. ಈ ಅಂದರೆ ಈ ಏನು ಗಿನ್ನಿಸ್ ದಾಖಲೆಗಳಾಯ್ತಲ್ಲ ಎರಡು, ಅದು ಯಾಕಾಗಿ ಮಾಡಲಾಯಿತು ಅಂತ ಅಂದರೆ ಪ್ರವಾಸೋದ್ಯಮ ಅಲ್ಲಿ ಜನರು ಬರಲಿ ಇಲ್ಲಿ ಈ ಥರದ್ದು ಕೂಡ ಒಂದು ಅಮೇಝಿಂಗ್ ಏನೇನು ಅಂದರೆ ಬೇರೆ ಬೇರೆ ಪ್ರದೇಶಗಳಿಗೆ ಜನರು ಹೋಗ್ತಾ ಇರ್ತಾರಲ್ಲ ಹಾಗಾಗಿ. ಮತ್ತು ಮೇ 2026 ಅಂಡಮಾನ್ ನಿಕೋಬಾರ್ 2 ದಿನಗಳಲ್ಲಿ 2 ಗಿನ್ನಿಸ್ ದಾಖಲೆ ಮಾಡಿತು. ಅತಿ ದೊಡ್ಡ ನೀರಿನೊಳಗಿನ ಧ್ವಜ, ಅತಿ ಎತ್ತರದ ನೀರಿನೊಳಗಿನ ಮಾನವ ಸ್ತೂಪ ಅನ್ನೋದು ಮತ್ತೆ ಬಂದಂತಹ ಸಂದೇಶ. ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್ ಅಂತ ಇದ್ದಾರೆ. ಶುಭ ಸಂಜೆ, ಬೆಳಗಿನಿಂದ ಕಾರ್ಯಕ್ರಮ ಕೇಳೋದಕ್ಕೆ ಕೆಲಸದ ಒತ್ತಡ ಈಗ ಕೇಳ್ತಾ ಇದ್ದೀನಿ ಅಂತ ಇದ್ದಾರೆ ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು. ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಯಿತು. ಕೇಳಿದ ಪ್ರಶ್ನೆಗೆ ಬಹಳ ಸೊಗಸಾಗಿ ಯಾರು ಕೂಡ ತಪ್ಪು ಉತ್ತರಗಳನ್ನು ನೀಡೋದಿಲ್ಲ, ಯಾಕಂದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಸರಿಯಾದ ಉತ್ತರಗಳನ್ನು ಕೊಟ್ಟಿದ್ದೀರಾ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ 7:45 ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಜೊತೆ ಹೀಗೆ ಸಾಗತ್ತೆ. ಜೊತೆಯಲ್ಲಿ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡೋದು, ವಾಕ್ಯಗಳನ್ನು ರಚನೆ ಮಾಡೋದು ಕಾರ್ಯಕ್ರಮದಲ್ಲಿ ಜೊತೆಯಾಗಿರಿ. ಮುಂದಿನ ಕಾರ್ಯಕ್ರಮ ಇದೀಗ

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: जानते हैं, कुवैत जैसे देश की जीडीपी से करीब 3 गुना पैसा तो हमने सिर्फ अपने देश के छोटे उद्यमियों को दिया है, वो भी गारंटी फ्री 40 लाख करोड़ से भी अधिक के मुद्रा लोन से.
7: करोड़ों छोटे उद्यमियों को मुद्रा योजना से लोन मिला, उन्हें आज महसूस होता है कि डेमोक्रेसी कैन डिलीवर.
6: 12 साल विश्वास के, विकास के.

ಕೇಳುಗರೆ, ಈ ಸಂಜೆ 6:30ಕ್ಕೆ ಅವಲೋಕನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ, 6:51ಕ್ಕೆ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ, ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕಸಿ ಮಾಡುವುದರಿಂದ ಲಾಭ, ಅದರ ವಿಧಾನ ಮತ್ತು ಅದರ ಪ್ರಾಮುಖ್ಯತೆ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ICAR ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರೇಖಾ ಬಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಇಂದು ರಾತ್ರಿ 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಗೆ ಕನ್ನಡ ಚಿತ್ರಗೀತೆಗಳು, 9:15ಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, 9:30ಕ್ಕೆ ಯಕ್ಷಗಾನ ಶರಸೇತು ಬಂಧನ, ಇದರ ಮೊದಲನೆಯ ಭಾಗ ನಡೆಸಿಕೊಡಲಿದ್ದಾರೆ ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರು. ಇಂದು ರಾತ್ರಿ 10:00ಗೆ ಕನ್ನಡ ಚಿತ್ರಗೀತೆಗಳು, 10:30ಕ್ಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ.

ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಚಂದ್ರಕಲಾನಂದ ಅವರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 6:35 ಕರುಣಾಳು ಬಾಬೆಳಕೆ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು, 6:40 ನೇಗಿಲ ಮಿಡಿತ ಕಡಿಮೆ ಖರ್ಚಿನಲ್ಲಿ ಶೇಂಗಾ ಉತ್ಪಾದನಾ ಕ್ರಮಗಳು ಕುರಿತು ಮಾಹಿತಿ ನೀಡಲಿದ್ದಾರೆ ತಜ್ಞರಾದ ಡಾಕ್ಟರ್ ಮಲ್ಲಿಕಾ ಕೆ, ಸಹಾಯಕ ಪ್ರಾಧ್ಯಾಪಕಿ ಕೃಷಿ ಎಂಜಿನಿಯರಿಂಗ್ ವಿಭಾಗ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ. 6:45 ಹೆಲ್ತ್ ಇಂಡ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಅಸ್ತಮಾ ಈ ಕುರಿತು ಮಾಹಿತಿ ಡಾಕ್ಟರ್ ಅಶೋಕ್ ಎಂಎಲ್ ಇವರಿಂದ. 6:50 ಸುದ್ದಿ ಮಿಂಚು, 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. ನಾಳೆ ಬೆಳಗ್ಗೆ 7:45 ಕನ್ನಡ ಚಿತ್ರಗೀತೆಗಳು, 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಂ ಬಾಲಮುರಳಿ ಕೃಷ್ಣ.

ಅವರ ಹಾಡುಗಾರಿಕೆ. 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು, 11:00 ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪತ್ರಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಆಲಿಸಬಹುದು. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಬಿಳುವಾಲದ ಶ್ರೀಮತಿ ನಾಗಮ್ಮ ಮತ್ತು ತಂಡದವರಿಂದ ಹಸೆ ಪದ.

ನಾಳಿನ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ಡಾಕ್ಟರ್ ದುರ್ಗಾರತ್ನಾಸಿ ಅವರಿಂದ ಭಾಷಣ, ಮಾನವ ಕಳ್ಳ ಸಾಗಾಣಿಕೆ ಒಂದು ಸಾಮಾಜಿಕ ಪಿಡುಗು ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪಿಸಿಒಸಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ ಹಾಗೂ ಬೊಜ್ಜು ಮತ್ತು ಡಯಾಬಿಟೀಸ್ ನಡುವಣ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ನಿರ್ಮಾಣ ಜಾಂಪಣ್ಣ ಆಶಿಯಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಂ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. 1:20 ಅಡುಗೆ ಆರೋಗ್ಯ ಮನೆ ಮದ್ದು, ವೈದ್ಯರು ಹಾಗೂ ಪಾಕಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ. ನಾಳಿನ ವಿಷಯ ಲವಂಗ. ಈ ಕುರಿತು ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರ ಎಚ್ ಮಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳು, 2:40 ಭಾವಗೀತೆಗಳ ಕಾರ್ಯಕ್ರಮ, 3:01 ಚಾರ್ಟ್ ಶೋ, 4 ಗಂಟೆಗೆ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ, 5 ಗಂಟೆಯಿಂದ 6 ಗಂಟೆಯವರೆಗೆ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ.

ನಾಳಿನ ಸಂಜೆಯ ಪ್ರಸಾರದಲ್ಲಿ 6:30 ರಸವಾರ್ತೆ, 6:51 ಭಾರತ ಮತ್ತು ನೆದರ್ಲ್ಯಾಂಡ್ ತಂಡಗಳ ನಡುವೆ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ICC T20 ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ 2026 ವೀಕ್ಷಕ ವಿವರಣೆಯನ್ನು ಸಂಜೆ 6:51 ವಾರ್ತಾ ಪ್ರಸಾರಗಳನ್ನು ಹೊರತುಪಡಿಸಿ ಕಾರ್ಯಕ್ರಮದ ಆಟದ ಕಡೆಯವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸಬಹುದು. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ 6:51 ನಾಳೆ ಸಂಜೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಶಾಂತಿಸಾಗರ ಮೀನು ಮರಿ ಪಾಲನೆ ಕೇಂದ್ರದ ಚಟುವಟಿಕೆಗಳ ಕುರಿತು ಕೇಂದ್ರದ ಮಾಲೀಕರಾದ ಶ್ರೀ ಗೋವಿಂದ ರಾಜು ನಾಯ್ಕ ಅವರೊಂದಿಗೆ ನಡೆಸಿದ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್, ನಂತರ ಕೃಷಿ ಮಾಹಿತಿ ಪರಿಸರ ಗೀತೆಯನ್ನು ಕೇಳಬಹುದು. ನಾಳೆ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ, ರಾತ್ರಿ 10:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 10:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಈ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

ಆಕಾಶವಾಣಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕುರಿತಾದ ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2017ರಲ್ಲಿ ಆರಂಭಿಸಲಾದ ಮಹತ್ವಾಕಾಂಕ್ಷೆಯ ಮಾತೃತ್ವ ಯೋಗಕ್ಷೇಮ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಮಗುವಿನ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರಿಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಆರ್ಥಿಕ ನೆರವು ನೀಡುವ ಗುರಿ ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022ರ ಏಪ್ರಿಲ್ 1ರಿಂದ ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯು ನಂತರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಮೊದಲ ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು ಎರಡನೇ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ಪಡೆಯುತ್ತಾರೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕತೆಯಂತಹ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ನೇರ ಲಾಭ ವರ್ಗಾವಣೆ ಡಿಬಿಟಿ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣಕಾಸಿನ ನೆರವು ಸಕಾಲಿಕ ಮತ್ತು ಪಾರದರ್ಶಕವಾಗಿ ತಲುಪುವುದನ್ನು ಖಚಿತಪಡಿಸುತ್ತದೆ. ಗರ್ಭಪಾತ ಅಥವಾ ಜನನಕ್ಕೆ ಮುನ್ನ ಮಗು ಮೃತಪಟ್ಟ ಸಂದರ್ಭಗಳಲ್ಲಿ ಹೊಸ ಅರ್ಹತೆ ಸಹ ಇದು ಒಳಗೊಂಡಿದೆ. ಇದು ಅದರ ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಣಕಾಸಿನ ಬೆಂಬಲವು ಭಾಗಶಃ ವೇತನ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೆರಿಗೆಯ ಮೊದಲು ಮತ್ತು ನಂತರ ಮಹಿಳೆಯರು ಸಾಕಷ್ಟು ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಫಲಾನುಭವಿಗಳ ಕಥೆಯು ನೈಜ ಪ್ರಪಂಚದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಯೋಜನೆಯ ಪರಿವರ್ತನಾತ್ಮಕ ಪರಿಣಾಮವನ್ನು ತಳಮಟ್ಟದಲ್ಲಿ ಕಾಣಬಹುದು. ಗರ್ಭಾವಸ್ಥೆಯಲ್ಲಿ ಆರ್ಥಿಕ ಸಂಕಷ್ಟ ಮತ್ತು ಆರೋಗ್ಯ ಸೇವಾ ಸೌಲಭ್ಯ ಕೊರತೆ ಎದುರಿಸುವ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೆರವು ಪಡೆದಿದ್ದಾರೆ ಮತ್ತು ಅವರಿಗೆ ಸಕಾಲಿಕ ಹಣಕಾಸಿನ ನೆರವು ನೀಡಲಾಗಿದೆ. ಹೆಚ್ಚುವರಿ ಆರ್ಥಿಕ ಹೊರೆಯಿಲ್ಲದ ಪೌಷ್ಟಿಕ ಆಹಾರ, ನಿಯಮಿತ ಪ್ರಸವಪೂರ್ವ ತಪಾಸಣೆ ಮತ್ತು ಅಗತ್ಯ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಸರಿಯಾದ ಆರೈಕೆ ಮತ್ತು ನಿರಂತರ ಮೇಲ್ವಿಚಾರಣೆಯೊಂದಿಗೆ ಅವರು ಆರೋಗ್ಯ ಸಂಸ್ಥೆಗಳಲ್ಲಿ ಸುರಕ್ಷಿತವಾಗಿ ಆರೋಗ್ಯ ಹೊಂದಿದ ಶಿಶುಗಳನ್ನು ಹೆರಿಗೆ ಮಾಡಿದ್ದಾರೆ. ಸುರಕ್ಷಿತ ತಾಯ್ತನ ಮತ್ತು ಸುಧಾರಿತ ಸ್ವಾಸ್ಥ್ಯ ಹೊಂದುವ ತಾಯಿಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುವುದು ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ತಾಯಿಯ ಯೋಗಕ್ಷೇಮವನ್ನು ಸುಧಾರಿಸಲು, ಸಾಂಸ್ಥಿಕ ಹೆರಿಗೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಲಿಂಗ ಸಮಾನತೆಯನ್ನು ಬಲಪಡಿಸಲು, ವಿಶೇಷವಾಗಿ ಹೆಣ್ಣು ಮಗುವಿಗೆ ಹೆಚ್ಚುವರಿ ಪ್ರೋತ್ಸಾಹದ ಮೂಲಕ ಕೊಡುಗೆ ನೀಡಿದೆ. ಆರೋಗ್ಯಕರ ಮತ್ತು ಹೆಚ್ಚು ಸಬಲೀಕೃತ ಭಾರತದ ದೂರದೃಷ್ಟಿಗೆ ಅನುಗುಣವಾಗಿ ಪ್ರತಿಯೊಬ್ಬ ಅರ್ಹ ಮಹಿಳೆಯು ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು, ಅನುಷ್ಠಾನ ಕಾರ್ಯವಿಧಾನಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಸಂಪರ್ಕವನ್ನು ವಿಸ್ತರಿಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬದ್ಧವಾಗಿದೆ. ಪ್ರತಿ ಹೊಸ ಜೀವನವು ತಾಯಿಯ ಗರ್ಭದಲ್ಲಿ ಆರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಮತ್ತು ಗೌರವಯುತ ಆರೈಕೆಯನ್ನು ಹಕ್ಕನ್ನು ಹೊಂದಿದೆ. ಕಳೆದ 1 ದಶಕದಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಲಕ್ಷಾಂತರ ಗರ್ಭಿಣಿ ಮಹಿಳೆಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳುವಳಿಯನ್ನಾಗಿ ಮಾಡಿದೆ. ಇದು ಕೇವಲ ಒಂದು ಯೋಜನೆಯಲ್ಲ, ಆದರೆ ಪ್ರತಿಯೊಬ್ಬ ತಾಯಿ ಮತ್ತು ಆಕೆಯಲ್ಲಿ ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ತಾಯ್ತನದ ಆರೋಗ್ಯ ಪಯಣವನ್ನು ರೂಪಿಸಿದೆ ಮತ್ತು ಲಕ್ಷಾಂತರ ತಾಯಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ. ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರ ಆರೋಗ್ಯ ಮತ್ತು ಪೌಷ್ಟಿಕಾಂಶವನ್ನು ಸುಧಾರಿಸುವುದು ಹಾಗೂ ಹೆರಿಗೆಯ ಸಮಯದಲ್ಲಿ ಉಂಟಾಗುವ ವೇತನ ನಷ್ಟಕ್ಕೆ ಆರ್ಥಿಕ ಪರಿಹಾರ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗರ್ಭಿಣಿಯರು ಹೆರಿಗೆಯ ಮುನ್ನ ಮತ್ತು ನಂತರ ವೈದ್ಯ ಸಮಾಲೋಚನೆ ಪಡೆಯಲು ಅನುಕೂಲವಾಗುವಂತೆ ಆರ್ಥಿಕ ಸಹಾಯ ಮಾಡುವುದು, ತಾಯಿ ಮತ್ತು ಮಗುವಿನ ಅಪೌಷ್ಟಿಕತೆಯನ್ನು ತಡೆಯುವುದು, ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಮಗುವಿಗೆ ಸಕಾಲದಲ್ಲಿ ಚಿಕಿತ್ಸೆ ಹಾಕುವುದನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಇರುವವರು, ಸಾರ್ವಜನಿಕ ವಲಯದ ಸಂಸ್ಥೆಗಳ ನೌಕರರು ಅಥವಾ ಈಗಾಗಲೇ ಇನ್ಯಾವುದೇ ಕಾನೂನು ಅಡಿ ಹೆರಿಗೆ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಸರ್ಕಾರದ ಅಧಿಕೃತ ವೆಬ್ಸೈಟ್ pmmvy.wcd.gov.in ಮೂಲಕ ಆನ್ಲೈನ್ನಲ್ಲಿ ತಾವೇ ನೇರವಾಗಿ ನೋಂದಣಿ ಮಾಡಿಕೊಳ್ಳಬಹುದು.

ಇಂದು ರಾತ್ರಿ 9:15 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 9:30 ಯಕ್ಷಗಾನ ಶರಸೇತು ಬಂಧನ, ಇದರ ಮೊದಲನೆಯ ಭಾಗವನ್ನು ಆಲಿಸಬಹುದು. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನರಸಿಂಹ ಭಟ್ ಕುಂಕಿ ಮನೆ ಯಲ್ಲಾಪುರ ಮತ್ತು ತಂಡದವರು. ಸಮಯ 6:37 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಅಳವಡಿಸು, ಸೋಲಾರ್ ಪ್ಯಾನೆಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ಸೂರ್ಯಘರ್
3: यार, कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
4: पीएलआई है ना?
5: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं पीएलआई पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹೇಳಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆಯವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನ ಪರಿಷತ್ತಿನ ಏಳು ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೆವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು, ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ ಬಿಎಂಆರ್ಡಿಎ ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು, ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ

0: ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು, ಜನಕಲ್ಯಾಣ ಹಾಗೂ ರಾಷ್ಟದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷಿತ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಹುಡುಗರೇ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಎಸ್ಜೆಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ, ವಸತಿ, ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7091943439.
6: ಜೈ ಹಿಂದ್. ಪಿಛಲೆ ಏಕ ದಶಕ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. ಅಬ್ ಭಾರತ ಆತಂಕವಾದ ಕಿ ಜಡೋಂ ಪರ್ ಕಡಾ ಪ್ರಹಾರ ಕರ್ನೆ ಲಗಾ ಹೈ. ನಕ್ಸಲ್ವಾದ್ ಕೋ ತೋ ಖತ್ಮ ಹಿ ಕರ್ ದಿಯಾ ಹೈ. ಡಿಫೆನ್ಸ್ ಕೆ ಹಥಿಯಾರ್ ಪಹಲೆ ಹಮ್ ಬಾಹರ್ ಸೆ ಮಂಗಾತೆ ಥೆ, ಅಬ್ ರೆಕಾರ್ಡ್ ನಂಬರ್ ಮೇ ಎಕ್ಸ್ಪೋರ್ಟ್ ಕರ್ತೆ ಹೈ. ಅಬ್ ಭಾರತ ಚುಪ್ ನಹಿ ರಹತಾ, ಅಬ್ ನಹಿ ಸಹತಾ.
7: ಹಮೇ ಗರ್ವ ಹೈ ಕಿ ಪಿಛಲೆ ಏಕ ದಶಕ ಮೇ ಹಮಾರಿ ಸೇನಾ ಹೈ ತೇಜಿ ಸೆ ಆತ್ಮ ನಿರ್ಭರತಾ ಕಿ ಓರ್ ಕದಮ್ ಬಢಾ ರಹಿ.
6: 12 ಸಾಲ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ ಕೆ.
8: ಪೂರಾ ರಷ್ಯಾ ಕಾ ಜನಸಂಖ್ಯಾ ಕಿತ್ನಾ ಹೈ ಬತಾವ್? 14 ಕರೋಡ್ ಜಿತ್ನಿ. ಬಹುತ್ ಬಡಾ ನಂಬರ್ ಹೈ ನಾ? ಪರ್ ಬಡಾ ನಂಬರ್ ತೋ ಯೇ ಹೈ ಕಿ ಭಾರತ್ ಮೇ ಲಗ್ಭಗ್ ಇತ್ನೆ ಹಿ ಘರೋ ಮೇ ಲಗೆ ಹೈ ನಲ್. ಪಿಛ್ಲೆ 12 ಸಾಲೋ ಮೇ 16 ಕರೋಡ್ ಘರೋ ಮೇ ಹರ್ ದಿನ ಹರ್ ಮೌಸಮ್ ಆತಾ ಹೈ ನಲ್ ಸೆ ನಿರ್ಮಲ್ ಜಲ್, ಜಿಸ್ಸೆ ಕರೋಡೋ ಮಹಿಲಾಓ ಕೋ ಪಾನಿ ಢೋನೆ ಸೆ ತೋ ಮುಕ್ತಿ ಮಿಲಿ ಹಿ, ಸಾಥ್ ಗಾಂವ್ ಮೇ ಜಲ್ ವ್ಯವಸ್ಥಾಪನ್ ಕಿ ಶಕ್ತಿ ಭಿ ಮಿಲಿ.
9: ಜಲ್ ಜೀವನ್ ಮಿಷನ್ ಕಾ ವಿಜನ್ ಸಿರ್ಫ್ ಲೋಗೋ ತಕ್ ಪಾನಿ ಪಹುಂಚಾನೆ ಕಾ ಹಿ ನಹಿ ಹೈ, ಯೇ ಡಿಸೆಂಟ್ರಲೈಜೇಷನ್ ಕಾ, ವಿಕೇಂದ್ರೀಕರಣ ಕಾ ಉಸ್ಕಾ ಭಿ ಏಕ್ ಬಹುತ್ ಬಡಾ ಮೂವ್ಮೆಂಟ್ ಹೈ. ಯೇ ವಿಲೇಜ್ ಡ್ರಿವನ್ ವಿಮೆನ್ ಡ್ರಿವನ್ ಮೂವ್ಮೆಂಟ್ ಹೈ.
8: 12 ಸಾಲ ವಿಶ್ವಾಸ್ ಕೆ, ವಿಕಾಸ್ ಕೆ, ಜನ ಕಲ್ಯಾಣ ಕೆ.
10: ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕಸಿ ಮಾಡುವುದರಿಂದ ಬರುವ ಲಾಭ, ಅದರ ವಿಧಾನ ಮತ್ತು ಪ್ರಾಮುಖ್ಯತೆ ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ICAR ಕೃಷಿ ವಿಜ್ಞಾನ ಕೇಂದ್ರ ನವಲೆ ಶಿವಮೊಗ್ಗ ಇಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರೇಖಾ ಬಿ ಇವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸೋಣ ಬನ್ನಿ.
11: ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೇ, ಇವತ್ತು ನಾನು

0: ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ICAR ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದಲ್ಲಿದ್ದೇನೆ. ನಮ್ಮ ಜೊತೆ ಇವತ್ತು ಡಾಕ್ಟರ್ ರೇಖಾ ಬಿ ಅವರಿದ್ದಾರೆ. ಇವರು ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕಸಿ ಮಾಡುವುದರಿಂದ ಯಾವ ಒಂದು ಲಾಭ ಇದೆ, ಇದರ ವಿಧಾನ ಹೇಗೆ, ಇದರ ಪ್ರಾಮುಖ್ಯತೆ ಏನು, ಮತ್ತೆ ಹಂತಗಳು ಏನಿದೆ ಅಂತ ಅನ್ನೋದನ್ನ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿ FM ಕೇಂದ್ರದಿಂದ ನಿಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ, ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು ಎಲ್ಲರಿಗೂ ಏನಪ್ಪಾ ಅಂತಂದ್ರೆ, ನಾವು ಹಾಕಿದಂತಹ ಗಿಡ, ಇವತ್ತು ನಾವು ಗಿಡ ಹಾಕ್ತಾ ಇದೀವಿ ಅಂದ್ರೆ ಒಂದು ವರ್ಷದಲ್ಲೇ ಹಣ್ಣು ಕೊಟ್ಬಿಡ್ಬೇಕು ಅನ್ನೋಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ವಾ. ಇದಕ್ಕೆ ಬೇಗನೆ ಹಣ್ಣು ಕೊಡ್ತಕ್ಕಂತಹ ಒಂದು ವಿಧಾನ, ಅದರಲ್ಲೂ ಕೂಡ ತೋಟಗಾರಿಕೆನಲ್ಲಿ ನಾವು ಹೇಳೋದಾದ್ರೆ ಕಸಿ ಗಿಡಗಳು ಅಂತ ಹೇಳ್ತೀವಿ. ಈ ಕಸಿ ಗಿಡಕ್ಕೂ ಮತ್ತು ನಾಟಿ ಗಿಡಕ್ಕೂ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ನಾಟಿ ಗಿಡ ಅಂತಂದ್ರೆ, ಈಗ ಉದಾಹರಣೆಗೆ ಮಾವಿನ ತಗೊಳ್ಳೋಣ. ಮಾವಿನ ಗಿಡ ಈಗ ನಾವು ನೋಡೋದಾದ್ರೆ, ಮತ್ತೆ ಹಲಸು, ಶಿವಮೊಗ್ಗದಲ್ಲಿ ಹೆಚ್ಚಾಗಿ ಕಾಡಿನ ಪ್ರದೇಶಗಳಲ್ಲಿ ನಾವು ಕಾಣ್ತಕ್ಕಂತಹ ಒಂದು ನಾಟಿ ಮರ ಅಂತ ಹೇಳೋದಾದ್ರೆ ಹಲಸಿನ ಮರ ಎಲ್ಲರೂ ಕೂಡ ನೋಡಿರ್ತೀರ. ಅದೇ ಮರ ತುಂಬಾ ಬಲಿಷ್ಠವಾಗಿ ತುಂಬಾ ಎತ್ತರವಾಗಿ ಬೆಳೆದಿರತಕ್ಕಂತಹ ಹಲಸಿನ ಮರಗಳನ್ನ ನಾವು ಕಾಣ್ತೇವೆ. ಆದ್ರೆ ಹಣ್ಣಿನ ಸಂಖ್ಯೆ ಕಡಿಮೆ, ಅದರಲ್ಲಿ ಹಣ್ಣಿನ ಸಂಖ್ಯೆ ಕಡಿಮೆ ಹಾಗೂ ಹಣ್ಣಿನ ಗಾತ್ರ ಸಹ ಕಡಿಮೆ. ಮತ್ತೆ ಇನ್ನು ಅದರಲ್ಲಿ TSS ಅಂತ ಹೇಳ್ತೀವಿ, ಅಂದ್ರೆ ಯಾವುದೇ ಒಂದು ಹಣ್ಣನ್ನ ನಾವು ಸೇವನೆ ಮಾಡಿದಾಗ ಹಣ್ಣು ಚೆನ್ನಾಗಿತ್ತು, ಹಣ್ಣು ಸ್ವೀಟ್ ಆಗಿತ್ತು ಅಂತ ಹೇಳ್ತೀವಲ್ಲ, ಅದನ್ನ TSS ಅಂತ ಹೇಳ್ತೀವಿ, ಅಂದ್ರೆ ಟೋಟಲ್ ಸಾಲಿಬಲ್ ಸಾಲಿಡ್ಸ್ ಅಂತ ಹೇಳಿ. ಅದು ಸಿಹಿಯ ಪಾತ್ರನ ತಿಳಿಸ್ತಕ್ಕಂಥದ್ದು. ಸೊ ಇದೆಲ್ಲದೂ ಕೂಡ ಚೆನ್ನಾಗಿ ನಮಗೆ ಸಿಗ್ಬೇಕು ಅಂತ ಹೇಳೋದಾದ್ರೆ, ಈ ಕಸಿ ಗಿಡಗಳಲ್ಲಿ ನಾವು ಈ ಎಲ್ಲಾ ಗುಣಗಳನ್ನು ಹೊಂದಿರ್ತಕ್ಕಂತಹ ಮತ್ತು ಬೇಗನೆ ಇಳುವರಿ ಕೊಡ್ತಕ್ಕಂತಹ ಮರಗಳನ್ನ ನಾವು ಮಾಡಬಹುದು. ಸೊ ಯಾವ ರೀತಿ ನಾವು ಕಸಿ ಗಿಡಗಳನ್ನ ತಯಾರಿಕೆ ಮಾಡೋದು ಅಂತ ಹೇಳೋದಾದ್ರೆ, ಈಗ ನಾಟಿ ಗಿಡಗಳಲ್ಲಿ ಮುಖ್ಯವಾಗಿ ಏನು ಒಂದು ಅಡ್ವಾಂಟೇಜ್ ಅಂತ ಹೇಳೋದಾದ್ರೆ, ಎಷ್ಟೇ ಮಳೆ ಗಾಳಿ ಎಲ್ಲ ಬಂದ್ರೂ ಕೂಡ ನಾಟಿ ಗಿಡಗಳು ಒಂದು ವಾತಾವರಣಕ್ಕೆ ಹೊಂದಿಕೊಂಡು ಸದೃಢವಾದಂತಹ ಬೇರನ್ನ ಮತ್ತು ಬಲಿಷ್ಠವಾದಂತಹ ಕಾಂಡನ ಹೊಂದಿರ್ತಕ್ಕಂತಹ ಮರಗಳು. ಹಾಗಾಗಿ ನಾವು ಕಸಿ ಮಾಡುವಾಗ ಮುಖ್ಯವಾಗಿ ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ರೂಟ್ ಸ್ಟಾಕ್. ಈ ಸ್ಟಾಕ್ ಅಂತಂದ್ರೆ ಹೆಸರೇ ಹೇಳೋಕೆ, ರೂಟ್ ಸ್ಟಾಕ್ ಅಂತಂದ್ರೆ ಒಂದು ಬೀಜನ ನಾವು ಪಾಲಿಥಿನ್ ಬ್ಯಾಗ್ ಗಳಲ್ಲಿ ಅಥವಾ ಪ್ಯಾಕೆಟ್ಸ್ ಗಳಲ್ಲಿ ಅದನ್ನ ಮೊದಲನೇದಾಗಿ ಬಿತ್ತನೆ ಮಾಡ್ಕೋಬೇಕು. ಉದಾಹರಣೆಗೆ ಮಾವಿನ ತಗೊಳ್ತೀನಿ, ಒಂದು ಮಾವಿನ ಓಟೆ ಅಂತ ಕರಿತೀವಿ ನಾವು, ಇಂಗ್ಲಿಷ್ ಅಲ್ಲಿ ಸ್ಟೋನ್ ಅಂತ ಹೇಳ್ತೀವಿ. ಒಂದು ಓಟೆನ ನಾವು ಮಿಶ್ರಣದಲ್ಲಿ ಅಂದ್ರೆ ಪಾಟಿಂಗ್ ಮಿಕ್ಸ್ಚರ್ ಅಂತಂದ್ರೆ, ಜನರಲ್ ಆಗಿ ನಾವು ಕೆಂಪು ಮಣ್ಣನ್ನ ಉಪಯೋಗಿಸ್ತೀವಿ, ಕೆಂಪು ಮಣ್ಣು ಸ್ವಲ್ಪ ಮಟ್ಟಿಗೆ ಕೊಟ್ಟಿಗೆ ಗೊಬ್ಬರ. ಸೊ ಇದನ್ನ ನಾವು ಒಂದು ಪಾಕೆಟ್ ಅಲ್ಲಿ ಫಿಲ್ ಮಾಡಿ ಅದಕ್ಕೆ ಸ್ವಲ್ಪ ದೊಡ್ಡ ಸೈಜಿನ ಪ್ಯಾಕೆಟ್ ಗಳಲ್ಲಿ ಮಾವಿನ ಬೀಜನ ಬಿತ್ತನೆ ಮಾಡ್ಬೇಕು. ಬಿತ್ತನೆ ಮಾಡಿದಾಗ ಅದರಲ್ಲಿ ನಮಗೆ ಬರ್ತಕ್ಕಂತ ಹೊಸ ಚಿಗುರು ಯಾವಾಗ್ಲೂ ಕೂಡ ಕೆಂಪು ಬಣ್ಣ ಹೊಂದಿರತಕ್ಕಂತಹ ಎಲೆಗಳನ್ನ ಕಾಣ್ತೀವಿ. ಅಂದ್ರೆ ಮೊದಲನೇ ಚಿಗುರು ನಮಗೆ ಏನು ಮೊಳಕೆ ಹೊಡೆದು ಬರ್ತಕ್ಕಂತಹ ಎಲೆಗಳೇನಿರ್ತಾವಲ್ಲ, ಅವು ಕೆಂಪು ಬಣ್ಣ ಹೊಂದಿರತಕ್ಕಂತಹ ಎಲೆಗಳನ್ನ ನಾವು ಇದರಲ್ಲಿ ಕಾಣ್ತೀವಿ. ಅದೇ ಅದ್ರಲ್ಲಿ ಏನಂದ್ರೆ ರೂಟ್ಸ್ ಕೂಡ ಇರುತ್ತೆ, ಮತ್ತೆ ಮೇಲೆ ನಮಗೆ 1-1.5 ಅಡಿ ಎತ್ತರದ ಕಾಂಡ ಅಥವಾ ಚಿಗುರನ್ನ ಕೂಡ ಕಾಣ್ತೀವಿ. ಸೊ ಇಂಥ ಗಿಡಗಳಲ್ಲಿ ನಾವು ಒಂದು ಕಸಿ ಮಾಡೋದ ವಿಧಾನ ಅಂತ ಹೇಳೋದಾದ್ರೆ ಸಾಮೀಪ್ಯ ಕಸಿ ಅಂತ ಹೇಳ್ತೀವಿ, ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ಕರಿತೀವಿ. ಈ ಅಪ್ರೋಚ್ ಗ್ರಾಫ್ಟಿಂಗ್ ಅಲ್ಲಿ ಮೊದಲನೇದಾಗಿ ಗ್ರಾಫ್ಟಿಂಗ್ ಅಲ್ಲಿ ನಮ್ಗೆ ರೂಟ್ ಸ್ಟಾಕ್ ಬೇಕು, ಮತ್ತೊಂದು ಸಯಾನ್ ಬೇಕು. ರೂಟ್ ಸ್ಟಾಕ್ ಅಲ್ಲಿ ಬೇರು ಇರುತ್ತೆ ಮತ್ತೆ ಕಾಂಡನೆ ಹೊಂದಿರುತ್ತೆ. ಸೊ ಈಗಾಗ್ಲೇ ಹೇಳಿದಾಗೆ ಅದಕ್ಕೆ ರೂಟ್ ಸ್ಟಾಕ್ ನ ನಾವು ಮೊದಲನೇದಾಗಿ ಪಾಕೆಟ್ ಅಲ್ಲಿ ಬೆಳೆಸ್ಕೊಂಡಾಗ ಕೆಳಗಡೆ ಬೇರ್ ಸಿಗುತ್ತೆ. ನೀವು ಮಾವಿನ ಓಟೆಯಲ್ಲಿ ಗಮನಿಸಿರ್ಬೋದು, ಬೇರ್ ಕೆಳಗಡೆ ಕಾಣಿಸುತ್ತೆ, ಮೇಲ್ಗಡೆ ಹೊಸ ಚಿಗುರು ಕೂಡ ಬಂದಿರತಕ್ಕಂಥದ್ದನ್ನ. ಅದಕ್ಕೆ ನಾವು ಸಕ್ಸಸ್ ರೇಟ್ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ, ಈ ತರ 1-1.5 ಅಡಿ ನಾವು ಬೀಜನ ಬಿತ್ತನೆ ಮಾಡಿದಾಗ ಹೊಸ ಮೊಳಕೆ ಏನ್ ಬರುತ್ತಲ್ಲ, ಅದಕ್ಕೆ ಖಚಿತವಾದಂತಹ ಮತ್ತು ನಿರ್ದಿಷ್ಟವಾದಂತಹ ತಳಿಗಳಿಂದ ಸಯಾನ್ ಅನ್ನ ಆಯ್ಕೆ ಮಾಡ್ಕೋಬೇಕು. ಸಯಾನ್ ಅಲ್ಲಿ ಬೇರ್ ಇರೋದಿಲ್ಲ, ಬರೀ ಕಾಂಡನ ಮಾತ್ರ ಆಯ್ಕೆ ಮಾಡ್ಕೋತೀವಿ.
2: ನಮಗೆ ಇಷ್ಟ ಬಂದಿದ್ದು
1: ಇಷ್ಟ ಬಂದಿರತಕ್ಕಂತಹ ತಳಿ, ಉದಾಹರಣೆಗೆ ಮಲ್ಲಿಕಾ ತಳಿ ಅಥವಾ ದಶೇರಿ ತಳಿ. ಎಲ್ಲೋ ಒಂದು ಕಡೆ ನಮಗೆ ಮದರ್ ಬ್ಲಾಕ್, ಇದು ದಶೇರಿ ಮರ ಅಥವಾ ಇದು ಮಲ್ಲಿಕಾ ಮರ ಅಂತ ನಮಗೆ ಖಚಿತವಾಗಿರ್ತಕ್ಕಂತಹ ನಿರ್ದಿಷ್ಟವಾದಂತಹ ತಳಿ ಇರಬೇಕು. ಆ ತಳಿಯಿಂದ ನಾವು ಒಂದು ಬ್ರಾಂಚ್ ನ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಸಯಾನ್ ಅಂತ ಹೇಳ್ತೀವಿ. ಸೊ ಆ ಸಯಾನ್ ಅಲ್ಲಿ

0: ಇರಲ್ಲ, ಯಾಕಂದ್ರೆ ಬರೀ ನಾವು ತುದಿ ಭಾಗನ ಮಾತ್ರ ಅಲ್ಲಿ ಕಟ್ ಮಾಡ್ಕೊಂಡು ಬರ್ತಕ್ಕಂಥದ್ದು. ಸೊ ಅಂತ ಭಾಗ ತಗೊಳ್ಬೇಕಾದ್ರೆ ಯಾವಾಗ್ಲೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಕ್ಕಂತ ಭಾಗ ಹೇಗಿರ್ಬೇಕು ಅಂತಂದ್ರೆ, ಪೆನ್ಸಿಲ್ ಸೈಜ್ ಥಿಕ್ನೆಸ್ ಇರ್ತಕ್ಕಂತಹ ಬ್ರಾಂಚ್ ಅನ್ನ ಮಾತ್ರ ನಾವು ಆಯ್ದು ತಗೊಳ್ಬೇಕಾಗತ್ತೆ. ಸೊ ಆ ಕಡ್ಡಿನ ಅಂತ ಕಡ್ಡಿನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದೇ ದಪ್ಪ ಇದೆ ಅಂತಂದಾಗ ಏನಾಗುತ್ತೆ, ಅದರಲ್ಲಿ ಕೇಡಿಯಂ ಡೆವಲಪ್ಮೆಂಟ್ ಆಗಿರ್ಬೋದು, ಮತ್ತೆ ಮೇನ್ ಆಗಿ ಸ್ಟಾಕ್ ಜೊತೆ ಹೊಂದಾಣಿಕೆ ಆಗಿ ಬರ್ಬೇಕಾದ್ರೆ ಪೆನ್ಸಿಲ್ ಸೈಜ್ ಅಲ್ಲಿ ಏನಾಗುತ್ತೆ, ಕ್ಸೈಲಮ್ ಇಂದ ನಮಗೆ ವಾಟರ್ ಫ್ಲೋ ಕೂಡ ಚೆನ್ನಾಗುತ್ತೆ, ಮತ್ತೆ ಕೇಂಬಿಯಂ ಡೆವಲಪ್ಮೆಂಟ್ ಕೂಡ ಚೆನ್ನಾಗಬೇಕು ಅಂತಂದ್ರೆ ಯಾವಾಗ್ಲೂ ಕೂಡ ಪೆನ್ಸಿಲ್ ಸೈಜ್ ಅನ್ನ ಇರ್ತಕ್ಕಂತಹ ಕಾಂಡಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಆಯ್ಕೆ ಮಾಡ್ಕೊಂಡ ನಂತರ ಆದಷ್ಟು ಒಂದು ಸ್ವಲ್ಪ ಅದ ತೇವಾಂಶ ನಾವು ಮೇಂಟೈನ್ ಮಾಡ್ಕೊಂಡು ಹಾಗೆ ಅವನ್ನ ಕಲೆಕ್ಟ್ ಮಾಡಿ ಕಟಿಂಗ್ಸ್ ಗಳನ್ನ ತಗೊಂಡ್ ಬಂದು ಈ ರೂಟ್ ಸ್ಟಾಕ್ ಅಂತ ಏನ್ ಹೇಳಿದ್ನಲ್ಲ ಅಲ್ಲಿ ನಾವು, ಅದು ಕೂಡ ಅಷ್ಟೇ ಪೆನ್ಸಿಲ್ ಸೈಜ್ ಇರ್ತಕ್ಕಂಥದ್ದು. ಈಗ ಹೇಳಿದೆ ಒಂದ್ರಿಂದ ಒಂದೂವರೆ ತಿಂಗಳಂದ್ರೆ ನಮಗೆ ಅದಕ್ಕಿಂತ ದಪ್ಪನು ಕೂಡ ಬೆಳೆದಿರೋದಿಲ್ಲ. ಆ ಟೈಮ್ ಅಲ್ಲಿ ಮಾಡೋದ್ರಿಂದ ಅದನ್ನ ನಾವು ಎಪಿಕಾರ್ಟೈಲ್ ಗ್ರಾಫ್ಟಿಂಗ್ ಅಂತ ಕರಿತೀವಿ. ಭೂಮಿಯ ಮೇಲೆನೆ ಬೇಗನೆ ಹೊಸದಾಗಿ ಹಾಕಿ ಫಸ್ಟ್ ಏನ್ ಮೊಳಕೆ ಬರುತ್ತಲ್ಲ ರೆಡ್ ಕಾಪರಿ ಲೀವ್ಸ್ ಬರ್ತವೆ ಅವಾಗ, ಆ ಇದಕ್ಕೆ ನಾವು ಗ್ರಾಫ್ಟಿಂಗ್ ಮಾಡೋದನ್ನ ನಾವು ಎಪಿಕಾರ್ಟೈಲ್ ಗ್ರಾಫ್ಟಿಂಗ್ ಅಂತೀವಿ. ಯಾಕೆಂದ್ರೆ ಓಟೆ ಹಂಗೆ ಮೇಲೆ ಕಾಣಿಸ್ತಾ ಇರುತ್ತೆ, ಮತ್ತೆ ಆ ಗ್ರಾಫ್ಟಿಂಗ್ ಅನ್ನ ನಾವು ಎಪಿಕಾರ್ಟೈಲ್ ರೀಜನ್ ಅಲ್ಲೇ ಮಾಡ್ತೀವಿ. ಆ ತುದಿ ಭಾಗದಲ್ಲಿ ಏನ್ ಜರ್ಮಿನೇಷನ್ ಬಂದು ಮೇಲ್ಗಡೆ ಕಾಂಡ ಇರುತ್ತಲ್ಲ, ಸೊ ಅಲ್ಲಿಗೆ ಹಲವಾರು ರೀತಿಯಾದಂತಹ ಕಸಿಗಳು ವಿಧಾನ ಇದೆ. ಆದ್ರೆ ಈ ಎಪಿಕಾರ್ಟೈಲ್ ಗ್ರಾಫ್ಟಿಂಗ್ ಅನ್ನ ನಾವು ಮಾಡೋದ್ರಿಂದ 99% ಸಕ್ಸಸ್ ಸಿಗುತ್ತೆ. ಸೊ ಹಂಗಾಗಿ ನಾವು ಸುಮ್ನೆ ಬಿಸಾಡುವಂತಹ ಒಂದು ಓಟೆಗಳಾಗಿರ್ಬೋದು ಅಥವಾ ನಾಟಿ ಮರದ, ಈಗಾಗ್ಲೇ ಹೇಳಿದೆ ಕಾಡ್ ಜಾತಿಗಳು ಅಂತೇಳಿ, ಸೊ ಅಂತ ಮರಗಳಿಂದ ಸಿಕ್ಕಂತಹ ಬೀಜಗಳನ್ನ ನಾವು ಸಂಗ್ರಹಿಸಿ ಅವನ್ನ ಕೂಡ ನಾವು ರೂಟ್ ಸ್ಟಾಕ್ ಆಗಿ ಬೆಳೆಸ್ಕೊಂಡು ನರ್ಸರಿಗಳಲ್ಲಿ ಸಹ ಸ್ವತಃ ರೈತರು ಅದಕ್ಕೆ ಖಚಿತವಾದಂತಹ ಒಂದು ಅಥವಾ ಎರಡು ತಾಯಿ ಮರಗಳು ಅಂದ್ರೆ ಮಲ್ಲಿಕಾ ಆಗಿರ್ಬೋದು, ಈಗ ದಶೇರಿ ಆಗಿರ್ಬೋದು, ತೋತಾಪುರಿ ಆಗಿರ್ಬೋದು, ಅದನ್ನ ಬರೀ ಸಯನ್ ಪರ್ಪಸ್ ಗೆ ಅಂತಾನೆ ಬೆಳೆಸ್ಕೊಂಡು ಅದರಿಂದ ಹಲವಾರು ಸಸಿಗಳ ಸಂಖ್ಯೆಯನ್ನು ಕೂಡ ನಾವು ಹೆಚ್ಚಿಗೆ ಮಾಡಬಹುದು, ಮತ್ತೆ ಹೊಸ ಸಸ್ಯಾಭಿವೃದ್ಧಿಗಳನ್ನ ಸಹ ಮಾಡಬಹುದು.
1: ಈಗ ಕಸಿ ಮಾಡುವಿಕೆಯ ಒಂದು ವಿಧಾನಗಳಿಗೆ ಬಂದರೆ ಪ್ರಮುಖವಾದ ವಿಧಾನಗಳು ಯಾವುವು, ಮತ್ತೆ ಅದರ ಒಂದೊಂದೇ ವಿಧಾನಗಳ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀರಾ ಮೇಡಮ್?
0: ಮೊದಲನೇದಾಗಿ ವೆಡ್ಜ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಮತ್ತೊಂದು ವಿಪ್ ಅಂಡ್ ಟಂಗ್ ಕಸಿ ಅಂತ ಹೇಳ್ತೀವಿ, ಮತ್ತೊಂದು ಮೃದು ಕಾಂಡ ಕಸಿ ಅಂತ ಹೇಳ್ತೀವಿ, ಇನ್ನೊಂದು ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ, ಸೊ ಇನ್ನೊಂದು ಎಪಿಕಾರ್ಟೈಲ್ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಈ ಐದು ಕಸಿಗಳಲ್ಲಿ ಎಪಿಕಾರ್ಟೈಲ್ ಗ್ರಾಫ್ಟಿಂಗ್ ತುಂಬಾನೇ ಸಕ್ಸಸ್ ಆಗಿರ್ತಕ್ಕಂತಹ ಒಂದು ವಿಧಾನ, ಮತ್ತೆ ಈ ವಿಧಾನನ ನಾವು ಅಳವಡಿಸಿಕೊಂಡಾಗ ಇದರಲ್ಲಿ ಶೇಕಡ 90-99% ನಮಗೆ ಸಕ್ಸಸ್ ಕೂಡ ಬರ್ತಕ್ಕಂಥದ್ದು ಕಾಣಬಹುದು. ಹಾಗೆ ಈ ಬೇರೆ ಎಲ್ಲಾ ವಿಧಾನಗಳಿಗೆ ನಾವು ಹೋಲಿಸಿದಾಗ ಎಪಿಕಾರ್ಟೈಲ್ ಗ್ರಾಫ್ಟಿಂಗ್ ಅನ್ನ ಸರ್ವೇ ಸಾಮಾನ್ಯವಾಗಿ ಯಾರು ಬೇಕಾದ್ರೂ ಸಹ ಈ ಕಸಿನ ಮಾಡಬಹುದು. ಯಾಕಂದ್ರೆ ಗ್ರಾಫ್ಟಿಂಗ್ ಮಾಡೋದಕ್ಕೆ ಸ್ಕಿಲ್ಡ್ ಪರ್ಸನ್ಸ್ ಅವಶ್ಯಕತೆ ಇರುತ್ತೆ. ಆದ್ರೆ ಪ್ರತಿಯೊಬ್ರು ಸ್ವತಃ ಎಲ್ಲಾ ರೈತರುಗಳು ಕೂಡ ತಮ್ಮ ತಮ್ಮ ಇರ್ತಕ್ಕಂಥ ಜಾಗದಲ್ಲೇನೆ ಅವರು ಒಂದು ಕಸಿ ಮಾಡಬಹುದು ಗಿಡಗಳಲ್ಲಿ ಅಂತ ಅನ್ನೋದಾದ್ರೆ ಈ ಎಪಿಕಾರ್ಟೈಲ್ ವಿಧಾನ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಬರುತ್ತೆ. ಸೊ ಇದನ್ನ ಈಗಾಗ್ಲೇ ನಾನು ತಿಳಿಸ್ಕೊಟ್ಟಿರೋ ಹಾಗೆ ವಿಧಾನ ಯಾವ ರೀತಿ ಅಂತೇಳಿ, ಈ ತರ ಕಸಿ ಸಯನ್ನ ತಗೊಳ್ಬೇಕು ಮತ್ತೆ ರೂಟ್ ಸ್ಟಾಕ್ ನ ತಗೊಳ್ಬೇಕು, ಅದರಲ್ಲಿ ತುದಿಗೆ ನಾವು ಸ್ಲ್ಯಾಂಟ್ ಕಟ್ ಕೊಡ್ಬೇಕು, ಎರಡೂ ಕಡೆನು ಪೆನ್ಸಿಲ್ ತರ ನಾವು ಶೇಪ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ ಮಾಡಿ ಈ ರೂಟ್ ಸ್ಟಾಕ್ ಅಲ್ಲಿ ಮಧ್ಯ ಒಂದು ಅಡ್ಡ ಸೀಲ್ ಕೊಡ್ಬೇಕಾಗತ್ತೆ. ಅಡ್ಡ ಸೀಲ್ ಕೊಟ್ಟಾಗ ಈ ಪೆನ್ಸಿಲ್ ತರ ವಿ ಶೇಪ್ ಅಲ್ಲಿ ಏನಿರುತ್ತಲ್ಲ ಆ ವಿ ಶೇಪ್ ಅಲ್ಲಿ ಇರೋದನ್ನ ರೂಟ್ ಸ್ಟಾಕ್ ಗೆ ಇನ್ಸರ್ಟ್ ಮಾಡ್ಬೇಕಾಗತ್ತೆ. ಮಾಡಿ ಪಾಲಿಥೀನ್ ತೆಳು ಇರ್ತಕ್ಕಂತ ಒಂದು ಗೇಜ್ ನ ನಾವು ಎಷ್ಟೇ ರಬ್ಬರ್ ತರ ಸಹ ಎಳೆದ್ರು ಕೂಡ ಎಳಿಯುತ್ತಾ ಇರುತ್ತೆ, ಅಂತ ಒಂದು ಪಾಲಿಥೀನ್ ಶೀಟ್ ನ ತಗೊಂಡು ಅದನ್ನ ಟೈಟ್ ಆಗಿ ಕಟ್ಟಬೇಕು. ಸೊ ಕಟ್ಟಿದ ನಂತರ ಈ ಮೇಲ್ಗಡೆ ನಾವೇನು ನಿರ್ದಿಷ್ಟವಾದಂತಹ ತಳಿ ಮಲ್ಲಿಕಾ ಅಂತ ಏನ್ ಹೇಳಿದ್ನಲ್ಲ ಆ ಮಲ್ಲಿಕಾ ಸಯನಲ್ಲಿ ನಾವು ಕಸಿ ಕಟ್ಟೋದಕ್ಕಿಂತ ಮುಂಚಿತವಾಗಿ ಅದರಲ್ಲಿರ್ತಕ್ಕಂತ ಎಲ್ಲಾ ಎಲೆಗಳನ್ನ ನಾವು ತೆಗಿಬೇಕಾಗತ್ತೆ. ಎಲೆಗಳನ್ನ ತೆಗೆದು ತುದಿನಲ್ಲಿ ಒಂದು ಕಣ್ಣಿರುತ್ತೆ, ಜೊತೆಗೆ ಒಂದು ಎರಡು ಎಲೆ ಮಾತ್ರ ಬಿಟ್ಟುಬಿಟ್ಟು ರೂಟ್ ಸ್ಟಾಕ್ ಅಲ್ಲಿ ಎಲ್ಲಾ ಎಲೆಗಳನ್ನು ಸಹ ಅಂದ್ರೆ ರೂಟ್ ಸ್ಟಾಕ್ ಅಲ್ಲಿ ಕಂಪ್ಲೀಟ್ ಆಗಿ ಕಟ್ ಮಾಡ್ಬಿಡ್ತೀವಿ, ಏನೇನು ಬರೀ ಕಾಂಡ ಅಷ್ಟೇ ಉಳಿಸ್ಕೋತೀವಿ ಸ್ವಲ್ಪ ಮಟ್ಟಿಗೆ, ರೂಟ್ ಸ್ಟಾಕ್ ಅಲ್ಲಿ ಕಾಂಡ ಅಷ್ಟೇ ನಾವು ಉಳಿಸ್ಕೊಳ್ತೀವಿ. ಅದೇ ಸಯನ್ ಅಲ್ಲಿ ಏನಾಗುತ್ತೆ

0: ಮೇಲ್ಗಡೆ ನಮಗೆ ವಿ ಶೇಪ್ ಅಲ್ಲಿ ಅಥವಾ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದು ಎರಡು ಎಲೆಗಳನ್ನ ಅದ್ರಲ್ಲಿ ಬಿಟ್ಕೊಳ್ಳೋದ್ರಿಂದ ಅದನ್ನ ಕ್ಯೂರಿಂಗ್ ಅಂತ ಕೂಡ ಕರಿತೀವಿ. ಸೊ ಅವಾಗ ಏನಾಗುತ್ತೆ, ಅದ್ರ ಮೇಲ್ಗಡೆ ಈ ಐಸ್ ಕ್ರೀಮ್ ಮುಂಚೆ ಎಲ್ಲ ಕ್ಯಾಂಡಿ ಬರ್ತಾ ಇತ್ತಲ್ಲ, ಟೋಪಿ ಹಾಕೋದು ಅಂತ ಹೇಳ್ತೀವಿ. ಸೊ ಅದನ್ ಮೇಲೆ ನಾವು ಟೋಪಿ ಹಾಕೋದ್ರಿಂದ ಯಾಕೆ ಆತರ ಕ್ಯಾಪಿಂಗ್ ಮಾಡೋದ್ರಿಂದ ಏನಂದ್ರೆ ಟ್ರಾನ್ಸ್ಪಿರೇಷನ್ ಲಾಸ್ ಅನ್ನ ಕೂಡ ನಾವು ಅದರಲ್ಲಿ ತಡೆಗಟ್ಬೋದು. ಮತ್ತೆ ಈ ಪ್ಯಾಕೆಟ್ ಇಂದ ಸಿಗ್ತಕ್ಕಂತಹ ಪೋಷಕಾಂಶ ಆಗಿರ್ಬೋದು, ಮತ್ತೆ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಮತ್ತೆ ತೇವಾಂಶ ಆಗಿರ್ಬೋದು, ಅದೆಲ್ಲದೂ ಮುಂದೆ ಗ್ರೋಯಿಂಗ್ ಟಿಪ್ಪಿಗೆ ಸಿಗೋದ್ರಿಂದ ಅಲ್ಲಿ ಇರ್ತಕ್ಕಂತಹ ಕಣ್ಣು ನಮಗೆ ಚಿಗುರೊಡೆಯೋದಕ್ಕೆ ಶುರು ಆಗುತ್ತೆ. ಸೊ ಯಾವಾಗ ಹೊಸ ಎಲೆಗಳು ನಮಗೆ ಪ್ರಾರಂಭ ಆಗುತ್ತೆ ಅವಾಗ ನಮಗೆ ಆ ಕಸಿ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದ ನಾವು ಖಚಿತಪಡಿಸ್ಕೊಳ್ಬಹುದು. ಹಾಗಿದ್ರೆ ಇದನ್ನ ನಾವು ಕಸಿನ ನಾವು ಟೈಟ್ ಆಗಿ ಕಟ್ಟಿದ ನಂತರ ಎಲ್ಲಿ ಇಡಬೇಕು ಅನ್ನೋದನ್ನ ಹೇಳೋದಾದ್ರೆ, ಪಾಲಿ ಹೌಸ್ ಗಳಲ್ಲಿ ನಾವು ಈ ತರ ಅಥವಾ ಶೇಡ್ ಹೌಸ್ ಗಳಲ್ಲಿ ನಾವು ಈ ತರ ಕಸಿ ಕಟ್ಟಂತಹ ಗಿಡಗಳನ್ನ ಇಡೋದ್ರಿಂದ ಬೇಗನೆ ಕಸಿನಲ್ಲಿ ಸಕ್ಸಸ್ ಬರ್ತಕ್ಕಂಥದ್ದನ್ನ ಕೂಡ ನಾವು ಇದರಲ್ಲಿ ಕಾಣಬಹುದು.
1: ಈಗ ಇದರಲ್ಲಿ ಮತ್ತೊಂದು ಪ್ರಮುಖ ವಿಷಯ ಅಂತಂದ್ರೆ ಮೊಗ್ಗು ಕಸಿ ಮಾಡೋದು ಅಥವಾ ಬಡ್ಡಿಂಗ್ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಮೇಡಮ್?
0: ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಸಸ್ಯಾಭಿವೃದ್ಧಿ ಒಂದು ಪ್ರಮುಖ ಪಾತ್ರ. ಈ ಸಸ್ಯಾಭಿವೃದ್ಧಿ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು ಒಂದು ಬೀಜದಲ್ಲಿ ನಾವು ಗಿಡಗಳನ್ನ ಬೆಳೆಸ್ತಕ್ಕಂಥದ್ದು, ಅದನ್ನ ಸೀಡ್ ಮೆಥಡ್ ಅಂತ ಹೇಳ್ತೀವಿ. ಇನ್ನೊಂದು ವೆಜಿಟೇಟಿವ್ ಮೆಥಡ್ ಅಂತ ಹೇಳ್ತೀವಿ. ಸೊ ವೆಜಿಟೇಟಿವ್ ಮೆಥಡ್ ಅಲ್ಲಿ ನಾವು ಸಸ್ಯಾಭಿವೃದ್ಧಿ ಮಾಡ್ತಕ್ಕಂಥದ್ದು ಒಂದು ಈಗಾಗಲೇ ತಿಳಿಸಿದಾಗೆ ಕಸಿ, ಅದನ್ನ ಗ್ರಾಫ್ಟಿಂಗ್ ಅಂತ ಹೇಳ್ತೀವಿ. ಮತ್ತೊಂದು ಕಣ್ಣು ಕಸಿ ಅಂತ ಹೇಳ್ತೀವಿ. ಈ ಕಣ್ಣು ಕಸಿ ಅಂದ್ರೆ ಬಡ್ಡಿಂಗ್ ಅಂತ ಹೇಳಿ. ಸೊ ಈ ಬಡ್ಡಿಂಗ್ ಅನ್ನ ಎಲ್ಲಿ ನಾವು ಮಾಡ್ತೀವಿ ಅಂತ ಹೇಳೋದಾದ್ರೆ ಮುಖ್ಯವಾಗಿ ರೋಸ್ ಗಿಡಗಳಲ್ಲಿ ಮತ್ತೆ ರಬ್ಬರ್ ಗಿಡಗಳಲ್ಲಿ. ಗ್ರಾಫ್ಟಿಂಗಿಗೂ ಮತ್ತೆ ಬಡ್ಡಿಂಗಿಗೂ ಇರೋ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ ಬರೀ ಕಣ್ಣನ್ನ ಮಾತ್ರ ತೆಗಿತೀವಿ ಕಣ್ಣು ಕಸಿಗಳಲ್ಲಿ. ಅಂದ್ರೆ ಮೊಳಕೆ ಬರ್ತಕ್ಕಂತ ಒಂದು ಸಣ್ಣ ಕಣ್ಣಂತ ಅಥವಾ ಚಿಗುರು ಬರ್ತಕ್ಕಂತ ಜಾಗ ಅಂತ ಏನಂತೀವಲ್ಲ, ಅದು ಒಂದು ಎಲೆಯ ಪಕ್ಕದಲ್ಲಿ ಇರುತ್ತೆ. ದಪ್ಪವಾಗಿ ಒಂದು ಸ್ವಲ್ಪ ಹಸಿರು ಬಣ್ಣದಲ್ಲಿ ಇರ್ತಕ್ಕಂತ ಒಂದು ಕಣ್ಣು, ಆ ಕಣ್ಣನ್ನ ನಾವು ಹಾಕಿ ಸಹ ಕಸಿನ ಮಾಡ್ತೀವಿ. ಸೊ ಈ ಕಣ್ಣು ಕಸಿ ಮಾಡೋ ಉದ್ದೇಶ ಏನಂತಂದ್ರೆ, ಉದಾಹರಣೆಗೆ ಒಂದು ರೋಸ್ ಗಿಡ, ಕೆಂಪು ಕಲರ್ ಬಿಡ್ತಕ್ಕಂತ ರೋಸ್ ಗಿಡದಲ್ಲಿ ನಾವು ಬೇರೆ ಬೇರೆ ಬ್ರಾಂಚ್ ಗೆ ಒಂದೇ ಗಿಡದಲ್ಲಿ 10 to 20 ಬಣ್ಣ ಬರ್ತಕ್ಕಂತಹ, ಅಂದ್ರೆ ನಮ್ಮ ಹತ್ರ ಇರೋದು ಬರೀ ರೆಡ್ ಕಲರ್ ರೋಸ್ ಪ್ಲಾಂಟ್ ಇದೆ, ಆದ್ರೆ ಅದೇ ರೆಡ್ ಕಲರ್ ರೋಸ್ ಪ್ಲಾಂಟ್ ಗೆ ನಾವು ವೈಟ್, ಯೆಲ್ಲೋ ಹಲವಾರು ರೀತಿಯಾದಂತಹ ಕಲರ್ ಬರ್ತಕ್ಕಂತಹ ಬೇಕಾಗಿರ್ತಕ್ಕಂತಹ ತಳಿಗಳನ್ನ ನಾವು ಅದರಲ್ಲಿ ಕಣ್ಣು ಕಸಿ ಮಾಡಬಹುದು. ಸೊ ಅಲಂಕಾರಿಕ ಬೆಳೆಗಳಲ್ಲಿ ಕಣ್ಣು ಕಸಿ ಅದರಲ್ಲೂ ಕೂಡ ರೋಸ್ ಅಲ್ಲಿ ತುಂಬಾನೇ ಸಕ್ಸಸ್ ಕೊಡ್ತಕ್ಕಂತಹ ಒಂದು ವಿಧಾನ ಅಂತ ಕೂಡ ನಾವು ಹೇಳ್ಬೋದು.
1: ಈಗ ವಿಧಾನಗಳ ಬಗ್ಗೆ ಹೇಳಿದಿರಿ, ಪ್ರಮುಖವಾಗಿ ಯಾವ ಒಂದು ವಿಧಾನಗಳು ಕಸಿ ಮಾಡಿದ್ರಲ್ಲಿ ಇದೆ ಅಂತ ಹೇಳ್ಬಿಟ್ಟು, ಈ ಒಂದು ಕಸಿ ಮಾಡುವ ಹಂತಗಳಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್?
0: ಈಗ ಹಂತ ಅಂತಂದಾಗ ಮೊದಲನೇದಾಗಿ ನಾವ್ ಯಾವಾಗ್ಲೂ ಕೂಡ ಸಯಾನ್ ತಗೊಳ್ಬೇಕಾದ್ರೆ ಅದರಲ್ಲೂ ಕೂಡ ಆರೋಗ್ಯಕರವಾಗಿರ್ತಕ್ಕಂತಹ ಗಿಡಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಸೊ ಅದರಲ್ಲಿ ಈಗ ನಾವು ಸಯಾನ್ನ ತಗೊಳ್ತಾ ಇದೀವಿ ಅಂತಂದ್ರೆ ಅದು ಆರೋಗ್ಯಕರವಾಗಿರ್ತಕ್ಕಂತಹ ಕೊಂಬೆ ಅಥವಾ ರೆಂಬೆ ಆಗಿರ್ಬೇಕು, ಮತ್ತೆ ರೋಗ ಮುಕ್ತವಾಗಿರ್ಬೇಕು. ಸೊ ಅಂತ ಮರಗಳಿಂದ ಮೊದಲನೇದಾಗಿ ನಾವು ಅಂತ ಗಿಡಗಳನ್ನ ಆಯ್ಕೆ ಮಾಡ್ಕೋಬೇಕು. ಸೆಕೆಂಡ್ ಒನ್ ಎರಡನೇ ಹಂತ ಅಂತ ಹೇಳೋದಾದ್ರೆ ಕಟ್ಟಿಂಗ್ ತಗೊಳ್ತೀವಿ ಅಂತ ಆರೋಗ್ಯವಂತ ಮರಗಳಿಂದ ಸಯಾನ್ ಪರ್ಪಸ್ ಗೆ. ಸೊ ಅಲ್ಲಿ ನಾವು ಕಟ್ಟಿಂಗ್ ತಗೊಳ್ಬೇಕಾದ್ರೆ ಯಾವಾಗ್ಲೂ ಕೂಡ ಈಗಾಗ್ಲೇ ತಿಳಿಸಿದಾಗೆ ಪೆನ್ಸಿಲ್ ಸೈಜ್ ಹೊಂದಿರ್ತಕ್ಕಂತಹ ಕಾಂಡಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಮತ್ತೆ ಮೂರನೇ ಹಂತ ಅಂತಂದ್ರೆ ಈ ಪೆನ್ಸಿಲ್ ಸೈಜ್ ಬಂದಿರತಕ್ಕಂತಹ ಸಯಾನ್ ಅಲ್ಲಿ ಮೇಲಿನ ಎರಡು ಎಲೆ ಬಿಟ್ಬಿಟ್ಟು ಉಳಿದಂತಹ ಎಲ್ಲಾ ಎಲೆಗಳನ್ನ ನಾವು ತೆಗಿಬೇಕಾಗತ್ತೆ. ಸೊ ತೆಗೆದ ನಂತರ ಅದನ್ನ ಬೇರು ಕಾಂಡ ಅಂತ ಏನ್ ಹೇಳಿದ್ನಲ್ಲ, ರೂಟ್ ಸ್ಟಾಕ್ ಅಂತ ಹೇಳಿ, ಆ ಬೇರು ಕಾಂಡಕ್ಕೆ ಈ ಕಸಿ ಕೊಂಬೆನ ನಾವು ಜೋಡಣೆ ಮಾಡ್ತಕ್ಕಂಥದ್ದು, ಅದನ್ನ ಜಾಯಿಂಟ್ ಮಾಡ್ತಕ್ಕಂಥದ್ದು. ಸೊ ಅದು ಮೂರನೇ ಹಂತ. ಇನ್ನು ನಾಲ್ಕನೇ ಹಂತ, ಅದು ಜಾಯಿಂಟ್ ಮಾಡಿದಾಗ ಯಾವುದೇ ತರದ ಮಳೆ ನೀರು ಅಥವಾ ಗಾಳಿ ಕೂಡ ಅದ್ರೊಳಗಡೆ ಹೋಗ್ಬಾರ್ದು. ಮಳೆ ಹೋದ್ರೆ ಏನಾಗುತ್ತೆ, ಕೊಳ್ತೋಗತ್ತೆ. ಅದೇ ಗಾಳಿ ಹೋಯ್ತು ಅಂತಂದ್ರೆ ಗಿಡದ ಸಕ್ಸಸ್ ಬರೋದಿಲ್ಲ. ಸೊ ಅದನ್ನ ಸರಿಪಡಿಸೋದಕ್ಕೆ ಅದನ್ನ ಸರಿಯಾದ ರೀತಿಯಲ್ಲಿ ಟೈಟ್ ಆಗಿ ಕಟ್ಟಬೇಕು. ಸೊ ಕಟ್ಟೋದಕ್ಕೆ ಪಾಲಿಥೀನ್ ಕವರ್ನ ನಾವು ಅದ ನೀಟಾಗಿ ಒಂದು ಸಣ್ಣ ಗೇಜ್ ಅಲ್ಲಿ ಇಳಿದ್ರೆ ಅದು ಟೈಟ್ ಆಗಿ ಬರುತ್ತೆ. ಸೊ ಅದನ್ನ ಕಟ್ಟೋದ್ರಿಂದ ಕೂಡ ನಮಗೆ ಒಳ್ಳೆಯ ಸಕ್ಸಸ್ ಸಿಗ್ತಕ್ಕಂಥದ್ನ ಕಾಣಬಹುದು. ಸೊ ಇದಿಷ್ಟು ಮುಖ್ಯವಾದ ಹಂತಗಳು, ವಿಧಾನಗಳು.
1: ಆಮೇಲೆ ಮೇಡಮ್, ಈಗ ಪ್ರಾಯೋಗಿಕವಾಗಿ ಬಂದ್ರೆ ಈ ಕಸಿ ಮಾಡುವ ವಿಧಾನಗಳಲ್ಲಿ ಯಾವುದು ಪ್ರಚಲಿತದಲ್ಲಿದೆ ಮೇಡಮ್ ಸದ್ಯ?
0: ಇವಾಗ ತುಂಬಾನೇ ಫಾಸ್ಟ್ ಆಗಿ ನಮಗೆ ಕಸಿ ಸಕ್ಸಸ್ ಬೇಕು ಅಂತ ಅಂದ್ರೆ ಇನ್ನೊಂದು ಲೇಯರಿಂಗ್ ಅಂತ ಇದೆ. ಸೊ ಎಲ್ಲರೂ ಕೂಡ ಏರ್ ಲೇಯರಿಂಗ್ ಅಂತ ಕೇಳಿರ್ತೀರ ಅಥವಾ ಗೂಟಿ ಕಸಿ ಅಂತ ಕೂಡ ಹೇಳ್ತೀವಿ. ಏರ್ ಲೇಯರಿಂಗ್ ಅಂತಂದ್ರೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸ್ಪ್ಯಾಗ್ನಮ್ ಮಾಸ್. ಸೊ ನಮ್ಮ ಹತ್ರ ಒಂದು ಮರ ಇದೆ ಅಂತಂದ್ರೆ, ಅಂದ್ರೆ ಚೆನ್ನಾಗಿ ಸದೃಢವಾದಂತಹ ಒಂದು 8-10 ವರ್ಷ ಹೊಂದಿರತಕ್ಕಂತಹ ಒಂದು ತಾಯಿ ಮರ ಇದೆ ಅಂತಂದ್ರೆ, ಆ ಒಂದು ಮರದಿಂದ ಕನಿಷ್ಠ ನಾವು 1,000 ಗಿಡಗಳನ್ನ ನಾವು ಪಡಿಬಹುದು. ಸೊ ಎಲ್ಲಾ ಬ್ರಾಂಚಸ್ಗಳಿಗೂ ಕೂಡ ನಾವು ಸ್ಪ್ಯಾಗ್ನಮ್ ಮಾಸ್ ಅನ್ನ ಉಪಯೋಗಿಸ್ಬಿಟ್ಟು ಬ್ರಾಂಚಸ್ಗಳಲ್ಲಿ, ಸೊ ಅಲ್ಲಿ 2-3 ಸೆಂಟಿಮೀಟರ್ ಅಷ್ಟು ಜಾಗನ ನಾವು ಒಂದು ಪೆನ್ಸಿಲ್ ಸೈಜ್ ಹೊಂದಿರತಕ್ಕಂತಹ ಬ್ರಾಂಚ್ ಗಳಲ್ಲಿ ಮೇಲಿನ ತೊಗಟೆನ ತೆಗೆಯೋದು. ತೊಗಟೆ ತೆಗೆದಂತಹ ಭಾಗಕ್ಕೆ ಈ ಸ್ಪ್ಯಾಗ್ನಮ್ ಮಾಸ್ ಅನ್ನ ಹಾಕ್ಬಿಟ್ಟು ಎರಡೂ ಕಡೆ ಪ್ಲಾಸ್ಟಿಕ್ ಕವರ್ ಅನ್ನ ನಾವು ಸುತ್ತಬಿಟ್ಟು ಎರಡೂ ಕಡೆ ಕಟ್ಟೋದ್ರಿಂದ ಹೊಸ ಬೇರಿನ ಬೆಳವಣಿಗೆ ಸ್ಪ್ಯಾಗ್ನಮ್ ಮಾಸ್ ಒಂದ್ಸಲ ನೀರೊಳಗೆ ನಾವು ಅದನ್ನ ಅದ್ಬಿಟ್ಟು ಕಂಪ್ಲೀಟ್ ಆಗಿ ಅದರಿಂದ ನೀರನ್ನ ತೆಗೆದ್ಬಿಟ್ಟು ಪ್ಲಾಸ್ಟಿಕ್ ಹಾಕಿ ಕಾಂಡಕ್ಕೆ ಕಟ್ಟಬೇಕು. ಸೊ 1.5-2 ತಿಂಗಳಲ್ಲಿ ಆ ಸ್ಪ್ಯಾಗ್ನಮ್ ಮಾಸ್ ಇಂದ ನಮಗೆ ಹೊಸ ಬೀರಿನ ಬೆಳವಣಿಗೆ ಕಾಣ್ತಕ್ಕಂಥದ್ದ ನಾವು ನೋಡಬಹುದು. ಅದಾದ ನಂತರ ಆ ಸಕ್ಸಸ್ ಆಗಿದೆ ಅಂತಕ್ಕಂಥದ್ದ ನಾವು ಖಚಿತಪಡಿಸಿಕೊಳ್ಬಹುದು. ಮತ್ತೆ ಈ ತರ ಕಸಿಯಿಂದ ನಮಗೆ ಕಸಿ ಮಾಡಿದಂತಹ 2 ತಿಂಗಳಿಗೆ 2-3 ವರ್ಷ ಆಗಿರ್ತಕ್ಕಂತ ಗಿಡಗಳು ದೊರಕ್ತವೆ. ಅಂದ್ರೆ ನಾವು ಬೀಜ ಹಾಕಿ ಗ್ರಾಫ್ಟಿಂಗ್ ಮಾಡಿ ಅದನ್ನ 3 ವರ್ಷ ಕಾಯೋದಕ್ಕಿಂತನೂ ಅದೇ ಏ ಲೇಯರಿಂಗ್ ಅಥವಾ ಗೂಟಿ ಕಸಿ ಪದ್ಧತಿಯಿಂದ 2-3 ತಿಂಗಳಲ್ಲೇನೆ 3-4 ವರ್ಷ ಆಗಿರ್ತಕ್ಕಂಥ, ಯಾಕಂದ್ರೆ ಆ ಮರ ದೊಡ್ಡ ಮರ, 10 ವರ್ಷ ಆಗಿರ್ತಕ್ಕಂಥ ಮರ ಆಗಿರೋದ್ರಿಂದ ನಮಗೆ ಎತ್ತರನೂ ಕೂಡ ಸಿಗುತ್ತೆ. ಅಂತ ಬ್ರಾಂಚ್ ಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಈ ಏರ್ ಲೇಯರಿಂಗ್ ಪದ್ಧತಿ ಮುಖಾಂತರ ಎಲ್ಲಾ ವಿಧವಾದಂತಹ ಹಣ್ಣಿನ ಬೆಳೆಗಳಲ್ಲಿ ಇತ್ತೀಚೆಗೆ ಪ್ರಚಲಿತವಾಗಿರ್ತಕ್ಕಂತಹ ಒಂದು ಪದ್ಧತಿ ಅಂತ ಹೇಳೋದಾದ್ರೆ ಈ ಏರ್ ಲೇಯರಿಂಗ್ ಪದ್ಧತಿ. ಇದರಲ್ಲಿ ಫಿಗ್ ಆಗಿರ್ಬೋದು, ಪೋಮೋಗ್ರಾನೇಟ್ ಆಗಿರ್ಬೋದು, ಗಾವಾ ಆಗಿರ್ಬೋದು. ಸೊ ಈ ಎಲ್ಲಾ ಬೆಳೆಗಳಲ್ಲಿ ಮುಖ್ಯವಾಗಿ ಅನುಸರಿಸತಕ್ಕಂತಹ ಒಂದು ಪ್ರಮುಖವಾದ ವಿಧಾನ ಅಂತ ಹೇಳೋದಾದ್ರೆ ಏರ್ ಲೇಯರಿಂಗ್.
1: ಇದುವರೆಗೆ ತಾವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಕಸಿ ಮಾಡುವುದು ಕುರಿತು ತಾವು ಹೇಳಿದಿರಿ. ಅದರ ವಿಧಾನ ಮತ್ತೆ ಹಂತಗಳು ಯಾವ್ದಿದೆ ಅಂತನ್ನೋದನ್ನ ಸಂಪೂರ್ಣವಾಗಿ ನಮ್ಮ ರೈತ ಬಾಂಧವರು ತಿಳಿಸ್ಕೊಟ್ಟಿದ್ದೀರಿ ಮೇಡಮ್. ಈಗ ನಾವು ಆರ್ಥಿಕ ಲಾಭಕ್ಕೆ ಬಂದ್ರೆ ಅಥವಾ ಪ್ರಯೋಜನಗಳಿಗೆ ಬಂದ್ರೆ ಕಸಿ ಮಾಡುವುದರಿಂದ ನಮ್ಗೆ ಏನು ಲಾಭ ನಮ್ಮ ರೈತರಿಗೆ, ಅವರ ಆದಾಯದಲ್ಲಾಗಿರ್ಲಿ ಅಥವಾ ಗುಣಮಟ್ಟದಲ್ಲಾಗಿರ್ಲಿ ಮತ್ತೆ ಒಂದು ಇಳುವರಿಯ ಪ್ರಮಾಣದಲ್ಲಾಗಿರ್ಲಿ ಹೇಳ್ಬಹುದಾ?
0: ಈಗ ನಾಟಿ ಗಿಡದಲ್ಲಿ ನಾವು ಬೀಜದಿಂದ ಒಂದು ಮರನ ತಗೊಂಡ್ರೆ 10 ವರ್ಷ ಬೇಕು ನಮಗೆ ಹಣ್ಣು ಬಿಡೋದಕ್ಕೆ. ಅದೇ ಕಸಿ ಗಿಡಗಳಲ್ಲಿ ನಮಗೆ ಕನಿಷ್ಠ 3-5 ವರ್ಷದಲ್ಲೇ ಇಳುವರಿ ಕೊಡ್ತಕ್ಕಂಥದ್ದ ನಾವು ಕಾಣಬಹುದು. ಉದಾಹರಣೆಗೆ ಸೀಬೆ ಗಿಡದಲ್ಲಿ ಕಸಿ ಮಾಡಿದಂತಹ ಗಿಡಗಳಲ್ಲಿ ನಾವು 2.5 ವರ್ಷಕ್ಕೆ ಇಳುವರಿನ ತಗೊಳ್ಬಹುದು. ಸೊ ಮೊದಲನೇದಾಗಿ ಅಧಿಕವಾದಂತಹ ಇಳುವರಿ ಮತ್ತೆ ಗುಣಮಟ್ಟದ ಹಣ್ಣುಗಳು ಮತ್ತೆ ಬೇಗನೆ ಇಳುವರಿ ಕೊಡ್ತಕ್ಕಂತಹ ಮರಗಳನ್ನ ನಾವು ಇದರಲ್ಲಿ ಕಾಣಬಹುದು. ಸೊ ಕಸಿ ಮಾಡೋದ್ರಿಂದ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಣ್ಣುಗಳು ಕೂಡ ದೊರಕ್ತವೆ ಮತ್ತೆ ಅವು TSS ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟ ಹೊಂದಿರತಕ್ಕಂತಹ ಹಣ್ಣುಗಳು ಮತ್ತೆ ಹಾಗೆ ಅವು ದೂರದ ಮಾರುಕಟ್ಟೆಗೆ ಸಾಗಾಣಿಕೆ ಮಾಡಲು ಕೂಡ ಯೋಗ್ಯವಾದಂತಹ ಹಣ್ಣುಗಳು ಕೂಡ ದೊರಕುತ್ತೆ. ಹಾಗೆ ಬೇಗನೆ ಮತ್ತು ಅಧಿಕ ಇಳುವರಿ ಕೊಡ್ತಕ್ಕಂತಹ ಗಿಡಗಳು ಕೂಡ ನಮಗೆ ಇದರಿಂದ ಸಿಗ್ತಕ್ಕಂಥದ್ದ ನಾವು ಕಾಣಬಹುದು.
1: ಧನ್ಯವಾದ ಮೇಡಮ್. ಇದುವರೆಗೆ ತಾವು ಕೃಷಿ ಮತ್ತು ತೋಟಗಾರಿಕೆ ಬೆಳೆಯಲ್ಲಿ ಕಸಿ ಮಾಡುವುದರಿಂದ ಏನು ಒಂದು ಲಾಭ ಆಗ್ತದೆ, ವಿಧಾನಗಳು ಏನಿದಾವೆ, ಹಂತಗಳು ಯಾವ ಇದಾವೆ ಅಂತನ್ನೋದನ್ನ ಸಂಪೂರ್ಣ ನಮ್ಮ ರೈತ ಬಾಂಧವರಿಗೆ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹೆಚ್ಚಿನ ಮಾಹಿತಿ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಮೇಡಮ್.
0: 9444-66638 9449923-6638. ಧನ್ಯವಾದಗಳು.
2: ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481-5706-00. ಇನ್ನೊಮ್ಮೆ ಕೇಳಿ: 9481-5706-00.
3: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
4: ಕಿಸಾನ್ ಭಾಯಿಯೋ ನಮಸ್ಕಾರ. हम है ग्राम रामसिया में, यहाँ पर आज खेत बचाओ अभियान का शुभारंभ केंद्रीय कृषि मंत्री श्री शिवराज सिंह चौहान जी ने किया है और

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹಾಲಮ್ಮ ಮತ್ತು ತಂಡದವರಿಂದ ಜನಪದ ಗೀತೆಗಳನ್ನು ಕೇಳಿದ್ರಿ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಾಹಿತಿಯ ಜೊತೆಗೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕಸಿ ಮಾಡುವುದರಿಂದ ಅದರ ಲಾಭ ಮತ್ತು ವಿಧಾನ ಪ್ರಾಮುಖ್ಯತೆ ಕುರಿತು ಕೆಳದಿ ಶಿವಪ್ಪ ನಾಯ್ಕ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವ

ವಿದ್ಯಾಲಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರ ನವಿಲೆ ಶಿವಮೊಗ್ಗದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರೇಖಾ ಬಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇಂದಿನ ಕಾರ್ಯಕ್ರಮವನ್ನು ಸಮಯ ಆಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.

ನಾಳೆ ಬೆಳಗ್ಗೆ 6:40 ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೇಂಗಾ ಉತ್ಪಾದನಾ ಕ್ರಮಗಳನ್ನು ಕುರಿತು ಡಾಕ್ಟರ್ ಮಲ್ಲಿಕಾ ಕೆ ಸಹಾಯಕ ಪ್ರಾಧ್ಯಾಪಕಿ ಕೃಷಿ ಎಂಜಿನಿಯರಿಂಗ್ ವಿಭಾಗ ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆ ಇವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಹೆಲ್ತ್ ಇಂಡ್ಸ್ ಕಾರ್ಯಕ್ರಮದಲ್ಲಿ ಅಸ್ತಮಕ್ಕೆ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಅಶೋಕ್ ಎಂಎಲ್. ಸಮಯ 7:34 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ.
0: ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ?
0: ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರೆಸಲು ಭಾರತ ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ. ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15 ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30 ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1 ಜುಲೈ 30 ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ್ರ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು ಮೇ 16 ಈ ತಿಂಗಳ 14 ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಕುರಿತು ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು, ದೇಶ ಶೇಕಡಾ 100ರಷ್ಟು ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ, ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿಗೆ ದೇಶ ಸಾಕ್ಷಿಯಾಗಿದೆ, ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ ಸುಮಾರು 250 ಕಿಲೋಮೀಟರ್ಗಳಿಂದ ಸುಮಾರು 1200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯು ದ್ವಿಗುಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ಧಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ಧಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30ಕ್ಕೆ ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಜೈ ಹಿಂದ್. ಪಿಛಲೆ ಏಕ್ ದಶಕ್ ಮೇ ಆಪ್ನೆ ಏಕ್ ಬದಲಾವ್ ನೋಟಿಸ್ ಕಿಯಾ. अब भारत आतंकवाद की जड़ों पर कड़ा प्रहार करने लगा है. नक्सलवाद को तो खत्म ही कर दिया है. डिफेंस के हथियार पहले हम बाहर से मंगाते थे, अब रिकॉर्ड नंबर में एक्सपोर्ट करते हैं. अब भारत चुप नहीं रहता, अब नहीं सहता.
3: हमें गर्व है कि पिछले एक दशक में हमारी सेना है तेजी से आत्मनिर्भरता की ओर कदम बढ़ा रही.
2: 12 साल विश्वास के, विकास के, जन कल्याण के.
1: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ವಿನೋದ್ ರಾಥೋಡ್ ಮತ್ತು ಆಶಾ ಭೋಸ್ಲೆ ಅವರ ಸ್ವರಗಳಲ್ಲಿ ಕೇಳೋಣ.

0: ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದ್ರಿ.
1: जानते हो दोस्तों, जिसे हम सिर्फ चिलचिलाती धूप कहते थे, आज उसी धूप से हम अपनी छतों पर ऊर्जा बना लेते हैं. तभी तो आज लगभग 37 लाख घर पीएम सूर्य घर बने हैं, जिससे देश का बिजली बिल घटा है और आत्मविश्वास बढ़ा है.
2: एक दशक पहले भारत सोलर पावर के मामले में बहुत पीछे था, लेकिन आज सोलर पावर के मामले में भारत दुनिया के टॉप 5 देशों में आ गया.
1: 12 साल विश्वास के, विकास के, जन कल्याण के.
0: ಇದೀಗ ಕನ್ನಡ ಚಿತ್ರಗೀತೆಗಳ ಜೊತೆ ನಿಮಗಾಗಿ ಕಾರ್ಯಕ್ರಮ ಅಕ್ಷರಗಳನ್ನ ಜೋಡಿಸಿ ಪದವನ್ನ ರಚನೆ ಮಾಡೋದು. ಆ ಮೊದಲನೆಯ ಪದಕ್ಕಾಗಿ ಅಕ್ಷರಗಳು ಹೀಗಿವೆ. ಮೊದಲನೆಯ ಅಕ್ಷರ ಲಿ, ಮೊದಲನೆಯ ಅಕ್ಷರ ಲಿ, ಎರಡನೆಯ ಅಕ್ಷರ ತಿ, ಮೂರನೆಯ ಅಕ್ಷರ ನೀ, ನೀ ದೀರ್ಘ, ನಾಲ್ಕನೆಯ ಅಕ್ಷರ ಕಾಗೆ ಕೊಂಬಿಳಿ ಕಾ, ಸೊನ್ನೆ ಅರ್ಕಾವತ್ ಕ್ರಾ, ಕ್ರಾ ಸೊನ್ನೆ, ನಾಲ್ಕನೇ ಅಕ್ಷರ. ಮೊದಲನೇ ಅಕ್ಷರ ಲಿ, ಎರಡನೇ ಅಕ್ಷರ ತಿ, ಮೂರನೇ ಅಕ್ಷರ ನೀ, ನಾಲ್ಕನೇ ಅಕ್ಷರ ಕ್ರಾ ಸೊನ್ನೆ, ಕಾಗಿಳಿ ಕಾ ಸೊನ್ನೆ. ಈ ನಾಲ್ಕು ಅಕ್ಷರಗಳನ್ನು ಜೋಡಿಸಿದಾಗ ಬರುವಂತಹ ಅರ್ಥಪೂರ್ಣವಾದ ಒಂದು ಪದವನ್ನು ರಚನೆ ಮಾಡಿ 9484517260 ಆಕಾಶವಾಣಿ ಭದ್ರಾವತಿ ಕೇಂದ್ರದ SMS ಸಂದೇಶಗಳನ್ನು ಕಳಿಸೋದಕ್ಕಾಗಿ ಇರುವಂತಹ ಸಂಖ್ಯೆ ಇದು. ಅಕ್ಷರಗಳು ಮತ್ತೊಮ್ಮೆ ನಿಮಗಾಗಿ. ಮೊದಲನೆಯ ಅಕ್ಷರ ಲಿ, ಎರಡನೇ ಅಕ್ಷರ ತಿ, ಮೂರನೇ ಅಕ್ಷರ ನೀ, ನಾಲ್ಕನೇ ಅಕ್ಷರ ಕ್ರಾ ಸೊನ್ನೆ, ಕಕಿಳಿಕ ಕ್ರಾ ಸೊನ್ನೆ. ಈ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡಿ ಸಂದೇಶಗಳನ್ನು ಕಳಿಸ್ತಾ ಇರಿ ಕೆಳಗರೆ. ಮಧ್ಯದಲ್ಲಿ ಗೀತೆಗಳು ನಿಮಗಾಗಿ ಪ್ರಸಾರ ಆಗುತ್ತೆ. ಆರಂಭದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ವಸಂತ ಗೀತ ಚಿತ್ರದುರ್ಗ.

ಅಕ್ಷರಗಳನ್ನ ಜೋಡಿಸಿ ಪದ ರಚನೆ ಮಾಡೋದಕ್ಕಾಗಿ ಕೊಟ್ಟಂತ ಅಕ್ಷರಗಳು ಮೊದಲನೆಯ ಅಕ್ಷರ ಲಿ, ಎರಡನೇ ಅಕ್ಷರ ತಿ, ಮೂರನೆಯ ಅಕ್ಷರ ನಿ, ನಾಲ್ಕನೇ ಅಕ್ಷರ ಕ್ರ, ಸೊನ್ನೆ ಆಗಿತ್ತು. ಯಾರೆಲ್ಲ ಸರಿಯಾದ ಉತ್ತರವನ್ನು ಸಂದೇಶಗಳನ್ನು ಕಳಿಸಿದ್ದೀರಾ, ನೆಟ್ವರ್ಕ್ ಇಶ್ಯೂಸ್ ಇದ್ರೆ ತಡವಾಗಿ ಬಂದಂತ ಸಂದೇಶಗಳಂತೂ ಮುಂದಿನ ಅಕ್ಷರಗಳ ಜೊತೆ ನೋಡೋಣಂತೆ. ಆರಂಭದ ಸಂದೇಶ ಸುಭಾನ್ ಕೋರಿ, ಹಗರಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ. ಹಿಂದಿ ಹಾಡುಗಳು ಅದ್ಭುತವಾಗಿತ್ತು. ಮಯೂರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರೆ, ಚಿತ್ರ ಶಿವಕುಮಾರ್ ಉಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ಉತ್ತರ ಸರಿಯಾಗಿ ಇದೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಇದೇ ನನ್ನ ಉತ್ತರ ಅಂತ ಇದ್ದಾರೆ. ಶ್ಯಾಮ್ ಸುರೇಶ್ ಬಿ ಎಚ್ ರೋಡ್ ಭದ್ರಾವತಿಯಿಂದ. ಜಯಪುಟ್ಟಸ್ವಾಮಿ ಕೇರಳ, ನಮಸ್ತೆ, ಮೂರು ಹಿಂದಿ ಹಾಡುಗಳು ಇಷ್ಟ ಆಯಿತು, ಸೊಗಸಾಗಿತ್ತು, ಧನ್ಯವಾದಗಳು ಅಂತ ಸಂದೇಶದ ಜೊತೆಗೆ ಈಗ ನೀಡಿದಂತಹ ಅಕ್ಷರಗಳನ್ನು ಜೋಡಿಸಿ ಸರಿಯಾದ ಉತ್ತರವನ್ನು ಅಂದರೆ ಪದವನ್ನು ರಚನೆ ಮಾಡಿ ಕಳಿಸಿದ್ದಾರೆ. ಸುಭಾನ್ ಕೋರಿ, ಹಾಗರ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸರಿಯಾದ ಉತ್ತರ. ನಮಸ್ತೆ, ಹೇಗಿದ್ದೀರಾ ಚಿಕ್ಕಪ್ಪ ಶಾರದ ರಾಮೇಶ್ವರ, ನಾವು ಆರಾಮಿದ್ದೇವೆ ಅಂತ ಹೇಳ್ತಾ ಉತ್ತರವನ್ನು ಕೊಟ್ಟಿದ್ದಾರೆ. ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕು ಸರಿಯಾದ ಉತ್ತರವನ್ನು ಕೊಟ್ಟರೆ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಉತ್ತರ. ಮನೋಹರ್ ರಾವ್ ಚಾನಲ್ ರೋಡ್ ಭದ್ರಾವತಿಯಿಂದ ಮನೋಹರ್ ಅವರ ಸಂದೇಶ. ಉತ್ತರ ಸರಿಯಾಗಿದೆಯಾ ಅಂತಿದ್ದಾರೆ ಪ್ರಕಾಶ್ ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ. ಫ್ರಮ್ ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ. ಸೀತಾ ಸರ್ಕಲ್ ಬೆಂಗಳೂರಿಗೆ ಹೋದಾಗ ಮೋಸ್ಟ್ಲಿ ಅಲ್ಲಿಂದ ಸಂದೇಶ, ಈಗ ಗಾಡಿಕೊಪ್ಪದಲ್ಲಿರ್ಬೋದು ಶಿವಮೊಗ್ಗದಿಂದ, ಹಾಗಾಗಿ ಸಂದೇಶವನ್ನು ಕಳಿಸಿದ್ದಾರೆ, ಉತ್ತರ ಸರಿಯಾಗಿದೆ. ಈರಣ್ಣ ಹೊಸಮನೆ ಶಿವಮೊಗ್ಗದಿಂದ ಸಂದೇಶ. ಕಲ್ಪನಾ ಅಂತ ಸಂದೇಶ ಕಳಿಸಿದ್ದಾರೆ, ಹೊಸ ಕೇಳುಗರಿರಬಹುದಾ. ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ. ಮೈರ್ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶಗಳು ಬರ್ತಾ ಇದೆ. ಮುಂದಿನ ಅಕ್ಷರಗಳನ್ನು ಜೋಡಿಸಿ ಪದ ರಚನೆ ಮಾಡುವಾಗ ಅಲ್ಲಿ ಬಂದಂತಹ ಸಂದೇಶಗಳ ಜೊತೆ ಮುಂದುವರಿಸೋಣಂತೆ. ಉತ್ತರ ಆಗಿತ್ತು, ಅಕ್ಷರಗಳನ್ನು ಜೋಡಿಸಿದಾಗ ಬಂದಂತಹ ಪದ ನೀಲಿ ಕ್ರಾಂತಿ ಆಗಿತ್ತು. ಮೊದಲನೇ ಅಕ್ಷರ ಲಿ, ಎರಡನೇ ಅಕ್ಷರ ತಿ, ಮೂರನೇ ಅಕ್ಷರ ನಿ, ನಾಲ್ಕನೇ ಅಕ್ಷರ ಕ್ರ, ಸೊನ್ನೆ ಆಗಿತ್ತಲ್ವಾ. ಹೆಸರನ್ನು ಓದಿದೆ ನಾನು. ಅನಿಲ್ ಕುಮಾರ್ ತಡಕನಹಳ್ಳಿ, ಅಯ್ಯೋ ದೇವರೇ. ಕೇಳಿದರೆ ಒಂದು ಸಂದೇಶವನ್ನು ಬಿಡದೆ ಬ್ಯಾಕ್ ಟು ಬ್ಯಾಕ್ ನಾವು ಓದ್ತಾ ಇರ್ತೇವೆ, ನೀವು ಯಾವುದೇ ಕಾರಣಕ್ಕೂ ಒಂದೆಡೆಯಿಂದ ಮತ್ತೊಂದೆಡೆ ಗಮನವನ್ನು ಕೊಡದೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಉತ್ತರ ಸರಿಯಾಗಿದೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಸರಿಯಾದ ಉತ್ತರ ನೀಲಿ ಕ್ರಾಂತಿ ಆಗಿದೆ. ನಿಮ್ಮದು ಉತ್ತರ ಕೂಡ ನೀಲಿ ಕ್ರಾಂತಿ ಅಂದರೆ ಏನಿರ್ಬೋದು ಅಂತ ಮುಂದಿನ ಸಂದೇಶದಲ್ಲಿ ನೀಲಿ ಕ್ರಾಂತಿ ಅಂದರೆ ಏನು ಅನ್ನೋದು ಎರಡು ಸಾಲಿನಲ್ಲಿ ಸಾಧ್ಯವಾದರೆ ಟೈಪ್ ಮಾಡಿ ಕಳಿಸಿ. ನಾನು ನೆಕ್ಸ್ಟ್ ಮುಂದಿನ ಪದವನ್ನು ಜೋಡಿಸ್ತಿರಲ್ವ, ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡಿದಾಗ ನೀಲಿಕ್ರಾಂತಿಯ ಕುರಿತಾಗಿ ಸ್ವಲ್ಪ ಏನು ಎರಡು ಸಾಲಿನಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತೇನೆ. ಮುಂದಿನ ಪದಕ್ಕಾಗಿ ಅಕ್ಷರಗಳು ಈಗಿದೆ. ಮೊದಲನೆಯ ಅಕ್ಷರ ದ್ರ, ಮೊದಲನೆಯ ಅಕ್ಷರ ದ್ರ, ಎರಡನೆಯ ಅಕ್ಷರ ಯಾರ ಲಾವಶೇಷ ಸ ಹ ಬರುತ್ತಲ್ಲ ಆ ದೊಡ್ಡ ಹ ಆ ಕಿಳಿ ಹ, ಮೊದಲನೆಯ ಅಕ್ಷರ ದ್ರ, ಎರಡನೆಯ ಅಕ್ಷರ ಹ, ಮೂರನೇ

ಅಕ್ಷರ ತೆ, ಮೂರನೆಯ ಅಕ್ಷರ ತೆ, ನಾಲ್ಕನೆಯ ಅಕ್ಷರ ಆ, ಎರಡನೆಯ ಸ್ವರ ಇದೆಯಲ್ಲ, ಎರಡನೆಯ ಸ್ವರ ಅದು ಆ, ನಾಲ್ಕನೆಯ ಅಕ್ಷರ ಆ, ಐದನೆಯ ಅಕ್ಷರ ಭ, ಆರನೆಯ ಅಕ್ಷರ ರ, ಆಯ್ತಲ್ವಾ, ಮೊದಲನೆಯ ಅಕ್ಷರ ದ್ರ, ಎರಡನೆಯ ಅಕ್ಷರ ಹ, ಮೂರನೆಯ ಅಕ್ಷರ ತೆ, ನಾಲ್ಕನೆಯ ಅಕ್ಷರ ಆ, ಐದನೆಯ ಅಕ್ಷರ ಭ, ಆರನೆಯ ಅಕ್ಷರ ರ. ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡಿ. 9 4 8 1 5 7 2 6 0 0 ಉತ್ತರಗಳನ್ನು ಕಳುಹಿಸಿ ಅಂತ ಹೇಳ್ತಾ, ಅಕ್ಷರಗಳು ಈಗ ಕಾರ್ಯಕ್ರಮಕ್ಕೆ ಜಾಯ್ನ್ ಆದರೆ ಮತ್ತೊಮ್ಮೆ, ಮೊದಲನೆಯ ಅಕ್ಷರ ದ್ರ, ಎರಡನೆಯ ಅಕ್ಷರ ಹ, ಮೂರನೆಯ ಅಕ್ಷರ ತೆ, ನಾಲ್ಕನೆಯ ಅಕ್ಷರ ಆ, ಐದನೆಯ ಅಕ್ಷರ ಭ, ಆರನೆಯ ಅಕ್ಷರ ರ. ಮುಂದಿನ ಈಗ ನೀಡಿದಂತಹ ನೀಲಿ ಕ್ರಾಂತಿ ಉತ್ತರಗಳನ್ನು ಈಗ ಹೇಳಿದಂತಹ ಅಕ್ಷರಗಳಿಂದ ಪದ ರಚನೆ ಆಗುತ್ತಲ್ವ, ಆ ಒಂದು ಸಂದೇಶಗಳ ಮಧ್ಯೆ ಕೂಡ ನಾನು ನಿಮ್ಮ ಹೆಸರನ್ನು ಓದ್ತೇನೆ ಅಂತ ಹೇಳ್ತಾ ಗೀತೆಯನ್ನು ಕೇಳೋಣ. ಬನ್ನಿ ಮುಂದಿನ ಗೀತೆ.

ಅಕ್ಷರಗಳು ಹೀಗಿತ್ತು: ಮೊದಲನೇ ಅಕ್ಷರ ದ್ರ, ಎರಡನೇ ಅಕ್ಷರ ಹ, ಮೂರನೆಯ ಅಕ್ಷರ ತೆ, ನಾಲ್ಕನೆಯ ಅಕ್ಷರ ಆ, ಐದನೆಯ ಅಕ್ಷರ ಭ, ಆರನೆಯ ಅಕ್ಷರ ರ. ಅಕ್ಷರಗಳನ್ನು ಜೋಡಿಸಿದಾಗ ಬಂದಂತಹ ಪದ ಏನಾಗಿತ್ತು ನೋಡೋಣಂತೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರ ಸರಿಯಾಗಿದೆ. ನೀಲಿ ಕ್ರಾಂತಿ ಅಂದರೆ ಮೀನು ಮತ್ತು ಜಲಚರ ಸಾಗಣೆ ಕ್ಷೇತ್ರದಲ್ಲಿ ಉತ್ಪಾದನೆಯನ್ನು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಿ ದೇಶವನ್ನು ಸ್ವಾವಲಂಬಿ ಮಾಡುವ ಕಾರ್ಯಕ್ರಮವನ್ನು ಹೀಗೆ ಕರೆಯುತ್ತಾರೆ, ನೀಲಿ ಕ್ರಾಂತಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಯಲ್ಲಿ ಈಗ ನೀಡಿದಂತಹ ಅಕ್ಷರಗಳನ್ನು ಜೋಡಿಸಿ ಪದವನ್ನು ರಚನೆ ಮಾಡಿ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟರೆ ಹಂಪಣ್ಣ ನ್ಯಾಮತಿ. ನೀಲಿ ಕ್ರಾಂತಿ ಅಂದರೆ ಸಮುದ್ರ ಮೀನಿನ ಅಭಿವೃದ್ಧಿ ಪಡಿಸುವುದು ಅಂತ ಹೇಳ್ತಾ ಈಗ ನೀಡಿದಂತಹ ಪದವನ್ನು ಕೂಡ ಅಕ್ಷರಗಳಿಂದ ಪದವನ್ನು ರಚನೆ ಮಾಡಿಯಾಗಿದೆ. ಸುರೇಶ್ ಶಿವಮೊಗ್ಗದಿಂದ, ಸುಬಾನ್ಕುರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪ ಸಾಗರದಿಂದ, ಜಯಪುಟ್ಟಸ್ವಾಮಿ ಕೆರಡಾ, ನಮಸ್ತೆ ಮೇಡಮ್ ಉತ್ತರ ಸರಿಯಾಗಿ ಇದೆ. ಗೀತಾ ಮೇಡಮ್ ನಮಸ್ತೆ. ರಾಧಾ ನಿದಿಗೆಯಿಂದ ಉತ್ತರ ಸರಿಯಾಗಿ ಇದೆ ಅಂತ ಹೇಳ್ತಾ. ಸುರೇಶ್ ಭಟ್ ಗೌರಿ ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ಇದೇ ನನ್ನ ಉತ್ತರ. ನೀಲಿ ಕ್ರಾಂತಿ ಅಂದರೆ ಮೀನುಗಾರಿಕೆಗೆ ಸಂಬಂಧಿಸಿದ್ದು ಅಂತ ಕೂಡ ಉತ್ತರವನ್ನು ನೀಡಿದ್ದಾರೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಮಹೇಶ್ ಹೊಸೂರಿನಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ, ಪ್ರಕಾಶ್ ನಂದಿನಿ ಕೋಲಾರದಿಂದ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಹಾಡುಗಳು ತುಂಬ ಚೆನ್ನಾಗಿದೆ, ತಡವಾಗಿ ರೇಡಿಯೋಗೆ ಈಗ ಕಾರ್ಯಕ್ರಮಕ್ಕೆ ಜಾಯ್ನ್ ಆದೆ, ಈಗ ಎರಡನೇ ಪ್ರಶ್ನೆ ಗೊತ್ತಾಯಿತು ಅಂತ ಉತ್ತರವನ್ನು ಕಳಿಸಿದ್ದಾರೆ. ಸಲ್ಮಾ ಟೀಚರ್ ತರೀಕೆರೆಯಿಂದ ಸರಿಯಾದ ಉತ್ತರ ಅಂತ ಹೇಳ್ತಾ, ಹೊಸಮನೆ ಶಿವಮೊಗ್ಗದಿಂದ ಈರಣ್ಣ ಹೆಚ್ ಅವರ ಉತ್ತರ, ಮಂಜುಳಾ ಚೆನ್ನಾಪುರದಿಂದ, ನೀಲಿಕ್ರಾಂತಿ ಅಂದರೆ ಮೀನುಗಾರಿಕೆ ಹಾಗೂ ಜಲಕೃಷಿ ಉತ್ಪಾದನೆಯಲ್ಲಿ ತೀವ್ರ ಹಾಗೂ ಗಣನೀಯವಾದ ಹೆಚ್ಚಳವನ್ನು ತರುವ ಮೂಲಕ ಆರ್ಥಿಕತೆಯನ್ನು ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಯಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಈಗ ನೀಡಿದಂತಹ ಅಕ್ಷರಗಳನ್ನು ಜೋಡಿಸಿ ಪದ ರಚನೆ ಮಾಡಿ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಚಾನಲ್ ರೋಡ್ ಭದ್ರಾವತಿಯಿಂದ ಮನೋ ಮೋಹನ್ ರಾವ್ ಅವರ

ಸಂದೇಶ ಫ್ರಮ್ ವೀಣಾ ಗಾಡಿಕೊಪ್ಪ ಶಿವಮೊಗ್ಗದಿಂದ. ನೀಲಿ ಕ್ರಾಂತಿ ಅಂದರೆ ಗಾಂಧೀಜಿ ನೀಲಿ ಬೆಳೆ ಬೆಳೆಯಲು ನಡೆಸಿದ ಕ್ರಾಂತಿ ಅಂತ. ಹೌದು ಮೇಡಮ್, ನಾನೀಗ ಶಿವಮೊಗ್ಗಕ್ಕೆ ಬಂದಿದ್ದೇನೆ ಅಂತ ತಿಳಿಸಿದ್ದಾರೆ. ಕೇಳುಗರು ಉತ್ತರಗಳನ್ನು ಕೊಟ್ಟಿರೋದನ್ನು ಕೇಳಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತಾ, ಈಗ ನೀಡಿದಂಥ ಅಕ್ಷರಗಳನ್ನು ನೀವು ಕೇಳಿಸ್ಕೊಂಡ್ರಿ ಅಂದ್ಕೊಳ್ತೀನಿ. ಈಗ ಮುಂದಿನ ಕೆ ಪಿ ದಿನೇಶ್ ಪಟರ್ಸನ ಭಟ್ ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಸರಿಯಾದ ಉತ್ತರಗಳು ಬರ್ತಾ ಇದೆ. ಸರಿಯಾಗಿದೆ ಉತ್ತರಗಳು. ನೀಲಿಕ್ರಾಂತಿ ಅಂದರೆ ಮೀನುಗಾರಿಕೆ ಮತ್ತು ಜಲಚರ ಸಾಕಾಣೆಯನ್ನು, ಅಂದರೆ ಉದಾಹರಣೆಗೆ ಸಿಗಡಿ ಮೀನು ಈ ಥರದೆಲ್ಲ ಮೀನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಮಾಡಿರುವಂಥದ್ದು. ಆ ನೀಲಿ ಕ್ರಾಂತಿ ಬೇರೆ ಅಂತ ಹೇಳ್ತಾ, ನೀಲಿ ಕ್ರಾಂತಿ ಅನ್ನೋದು ಮೀನಿಗೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತಹ ಯೋಜನೆ ಇದು. ಇದು ಭಾರತದಲ್ಲಿ 1985 ಅವಧಿಯಲ್ಲಿ 7ನೇ ಪಂಚವಾರ್ಷಿಕ ಯೋಜನೆ ಆರಂಭ ಆಯಿತಲ್ಲ, ಆ ಸಮಯದಲ್ಲಿ ಇದನ್ನು ಈ ಕ್ರಾಂತಿಯನ್ನು, ಅಂದರೆ ನೀಲಿ ಕ್ರಾಂತಿ ಅನ್ನೋ ಯೋಜನೆಯನ್ನು ಜಾರಿಗೆ ತರಲಾಯಿತು ಅನ್ನೋದು ಚಿಕ್ಕ ಮಾಹಿತಿ. ಮುಂದಿನ ಅಕ್ಷರಗಳು ಪದಕ್ಕಾಗಿ, ಮೊದಲನೆಯ ಅಕ್ಷರ ರ, ಎರಡನೆಯ ಅಕ್ಷರ ಸ್ತಿ, ಮೊದಲನೆಯ ಅಕ್ಷರ ರ, ಎರಡನೆಯ ಅಕ್ಷರ ಸ್ತಿ, ಮೂರನೆಯ ಅಕ್ಷರ ತೆ, ನಾಲ್ಕನೆಯ ಅಕ್ಷರ ಸು. ಮೊದಲನೆಯ ಅಕ್ಷರ ರ, ಎರಡನೆಯ ಅಕ್ಷರ ಸ್ತಿ, ಮೂರನೆಯ ಅಕ್ಷರ ತೆ, ನಾಲ್ಕನೆಯ ಅಕ್ಷರ ಸು. ಅಕ್ಷರಗಳನ್ನು ಜೋಡಿಸಿ ಪದ ರಚನೆ ಮಾಡಿದಂತಹ ಸಂದೇಶವನ್ನು ಎಲ್ಲಿ ಕಳಿಸ್ಬೇಕು ಗೊತ್ತಲ್ಲ ಕೇಳಿದರೆ, ಬೇರೆ ಬೇರೆ ಕೇಂದ್ರದಲ್ಲಿ ನೀವು ಕಾರ್ಯಕ್ರಮಗಳನ್ನು ಕೇಳ್ತಾ ಸಂದೇಶಗಳು ಬರುತ್ತಾ ಇರುತ್ತೆ. ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ. 9411 5720 ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿಯ SMS ಸಂಖ್ಯೆ ಅಂತ ಹೇಳ್ತಾ, ಅಕ್ಷರಗಳು ಮೊದಲನೆಯ ಅಕ್ಷರ ರ, ಎರಡನೆಯ ಅಕ್ಷರ ಸ್ತಿ, ಮೂರನೆಯ ಅಕ್ಷರ ತೆ, ನಾಲ್ಕನೆಯ ಅಕ್ಷರ ಸು. ಮುಂದಿನ ಗೀತೆಗಳು

ಅಕ್ಷರಗಳು, ಮೊದಲನೆಯ ಅಕ್ಷರ ರ, ಎರಡನೆಯ ಅಕ್ಷರ ಅಸ್ಥಿ, ಮೂರನೆಯ ಅಕ್ಷರ ತೆ, ನಾಲ್ಕನೆಯ ಅಕ್ಷರ ಸು. ಇದಕ್ಕೆ ಹಿಂದಿನ ಪದ ಆಹಾರ ಭದ್ರತೆ. ನೀವೆಲ್ಲರೂ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ರಿ. ನಾನು ಆಹಾರ ಭದ್ರತೆ ಅನ್ನೋ ಪದವನ್ನು ರಚನೆಯಾಗಿತ್ತಂತ ಹೇಳಲಿಲ್ಲ ಅಂತ ಅಂದ್ಕೊಂಡು ಉತ್ತರವನ್ನು ಮತ್ತೊಮ್ಮೆ ಹೇಳ್ತಾ, ಈಗ ಉತ್ತರವನ್ನು ತಕ್ಷಣದಲ್ಲೇ ಹೇಳ್ತಾ, ಎಲ್ಲರೂ ಸರಿಯಾಗಿ ಉತ್ತರವನ್ನು ನೀಡಿದ್ದೀರಾ. ಸುಮ್ಮನೆ ಆಗಿ ನಿಮ್ಮ ಸಂದೇಶಗಳನ್ನು ಓದ್ತಿರುವಾಗ ಈ ಅಕ್ಷರಗಳನ್ನು ಜೋಡಿಸಿದಾಗ ಬಂದಂಥ ಪದ ಆಗಿತ್ತು ಸುಸ್ಥಿರತೆ. ಸುಸ್ಥಿರತೆ ಇದಾಗಿತ್ತು ಪದ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದೀರಾ ಪಟಪಟ ಅಂತ ನಿಮ್ಮ ಹೆಸರನ್ನು ಹೇಳೋದಾ? ಗೌರಮ್ಮ ಹಾವೇರಿಯಿಂದ ಸರಿಯಾಗಿದೆ ಉತ್ತರ. ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ಮಹೇಶ್ ಹೊಸೂರಿನಿಂದ, ಸುಭಾನ್ ಕೋರಿ ಹಗರಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸುರೇಶ್ ಭಟ್ ಅರ್ಚನಾ, ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ, ಲೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ, ರಾಧಾ ಅವರು ನಿದಿಗೆಯಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ವಾಸುಕಿ ವಿಜಯಲಕ್ಷ್ಮೀ ಸಾಗರದಿಂದ, ಸುಮಿತ್ರ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ, ಶಾರದಾ ಆಲೇಶಪ್ಪ ಬಿ ಆರ್ ಪಿಯಿಂದ, ಶ್ಯಾಮ್ ಸುರೇಶ್ ಬಿ ಎಚ್ ರಸ್ತೆ ಭದ್ರಾವತಿಯಿಂದ, ನಾಗೇಂದ್ರ ಗುಂಡಮ್ಮ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ, ಮಂಜುಳಾ ಜನ್ನಾಪುರದಿಂದ ಮಂಜುಳಾ ಅವರು, ಮಂಜುನಾಥ್ ಕೆ ಮರವನಹಳ್ಳಿ ಸರಿಯಾದ ಕೋಲಾರ ಸುಸ್ಥಿರತೆ ಪ್ರಕಾಶ್ ನಂದಿನಿ ಕೋಲಾರದಿಂದ ಉತ್ತರ, ಈಶಣ್ಣ ಎಚ್ ಹೊಸ್ಮನೆ ಶಿವಮೊಗ್ಗದಿಂದ, ಚಿಕ್ಕಪ್ಪ ಶಾರದಾ ರಾಮೇಶ್ವರದಿಂದ ಶಿವಮೊಗ್ಗ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ. ಎರಡನೇ ಪದ ಆಹಾರ ಭದ್ರತೆ ಆಗಿತ್ತು, ಸುಸ್ಥಿರತೆ ಆಗಿತ್ತು. ಇವಾಗ ನೀವೆಲ್ಲರೂ ಜೋಡಿಸಿ ಕೊಟ್ಟಂತಹ ಪದ ಮೋಹನ್ ರಾವ್ ಭದ್ರಾವತಿಯಿಂದ, ಜಯಪುಟ್ಟಸ್ವಾಮಿ ಕೇರಳದಿಂದ, ಶೈಲಜಾ ಕೃಷ್ಣಸ್ವಾಮಿ ವಿಜಯನಗರ ಶಿವಮೊಗ್ಗದಿಂದ. ಇಂದು ನಾವು ಜೋಡಿಸಿದಂತಹ ಅಕ್ಷರಗಳಿಂದ ಜೋಡಿಸಿದಂತಹ ಪದಗಳಾಗಿತ್ತು ನೀಲಿ ಕ್ರಾಂತಿ, ದ್ವಿಗುಣ ಆದಾಯ, ಆಹಾರ ಭದ್ರತೆ, ಸುಸ್ಥಿರತೆ. ಇಷ್ಟು ಪದಗಳನ್ನು ಜೋಡಿಸಿದ್ವಿ. ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದವನ್ನು ರಚನೆ ಮಾಡೋ ಕಾರ್ಯಕ್ರಮ ಇದಾಗಿತ್ತು. ನಿಮ್ಮ ಜೊತೆ ಸಂದೇಶಗಳು ಬರ್ತಾ ಇದೆ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಬಂದ ಸಂದೇಶಗಳನ್ನು ಮುಂದಿನ ಕಾರ್ಯಕ್ರಮದಲ್ಲೇ, ಅಂದರೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನೋಡೋಣ ಅಂತ ಹೇಳ್ತಾ, ಎಲ್ರಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಕ್ಕೆ. ಹೀಗೆ ಜೊತೆಯಾಗಿರಿ ಅಂತ ಹೇಳ್ತಾ ಕೇಳಿದರೆ ಸಮಯ 8:45. ಇನ್ನು ಮುಂದೆ ಹಿಂದಿಯಲ್ಲಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದೀಗ ಕೇಳೋಣ ಯಕ್ಷಗಾನ ಶರಸೇತು ಬಂಧನ. ಇದರ ಮೊದಲ ಭಾಗವನ್ನ ನಡೆಸಿಕೊಡಲಿದ್ದಾರೆ ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರು.

ರಕ್ಷಣೆ ನಿಮ್ಮಿಂದಾಗಬೇಕು ಎನ್ನುವುದಾಗಿ ನಮ್ಮ ತಾಯಿ ಕುಂತಿ ನಮಗೆ ಹೇಳಿದ ಮಾತಲ್ಲವೇ. ಆ ಕಾರಣಕ್ಕಾಗಿ ನಿರಂತರವಾಗಿ ಎಲ್ಲಿಗೆ ಗೋವುಗಳಿಗೆ ಉಪಟಳವಾಗುತ್ತದೆ, ಎಲ್ಲಿ ಬ್ರಾಹ್ಮಣರಿಗೆ ಉಪಟಳವಾಗುತ್ತದೆ, ಅದನ್ನ ನಿರಂತರವಾಗಿ ತಡೆದುಕೊಂಡು ಬಂದವರು ನಾವು. ಆದರೆ ಇಂಥ ಕಾಲದಲ್ಲೂ ಬ್ರಾಹ್ಮಣರಿಗೆ ಉಪಟಳವಾಯಿತು ಎನ್ನುವಂತ ವಾರ್ತೆ ಬಂತಲ್ಲ, ಆಲೋಚನೆ ಮಾಡಿದಾಗ ಅಗ್ರಹಾದ ಬ್ರಾಹ್ಮಣರು ನಿಶಯ ಕಾಲದಲ್ಲಿ ಬಂದು ಪ್ರಭು ನಮ್ಮನ್ನ ರಕ್ಷಿಸಿ ಎನ್ನುವಂತ ಗೋಗರತವನ್ನ ಕಂಡಾಗ ದಿಗ್ಭ್ರಮೆಗೊಂಡೆ. ಹಿಂದು ಮುಂದು ಆಲೋಚನೆಯನ್ನ ಮಾಡದೆ ನೇರವಾಗಿ ಅಣ್ಣನು ಮಲಗಿರತಕ್ಕಂತ ಶಯನಾಗಾರದ ಪಕ್ಕದಲ್ಲಿ ಇರುವಂತ ಶಸ್ತ್ರಾಗಾರವನ್ನ ಪ್ರವೇಶಿಸಿ ನನ್ನದಾದಂತಹ ಶಸ್ತ್ರಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಆಗತಕ್ಕಂತ ಉಪಟಳವನ್ನ ಬಗ್ಗು ಬಡದಿದ್ದೇನೆ. ಹೆಚ್ಚೇಕೆ ತತ್ಸರರನ್ನ ಬಡಿದು ಬಗ್ಗಿಸಿ ಅವರನ್ನ ಯಮನೂರಿಗೆ ಅಟ್ಟಿದ್ದೇನೆ. ಯಮನಂದನ ಊರಿನಲ್ಲಿ ನಿಮಗೇನು ಕೆಲಸ ಎಂಬ ಪ್ರಶ್ನೆಯನ್ನು ಅವರ ಮುಂದಿಟ್ಟು ಅವರನ್ನ ಬಡಿದು ಬಂದಾಗಿದೆ. ಆ ಒಂದು ಕಾರ್ಯ ಸುಖಾಂತವಾದ ಮೇಲೆ ಪುನಃ ತಿರುಗಿ ಬಂದು ಆಲೋಚನೆಯನ್ನ ಮಾಡುತ್ತಿದ್ದೇನೆ. ತಪ್ಪಾಗಿ ಹೋಯಿತಲ್ಲ, ಮುಂಚಿತವಾಗಿ ನಿರ್ಧರಿತವಾಗಿರತಕ್ಕಂತ ಸಂದರ್ಭ, ಪಂಚ ಪಾಂಡವರಾದಂತ ನಾವುಗಳು ನಮ್ಮ ವಲ್ಲಭೆಯನ್ನ ಒಂದು ವರ್ಷ ಪರ್ಯಂತ ಒಬ್ಬರು ಅವರೊಟ್ಟಿಗೆ ಇರತಕ್ಕಂತ ಕಾಲದಲ್ಲಿ ಯಾವನು ಅವರೊಟ್ಟಿಗೆ ಇರ್ತಾನೋ ಆ ಸಂದರ್ಭದಲ್ಲಿ ಅನ್ಯರ ಪ್ರವೇಶ ಅಲ್ಲಿ ಆಗಕೂಡದು ಎನ್ನುವಂತ ನಿಬಂಧನೆ ನಮಗಿತ್ತು. ಆ ಕ್ಷಣಕ್ಕೆ ಆಲೋಚನೆ ಬಾರದೇ ಇದ್ದರೂ ಕೂಡ ಧರ್ಮ ರಕ್ಷಣೆಗಾಗಿ ಹೊರಟಂತ ನನಗೆ ಈಗ ಅದರ ಜ್ಞಾನವಾಯಿತು. ಹಾಗಾಗಿ ನಮ್ಮ ನಿಬಂಧನೆ, ಯಾರು ನಮ್ಮ ನಿಬಂಧನೆಯನ್ನ ಉಲ್ಲಂಘಿಸ್ತಾರೋ ಅವರು ಒಂದು ವರ್ಷ ಪರ್ಯಂತ ತೀರ್ಥಾಟನೆಗೆ ಹೋಗಬೇಕು. ಅದು ಯಾಕೆ ಎನ್ನುವಂತ ಪ್ರಶ್ನೆ ಇಲ್ಲ, ನಮ್ಮ ನಿಬಂಧನೆಯೇ ಹಾಗೆ. ನಾರದರು ಹೇಳಿದ ಕಾರಣಕ್ಕಾಗಿ, ಕಷ್ಟನ ಸಹಮತ ಇರುವ ಕಾರಣಕ್ಕಾಗಿ ಅದನ್ನ ವಿಮರ್ಶಿಸುವ ಪ್ರಶ್ನೆ ನಮಗೆ ಇಲ್ಲಿವರೆಗೂ ಕೂಡ ಬಂದಿರಲಿಲ್ಲ. ಹಾಗೆ ಹಿರಿಯರ ಆಶೀರ್ವಾದವನ್ನ ಪಡೆದು ತೀರ್ಥ ಯಾಟನೆಗೆ ಹೋದಂತ ನಾನು ಅನೇಕ ಸ್ಥಳಗಳನ್ನ ಸಂದರ್ಶಿಸಿದ್ದೇನೆ. ಲೋಕಾನುಭವವನ್ನ ಪಡೆಯುವ ನಿಟ್ಟಿನಲ್ಲಿ ಒಂದೆಡೆ ಆದರೆ ನನಗಾಗಿರ್ತಕ್ಕಂತ ಪ್ರಾಯಶ್ಚಿತವನ್ನ ಪರಿಹರಿಸಿಕೊಳ್ಳಬೇಕೆನ್ನುವಂತ ಆಲೋಚನೆಯಿಂದ ತೀರ್ಥಯಾತ್ರೆಯನ್ನ ಮುಗಿಸಿಕೊಂಡು ಮುಂದುವರಿಯುತ್ತಾ ಇದ್ದೇನೆ. ಪವಿತ್ರವಾದಂತ ಗಂಗಾ ನದಿಯಲ್ಲಿ ಪವಿತ್ರ ಗಂಗಾ ಜಲದಲ್ಲಿ ಸ್ನಾನ ಮಾಡತಕ್ಕಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಒಂದು ಘಟನೆ ನಡೆದು ಹೋಯಿತು. ಸ್ನಾನವನ್ನ ಪೂರೈಸತಕ್ಕಂತ ಸಂದರ್ಭದಲ್ಲಿ ನಾನು ಏಕಕಾಲಕ್ಕೆ ಕೆಳಗಡೆ ಹೋಗಿಬಿಟ್ಟೆ. ಅಲ್ಲಿ ಹೋಗಿ ನೋಡ್ತೇನೆ ಉರಗಲೋಕ, ಉರಗಲೋಕಕ್ಕೆ ಹೋಗಿ ಅಲ್ಲಿ ಉರಗ ಕನ್ಯೆಯಾಗಿರ್ತಕ್ಕಂತ ಉಲುಪಿಯನ್ನ ನೋಡಿದೆ. ಅವಳು ನನ್ನನ್ನ ಆಕರ್ಷಿತನಾದಳು, ಮೋಹಿತನಾದೆ. ಅವಳಿಗೆ ಒಂದು ಸಂತಾನ ಪ್ರಾಪ್ತಿಯನ್ನ ಮಾಡಿ ಆ ಮೂಲಕವಾಗಲೇ ಅನುಗ್ರಹವನ್ನು ಕೊಟ್ಟು ಪುನಃ ಮತ್ತೆ ಬಂದೆ. ಅಲ್ಲಿಂದ ಮೊದಲುಗೊಂಡು ಉತ್ತರದ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ನನ್ನದಾದ ಸ್ಥಾನಗಳನ್ನ ಪೂರೈಸಿ ಪವಿತ್ರ ಜಲವನ್ನ ನನ್ನದಾಗಿಸಿಕೊಂಡು ತನ್ಮೂಲಕವಾಗಿ ವಿಂಧ್ಯ ಪರ್ವತವನ್ನ ದಾಟಿ ಮುಂದೆ ಮುಂದೆ ಬರುತ್ತಾ ಇದ್ದೇನೆ. ಬರುತ್ತಿರುವಂತಹ ಸಂದರ್ಭ ಎಂತ ಅದ್ಭುತವಾದಂತಹ ಪ್ರದೇಶ, ಧನುಷ್ಕೋಟಿ ಅಲ್ಲವೇ? ಈ ಧನುಷ್ಕೋಟಿ ಅಂತಕ್ಕಂತ

ವಿಶೇಷವು ವಿಶಿಷ್ಟವಾಗಿರ್ತಕ್ಕಂತಹ ಸ್ಥಳ. ಶ್ರೀರಾಮಚಂದ್ರನು ಹಾಗೂ ಶಿವನ ರೂಪದ ಲಿಂಗವನ್ನು ಐಕ್ಯಗೊಳಿಸಿ ಪೂಜಿಸತಕ್ಕಂತಹ ಪವಿತ್ರವಾದಂತಹ ಸ್ಥಳ. ಇಂತಹ ಸ್ಥಳಕ್ಕೆ ನಾನು ಬಂದು ನಿಂತಿದ್ದೇನೆ. ಆದರೆ ಇದೇನದು, ಮುಂದೆ ಮುಂದೆ ನೋಡುತ್ತಿರುವಾಗ ಇದೇ ಅಲ್ಲವೇ ರಘುವರನಿಂದ ವಿರಚಿತವಾದಂತಹ

ಪ್ರಭುವು ವಿಭುವಾಗಿರತಕ್ಕಂತಹ ಶ್ರೀರಾಮಚಂದ್ರ ಒಂದು ಕಾಲಕ್ಕೆ ತನ್ನ ಮಡದಿಯನ್ನ ಕಳೆದುಕೊಂಡು ಹುಡುಕುತ್ತಾ ಬಂದು ಲಂಕೆಯಲ್ಲಿರುವಂತಹ ಸಂದರ್ಭವನ್ನು ತಿಳಿದುಕೊಂಡು ಆ ಮೂಲಕವಾಗಿ ಆ ಲಂಕೆಗೆ ಉಲ್ಲಂಘಿಸತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿಯೇ ಸೇತುವೆಯನ್ನ ನಿರ್ಮಾಣ ಮಾಡಿದ್ದು ಎನ್ನುವುದನ್ನ ಕೇಳಿದ್ದೇನೆ. ಅಂತ ಪ್ರದೇಶಕ್ಕೆ ಬಂದಿದ್ದೇನೆ. ಆಶ್ಚರ್ಯ, ಬಹುದೂರದಲ್ಲೊಂದು ದ್ವೀಪ, ವಿಭೀಷಣಿಗೂ ರಾಮಭದ್ರರಿಗೂ ಒಂದು ಅನ್ಯೋನ್ಯತೆಯನ್ನ ಬೆಸೆದುಕೊಂಡಂತಹ ಒಂದು ಸ್ಥಳ. ಇಂಥ ಪವಿತ್ರವಾದ ಸ್ಥಳಕ್ಕೆ ಬಂದಿದ್ದೇನೆ. ಸೇತು ಬಂಧನವಾದಂತಹ ಒಂದು ಕುರುಹುಗಳು ಕಾಣುತ್ತಾ ಇದೆ. ಅದು ಮುಖ್ಯವಲ್ಲ. ಅದು ಆ ಸೇತುವೆಯ ಪಕ್ಕದಲ್ಲಿ ಮರಳಿನ ದಿಬ್ಬವೊಂದರ ಮೇಲೆ ಏನೋ ಒಂದು ಸೂಕ್ಷ್ಮಾಕಾರದ ಒಂದು, ಆ ಕಡೆ ಪ್ರಾಣಿಯೂ ಅಲ್ಲ, ಈ ಕಡೆ ಮನುಷ್ಯಾಕೃತಿಯೂ ಅಲ್ಲ ಎಂಬ ರೀತಿಯಲ್ಲಿ ಕಾಣುತ್ತಾ ಇದೆ. ಅದು ಮುಖ್ಯವಲ್ಲ. ಜೊತೆಯಲ್ಲಿ ಆ ಸೂಕ್ಷ್ಮಾಕೃತಿಯಲ್ಲಿ ಕಾಣತಕ್ಕಂತ ಒಂದು ವ್ಯಕ್ತಿಯೋ ಪ್ರಾಣಿಯೋ ತನ್ನ ಬಾಯಿಯಿಂದ ಏನೋ ಜಿನುಗುತ್ತಿದೆ. ಅಸ್ಪಷ್ಟವಾದಂತಹ ಮಾತುಗಳು ಆ ಒಂದು ವ್ಯಕ್ತಿಯಿಂದ ಅಥವಾ ಪ್ರಾಣಿಯಿಂದ ಬರುತ್ತಾ ಇದೆ ಅಂತಾದ್ರೆ ನನ್ನಂತವನಿಗೂ ಅಥವಾ ಒಬ್ಬ ತಿಳಿದುಕೊಳ್ಳಬೇಕೆನ್ನುವಂತ ಆಲೋಚನೆ ಉಳ್ಳಂತ ವ್ಯಕ್ತಿಗೂ ಅದನ್ನ ಸನಿಹಕ್ಕೆ ಹೋಗಿ ವಿಚಾರಿಸಿದರೆ ಅದರ ಪೂರ್ವಾಪರಗಳು ಗೊತ್ತಾಗಬಹುದು. ಆ ಕಾರಣಕ್ಕಾಗಿ ಆಶ್ಚರ್ಯಚಕಿತವಾಗದ್ದಂತ ಆ ವ್ಯಕ್ತಿಯನ್ನ ಮಾತನಾಡಿಸ್ತಾರೆ.

ದೂರ ದೂರದಲ್ಲಿರುವಂತಹ ನಾನು ಆ ಒಂದು ಆಕೃತಿಯ ಹತ್ತಿರಕ್ಕೆ ಬಂದಿದ್ದೇನೆ. ತನ್ನ ಬಾಯಿಯಿಂದ ಏನೋ ಗುಣಗುತ್ತಿರುವಂತಹ ಆಕೃತಿಯನ್ನ ಮಾತನಾಡಿಸಬೇಕು ಅಂತಾದ್ರೆ

0: ವಿಶ್ವಾಸ ಸುಲಭವಾಗ್ತದೆ. ಹಾಗಾಗಿ ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದಂತ ಈ ವಿಶೇಷವಾದಂತಹ ವ್ಯಕ್ತಿತ್ವ ಉಳ್ಳತಕ್ಕಂತ ಒಂದು ಕಪಿಯನ್ನ ನಾನು ಮಾತನಾಡಿಸ್ಲಿಕ್ಕೆ ಹೊರಟಿದ್ದೇನೆ. ಅಯ್ಯ ಕಪಿಯೇ, ನಿನ್ನನ್ನು ಕಂಡಾಗ ತುಂಬಾ ಸಂತೋಷವಾಯ್ತಪ್ಪ. ಯಾಕೆ ಈ ಕಾಲದಲ್ಲೂ ಕೂಡ ನಮಗೆ ಆಶ್ಚರ್ಯ ಹುಟ್ಟಿಸಬಹುದಂತ ನಿನ್ನ ವ್ಯಕ್ತಿತ್ವ. ಹಾಗಂತ ಹೇಳಿ ಕಪಿಗಳು ಮಾತನಾಡುವುದೇ ಇಲ್ಲ ಅಂತ ಅಲ್ಲ, ಆದ್ರೆ ಈಗ ಮಾತನಾಡುವುದಿಲ್ಲ ಎನ್ನುವುದನ್ನ ನಾವು ತಿಳಿದಿದ್ದೇವೆ. ಹಾಗಂತ ಹೇಳಿ ತ್ರೇತೆಯಲ್ಲಿ ಕಪಿಗಳು ಮಾತನಾಡುವುದನ್ನ ನಾವು ಕೇಳಿದ್ದೇವೆ, ಅದನ್ನ ಸಾಕಷ್ಟು ಸಾಕ್ಷಿಗಳು ಕೂಡ ನಮಗೆ ಉಂಟು. ಆದ್ರೆ ಈ ಒಂದು ದ್ವಾಪರದಲ್ಲಿಯೂ ಕೂಡ ಕಪಿಗಳು ಮಾತನಾಡ್ತವೆ ಎನ್ನುವುದನ್ನ ನಿನ್ನನ್ನ ಕಂಡಾಗ ನಾನು ಕಂಡುಕೊಂಡೆ. ತುಂಬಾ ಸಂತೋಷವಾಯಿತು. ನಮಗೆ ಬೇಕಾದ್ದು ಅಷ್ಟೇ,
1: ಏನು
0: ಮಾತು ಬಲ್ಲವನಿಂದ ವಿಷಯಗಳನ್ನ ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ, ಸಂಜ್ಞೆಗಳ ಮೂಲಕವೆಲ್ಲವನ್ನ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ನೀನು ಸಂಜ್ಞೆಯ ಜೊತೆಯಲ್ಲಿ ಭಾಷೆಯನ್ನ ಬಲ್ಲಂತ ಕಪಿಯಾಗಿರೋದ್ರಿಂದ ನನ್ನ ವಿಚಾರಕ್ಕೆ ಕೆಲವೊಂದು ಚಿಂತನೆಗಳು ಸಿಗುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಕೇಳ್ತಾ ಇದ್ದೇನೆ, ಆರಯ್ಯ ನೀನು ಎಲ್ಲಿಂದ ಬಂದೆ, ಹೀಗೆ ಯಾಕೆ ಮರಳ ದಿಬ್ಬದ ಮೇಲೆ ಬಿದ್ದುಕೊಂಡು

0: ಮಾನರೇ,
1: ಭೋರ್ಗರೆಯುತ್ತಿರುವಂತಹ ಶರದಿಯ ಒಂದು ತಡಿಯಲ್ಲಿ ಬಂದು ನಿಂತಿದ್ದೀಯ.
0: ಹೌದು,
1: ಇದು ಧನುಷ್ಕೋಟಿಯ ತೀರ.
0: ಕೇಳಿದ್ದೇನೆ.
1: ರಾಮೇಶ್ವರದ ಒಂದು ಭಾಗಕ್ಕೆ ಬಂದಿರುವಂತಹ ನೀನು ಈ ಮಣಲ ಮೇಲೆ ಕುಳಿತಿರುವಂತಹ ನನ್ನನ್ನೇ ಮಾತನಾಡಿಸ್ತಾ ಇರಬೇಕು ಅಂತ ನನ್ನ ಭಾವನೆ.
0: ಹೌದು,
1: ಸುತ್ತಲಿನ ಪರಿಸರವನ್ನೆಲ್ಲ ವೀಕ್ಷಿಸಿದಾಗ ನನ್ನನ್ನ ಬಿಟ್ಟು ಬೇರೆ ಯಾರು ಇಲ್ಲಿ ಇಲ್ಲ,
0: ಕಾಣಿಸ್ತಾ ಇಲ್ಲ.
1: ಹೌದು, ಹಾಗೆಯೇ ನಿನ್ನ ಆಯಾ ಆಕಾರವನ್ನ ಕಂಡಾಗ ನೀನೊಬ್ಬ ಮಾನವಾಧಿಪ ಎನ್ನುವುದರಲ್ಲಿ ನನಗೆ ಎರಡು ಮಾತಿಲ್ಲ.
0: ನಿನ್ನ ತರ್ಕ ಸಹಜವಾದ್ದೇ
1: ಅಲ್ಲವೇ? ಹಾಗೆಯೇ ನಿನ್ನ ಮಾತುಗಳನ್ನೆಲ್ಲ ಕೇಳಿದಾಗ ಒಬ್ಬ ಸಂಸ್ಕಾರವಂತ ಎನ್ನುವುದಾಗಿ ಅರ್ಥ ಮಾಡಿಕೊಳ್ತಾ ಇದ್ದೇನೆ.
0: ಸಂತೋಷವಾಯಿತು.
1: ಯಾಕೆ ಗೊತ್ತೋ? ಹಿಂದಿನ ತ್ರೇತಾಯುಗದ ಕಥೆಯನ್ನೆಲ್ಲ ಹೇಳುತ್ತಾ ಇದ್ದೀಯ. ವಾನರ ಸಂತತಿಯ ಎಲ್ಲ ವಿವರಣೆಗಳು ನನಗೆ ಚೆನ್ನಾಗಿ ಗೊತ್ತುಂಟು ಅಂತ ನಾನು ತಿಳಿದುಕೊಳ್ಳುತ್ತಾ ಇದ್ದೇನೆ.
0: ಹೌದಪ್ಪ.
1: ಆದರೂ ನನ್ನ ಪರಿಚಯವನ್ನ ಕೇಳಿದೆಯಲ್ಲ.
0: ಹೌದು.
1: ನಾನು ಯಾರು ಎನ್ನುವುದಾಗಿ ಬೇಕು ನಿನಗೆ?
0: ಆಶ್ಚರ್ಯವಾಯಿತು.
1: ಅಯ್ಯ, ಈ ಪ್ರಪಂಚದಲ್ಲಿ ಜಡದೇಹಿಗಳು ಮತ್ತು ಚೈತನ್ಯ ಸ್ವರೂಪಿಗಳು ಅಂತ ಎರಡು ವಿಧದ ಮಾನವರಿರ್ತಾರೆ, ಪ್ರಾಣಿಗಳಿರ್ತಾರೆ, ಜೀವಿಗಳಿರ್ತಾರೆ. ಅಂತಹದ್ರಲ್ಲಿ ಚೈತನ್ಯ ಸ್ವರೂಪವನ್ನ ಪಡೆಯಬೇಕು ಅಂತ ಆದ್ರೆ ಅವರ ಜೀವನದ ಒಳಗೆ ಅಂದರೆ ಅವರ ದೇಹದ ಒಳಭಾಗದಲ್ಲಿ ಪ್ರಾಣ ಸ್ವರೂಪನಾಗಿರುವಂತಹ ವಾಯುವಿನ ಆವಿರ್ಭಾವ ಆಗಬೇಕಾಗ್ತದೆ.
0: ಖಂಡಿತವಾಗಿ
1: ಅಲ್ಲವೇ?
0: ಹೌದು.
1: ಅಂತಹ ವಾಯು ಎನ್ನುವಂತಹ

0: ಸಾಧಕರಲ್ಲಿ ಒಬ್ಬ ಎನ್ನುವುದಾಗಿಯೂ ನೀನು ತಿಳಿದುಕೊಂಡಿರಬೇಕು. ಅಂತಹ ವಾಯುವೇ ಎನ್ನ ತಂದೆ.
1: ವಾಯುಪುತ್ರನೇ?
0: ಹೌದು, ವಾಯುಪುತ್ರ. ನನ್ನ ಅಭಿನಯ ಯಾವುದು ಎನ್ನುವಂತ ಪ್ರಶ್ನೆ ಆಗಿರಬಹುದು.
1: ಹೌದು,
0: ಕೇಳಿದ್ದೀಯಲ್ಲ ನೀನು ಹಿಂದೆ ತ್ರೇತಾಯುಗದಲ್ಲಿ ವಾನರರನ್ನೆಲ್ಲ ಕೇಳಿದ್ದೇನೆ, ಕಂಡಿದ್ದೇನೆ ಎನ್ನುವುದಾಗಿ. ಅಂತಹ ವಾಯು ಸಂಜಾತನಾಗಿರುವಂತಹ ಹನುಮಂತ ಅಂದ್ರೆ ನಾನು.
1: ವಾಯು ಸಂಜಾತ ಹನುಮಂತ ಅಂದ್ರೆ ನೀನು?
0: ಹೌದು. ಯಾಕೆ ಗೊತ್ತಾ?
1: ಯಾಕೆ
0: ಎಲ್ಲರನ್ನ ನಿನಗೆ ಯಾಕೆ ಕೊಟ್ಟೆ ಅಂತ ಕೇಳಿದ್ರೆ, ಇಷ್ಟೆಲ್ಲ ವಾನರರ ಬಗ್ಗೆ ನೀನು ತಿಳಿದುಕೊಂಡಿದ್ರೂ ಸಹಿತ ಹನುಮ ಯಾರು ಎನ್ನುವಂತ ಸಂಪೂರ್ಣ ವಿವರಣೆಯನ್ನು ನಿನಗೆ ಕೊಡಬೇಕಾದ್ರೆ ನನ್ನ ಕರ್ತವ್ಯ. ಯಾಕೆ ಗೊತ್ತಾ? ಕಿಷ್ಕಿ ಎನ್ನುವಂತವನ ಮಗಳಾಗಿರುವಂತಹ ಅಂಜನಾದೇವಿ ಕೇಸರಿ ಎನ್ನುವಂತಹ ಗಂಧರ್ವನ ಜೊತೆಯಲ್ಲಿ ವಿವಾಹವನ್ನ ಮಾಡಿಕೊಂಡಾಗ ಬೀಸುತ್ತಿರುವಂತಹ ವಾಯು ಅವಳನ್ನ ಉಪಭೋಗಿಸಿದ. ಅದರ ಪರಿಣಾಮವಾಗಿ ಹುಟ್ಟಿಕೊಂಡಿರುವಂತಹ ನಾನು ಹುಟ್ಟಿದ ಅಕ್ಷರದಲ್ಲಿಯೇ ಸೂರ್ಯನನ್ನ ಹಣ್ಣು ಅಂತ ಭ್ರಮಿಸಿ ಆಕಾಶಕ್ಕೆ ಹಾರಿದವನಂತೆ. ಅದೇ ಸಂದರ್ಭದಲ್ಲಿ ಇಂದ್ರ ತನ್ನ ವಜ್ರಾಯುಧದಿಂದ ನನ್ನ ಮೇಲೆ ಹೊಡೆದಾಗ ನಾನು ಪತನಗೊಂಡು ಬಂಡೆಗಲ್ಲೊಂದರ ಮೇಲೆ ಬಿದ್ದೆ. ಅದು ಪರಿಣಾಮವಾಗಿ ನನ್ನ ಈ ಕೆನ್ನೆ ಎನ್ನುವಂತಹದ್ದು ಊದಿಕೊಂಡಿತು. ಹಾಗೆಯೇ ಊದಿಕೊಂಡಿರುವಂತಹ ಕೆನ್ನೆಯ ಪರಿಣಾಮದಿಂದಾಗಿ ಅಂದರೆ ಹನುಮಂತ ಅಂತ ನನ್ನ ಕರೆದ್ರಂತೆ ನಮ್ಮ ತಾಯಿ ಹೇಳಿದ್ದೆ. ಇದು
1: ಹೌದು,
0: ಅಂತಹ ಹನುಮಂತ ಈಗ ಕ್ಷೀಣ ಬಲ. ಯಾಕೆಂದ್ರೆ ಯುಗ ಕಳೆದು ಹೋಗಿದೆ, ದ್ವಾಪರಕ್ಕೆ ನಾವು ಬಂದು ನಿಂತಿದ್ದೇವೆ. ಈ ಸಂದರ್ಭದಲ್ಲಿ ರಾಮನಾಮ ಒಂದೇ ನನ್ನ ಅಂತರಂಗದಲ್ಲಿ ನನಗಿರುವಂತಹ ಒಂದು ಆರಾಧ್ಯವಾಗಿರುವಂತಹ ಮಂತ್ರ, ಅದನ್ನೇ ಪಠಿಸುತ್ತ ಈ ಸಮುದ್ರ ತೀರದಲ್ಲಿ ಅಂದ್ರೆ ಇದು ರಾಮೇಶ್ವರ ಅಂತ ಹೇಳಿದಲ್ಲ, ಇಲ್ಲಿ ಬರುವಂತಹ ಎಲ್ಲ ಭಕ್ತರು ಸಹಿತ ರಾಮಧ್ಯಾನದಿಂದ ಈ ಕಡೆಗೆ ಬರುತ್ತಾರೆ. ಅಂತಹ ಪವಿತ್ರವಾಗಿರುವಂತಹ ರಾಮಧ್ಯಾನ ನನ್ನ ಕಿವಿಗೆ ಯಾವಾಗ ಬಿತ್ತೋ ಅದರಿಂದ ನಾನು ಪ್ರೀತನಾಗ್ತೇನೆ, ಹರ್ಷ ಚಿತ್ತನಾಗ್ತೇನೆ ಎನ್ನುವಂತಹ ಕಾರಣಕ್ಕಾಗಿ ಮೇಲೆ ಉರಿಯುತ್ತಿರುವಂತಹ ಸೂರ್ಯನ ಶಾಖವನ್ನು ಸಹಿತ ಸಹಿಸಿಕೊಂಡು ಆ ರಾಮಧ್ಯಾನದ ಸಂತೋಷದಲ್ಲಿ ಕುಳಿತುಕೊಂಡವನು ನಾನು. ಇದು ನನ್ನ ಪರಿಚಯ.
1: ಯಾರು ನೀನು?
0: ಹನುಮಂತ.
1: ಹನುಮ.

0: ಕಾರ್ಯಾಚರಣೆಗೆ ಪರಿಚಯ ಕೇಳಿದ್ದಕ್ಕೆ ಇಷ್ಟು ಹಾರಿಕೆ ಉತ್ತರವನ್ನ ಕೊಟ್ಟು ಬಿಟ್ಟಿಯಲ್ಲ.
1: ಏನಾಯ್ತು?
0: ನನ್ನದೇ ತಪ್ಪಾಯ್ತು ಅಂತ.
1: ಯಾಕೆ?
0: ಏನು ಗುನುಗುತ್ತಿದೆ ಎನ್ನುವ ಕಾರಣಕ್ಕಾಗಿ ನನ್ನಲ್ಲಿ ಉಂಟಾದಂತ ಆಶ್ಚರ್ಯಕ್ಕೆ ನಾನು ಪ್ರಶ್ನಿಸಿದ್ದು. ಆದ್ರೆ ಹನುಮನ ಬಗ್ಗೆ ಉತ್ತರ ನನಗೆ ಗೊತ್ತಿಲ್ಲ ಅಂತ ಅಲ್ಲ. ಹನುಮನನ್ನ ನಾನು ಪ್ರತ್ಯಕ್ಷವಾಗಿ ನೋಡದೇ ಇರಬಹುದು, ಆದ್ರೆ ಅಧ್ಯಾಪನದ ಸಂದರ್ಭದಲ್ಲಿ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಹನುಮ ಏನೆಂಬ ಎಲ್ಲ ಪೂರ್ವಾಪರಗಳು ನನಗೆ ಗೊತ್ತುಂಟು. ಹೇಳಿ ತಿಳಿದುಕೊಂಡಿದ್ದೇನೆ ಹನುಮನ ಬಗ್ಗೆ. ಹೀಗೆ ಅಂತ ಮತ್ತೆ ನನಗೆ ಇನ್ನೊಬ್ಬರು ವಿವರಿಸಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ.
1: ಹೇಗೆ ಅಂತ ನಿನ್ನ ಕಲ್ಪನೆ?
0: ಆದ್ರೆ ಅಂತ ಹನುಮಂತರನ್ನ ಕುರಿತು ನೀನು ಹೇಳ್ತಾ ಇದ್ದೀಯಲ್ಲ, ನಾನೇ ಹನುಮಂತ ಎನ್ನುವುದಕ್ಕೆ ಅಂದ್ರೆ ನಾನೇನು ತಿಳಿದೇ ಇದ್ದವಂತ ತಿಳ್ಕೊಂಡ್ಯಾ? ಹನುಮನ ಬಗ್ಗೆ ಸಾಕಷ್ಟು ಗೊತ್ತುಂಟು.

0: ಯಾಕೆ
1: ಯಾಕೆ
0: ಶತಯೋಜನಾ ವಿಸ್ತಾರವಾದಂತಹ ಈ ಷರತಿಯನ್ನ ಉಲ್ಲಂಘಿಸುವುದರ ಮೂಲಕವಾಗಿ ರಾಮಭದ್ರ ದೇವನಿಗೆ ಭದ್ರವಾದ ಬುನಾದಿಯನ್ನ ಹಾಕಿಕೊಟ್ಟವ ಹನುಮಂತ. ಸೀತೆ ರಾವಣನ ಅಧೀನದಲ್ಲಿರ್ತಕ್ಕಂತ ಸಂದರ್ಭದಲ್ಲಿ ಯಾರೂ ಕೂಡ ಲಂಕೆಗೆ ಹೋಗದೇ ಇರುವಂತಹ ಒಂದು ಸಂದರ್ಭದಲ್ಲಿ ಜಾಂಬವಾದಿಗಳು ಹನುಮಂತನಿಗೆ ನೀನೇ ಕಲಿ ಹನುಮ ಎನ್ನುವಂತ ಉದ್ಘೋಷವನ್ನ ಮಾಡಿದಾಗ ಬೆದರದೆ ಕೊನರದೆ ಲಂಕೆಗೆ ಉಲ್ಲಂಘಿಸಿ ಸೀತೆಯನ್ನ ಕಂಡು ಬಂದಂತ ಆ ಹನುಮಂತನಲ್ಲಿ ಈ ಮಲರು ದಿಬ್ಬದ ಸಮೀಪದಲ್ಲಿ ಬಿದ್ದು ಕೊಟ್ಟುವಂತ ನೀನ್ ಕಪಿಯಲ್ಲಿ ಇನ್ನೊಂದು ತೇಜೋ ಪುಂಜರ ಅಂತ ಸೂರ್ಯನನ್ನ ಹಣ್ಣು ಎಂದು ಭಾವಿಸಿ ಅಲ್ಲಿಗೆ ಜಿಗಿದಂತ ಅದ್ಭುತ ಕಾಯನ ಅಂತ ಆ ಹನುಮಂತನಲ್ಲಿ ಇದೇ ಸೂರ್ಯನಿಂದ ಆ ಬಿಸಿಲನ್ನು ನೋಡಲಾರದೆ ಕಣ್ಣುಗಳನ್ನ ಪಿಳಿಗಿಳಿಸುತ್ತಾ ಬಿದ್ದಿರುವ ನೀನಲ್ಲಿ ಹಾಗಾಗಿ ನೀನು ಹನುಮಂತ ಎನ್ನುವುದು ತಪ್ಪಾಗುತ್ತದೆ. ಜೊತೆಯಲ್ಲಿ ಕೇಳಿದ್ದೇವೆ ಸಂಜೀವಿನಿ ಪರ್ವತವನ್ನ ಕೈಯಿಂದ ಎತ್ತಿಕೊಂಡು ಬಂದು ಅದರ ಮೂಲಕವಾಗಿ ಜೀವವನ್ನ ರಕ್ಷಿಸಿಕೊಟ್ಟಂತ ಆ ಹನುಮನಲ್ಲಿ ಇದೇ ಚಿಕ್ಕ ಮರಳು ದಿಬ್ಬದ ಮೇಲೆ ಆ ಮರಳು ದಿಬ್ಬವನ್ನೇ ಏರಲಾಗದೆ ಒದ್ದಾಡುತ್ತಿರುವಂತ ನೀನಲ್ಲಿ. ಹಾಗಾಗಿ ಈ ಕತೆ ನಮಗೆಲ್ಲ ಬೇಡ. ಕೇಳಿದ ಪ್ರಶ್ನೆಗೆ ಆರಿಕೆ ಉತ್ತರನ ಕೊಡೋದಲ್ಲ. ಹನುಮನಂತೆ ಹನುಮನ ದೇಹದ ಬಗ್ಗೆ ನಮಗೆ ಕಲ್ಪನೆ ಇಲ್ವಾ? ಅವನೇನು ಕಲಿಷ್ಟವಾದಂತ ದೇಹ ನಿನ್ನ ನೋಡಿದ್ರೆ ಕ್ರಶವಾದಂತ ದೇಹ, ನಿನ್ನ ಚರ್ಮವನ್ನ ಹೋಗಿದ್ರೆ ಮಾರುದ್ದ ಬಂದಿತ್ತು, ನಿನ್ನ ಕಣ್ಣುಗಳನ್ನ ನೋಡು ಎಲ್ಲ ಗುಳೆ ಬಿದ್ದಿದೆ. ಇಂತ

0: ಹೊಸಿ ತಂದಂತ ಹನುಮನ ಬಗ್ಗೆ ಎಲ್ಲ ವಿವರಣೆಯನ್ನ ನೀನು ತಿಳಿದುಕೊಂಡಿದ್ದೀನಿ.
1: ಹೌದಪ್ಪ.
0: ಹೌದು, ಲಕ್ಷ್ಮಣ ದೇವನನ್ನ ಬದುಕಿಸಿದವ.
1: ಹೌದು,
0: ಸಂಜೀವನವನ್ನ ತಂದು. ನೀನು ಹೇಳಿದ್ದೆಲ್ಲ ಸರಿ, ಆದ್ರೆ ಈ ನನ್ನ ಶರೀರದ ಪರಿಸ್ಥಿತಿಯನ್ನ ನೋಡಿ ನೀನು ಹನುಮ ಅಂತ ಹೇಳಿದ್ರೆ ನಂಬುವ ಹಾಗಿಲ್ಲ. ಭೀಕರವಾಗಿರುವಂತಹ ಕಲೇವರವನ್ನ ಹೊತ್ತವ.
1: ಹೌದು,
0: ರಾಮ ಲಕ್ಷ್ಮಣರನ್ನ ತನ್ನ ಹೆಗಲ ಮೇಲೆ ಪುಟ್ಟಿಸಿಕೊಂಡು ಆ ಪರ್ವತವನ್ನ ಏರಿ ಸುಗ್ರೀವನ ಸಖ್ಯವನ್ನ ಮಾಡಿಸಿದಂತ ಹನುಮಂತ.
1: ಹೌದು, ಅಂತ ಹನುಮಂತ ಈಗ ಸಾಧ್ಯ ಇಲ್ಲಲ್ಲ ಅದು.
0: ಹೌದಲ್ಲ,
1: ನನ್ನ ನೋಡಿದಾಗ.
0: ಹೌದು, ನಿನ್ನ ಪ್ರಶ್ನೆ ಸುಳ್ಳಲ್ಲ. ಆದ್ರೆ ನನ್ನ ಈತನು ಅಂದ್ರೆ ಈ ಜೀವ ಬಡವಾಗುವುದಕ್ಕೆ ಒಂದು ಕಾರಣ ಉಂಟು.
1: ನನ್ನ ಜೀವ ಬಡವಾಗಿದೆಯಾ?
0: ಹೌದು, ಬಡವಾಗುವುದಕ್ಕೆ ಒಂದು ಕಾರಣ ಉಂಟು.
1: ಏನು ಕಾರಣ?
0: ನಾವೆಲ್ಲ ಮರ್ಕಟರು.
1: ಹೌದು,
0: ಮಂಗಗಳಿಗೆ ಯಾವುದೋ ಒಂದು ಕಾಯಿಲೆ ಬಂದು ಹೀಗಾದದ್ದು ಅಂತ ತಾವು ಭಾವಿಸಬಾರದು.
1: ಮಂಗನ ಕಾಯಿಲೆ ಅಲ್ಲ.
0: ಅಲ್ಲವೇ ಅಲ್ಲ. ಆದ್ರೆ ಪ್ರಧಾನವಾದಂತಹ ವಿಷಯ ಬೇರೆ ಉಂಟು. ನನ್ನ ಕೈಕಾಲುಗಳೆಲ್ಲ ಒಳಸರಿದು ಹೋಗಿದೆ.
1: ಹೌದು,
0: ನೀನು ಹೇಳಿದ ಹಾಗೆ ಕಣ್ಣು ಗುಟ್ಟಗಳು ಒಳಸೇರಿವೆ.
1: ಖಂಡಿತವಾಗಿ
0: ಕಾಣುವುದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ, ಕ್ರಶವಾಗಿರುವಂತಹ ಈ ದೇಹ, ಇದಕ್ಕೆ ಬಲವಾದಂತಹ ಕಾರಣವನ್ನ ಕೊಡ್ತೇನೆ ನಾನು.
1: ಇದಕ್ಕೆಲ್ಲ ಕಾರಣ ಉಂಟು?
0: ಹೌದು.
1: ಏನದು?
0: ಇನ್ನೊಂದು ಕಾಲದಲ್ಲಿ ಆ ರಾಮಭದ್ರ, ನಮ್ಮ ಆರಾಧ್ಯ ದೇವರಾಗಿರುವಂತಹ ಕೋದಂಡ ರಾಮ ಈ ಶರದಿಯ ತಡೆಗೆ ಬಂದು ನಿಂತ. ಈ ಶರದಿಯನ್ನ ದಾಟಿ ಲಂಕಾ ನಗರವನ್ನ ಸೇರುವುದು ಹೇಗೆ ಎನ್ನುವಂತಹ ವಿಚಾರ ಅವನಿಗೆ ಬಂತು.
1: ಹೌದಂತೆ.
0: ಆಗ ಸುಗ್ರೀವಾದಿ ಕಪಿನಾಯಕರೆಲ್ಲ ಸೇರಿ ಈ ಸೇತು

0: ಅನುಮಾನಕ್ಕೆ ಬಂದರು.
1: ಅದರಲ್ಲಿ ನಮ್ಮವನಾಗಿರುವಂತಹ ನಿಷ್ಣಾತನಾಗಿರುವಂತಹ ವ್ಯಕ್ತಿ ನೀಲನೆಂಬಂತಹ ವ್ಯಕ್ತಿ ಸೇತು ಬಂಧದಲ್ಲಿ ಪ್ರಧಾನ ವ್ಯಕ್ತಿತ್ವವನ್ನ ಆತ ವಹಿಸಿದ. ಅಂತಹ ಸಂದರ್ಭದಲ್ಲಿ ನಮ್ಮೆಲ್ಲವಾದರೂ ಕೂಡ ತಮ್ಮ ಕೈಲಾಗಿರುವಂತಹ ಸಹಾಯವನ್ನ ಮಾಡೋದಕ್ಕೆ ಮುಂದಾದರು. ದೂರ ದೂರದ ಪರ್ವತವನ್ನ ಕಿತ್ತು ತಂದರು, ಗಿಡ ಮರಗಳೆಲ್ಲವನ್ನ ಹೊತ್ತು ತಂದರು, ಕಲ್ಲು ಮರಗಳೆಲ್ಲವನ್ನ ಹೊತ್ತು ಈ ಪ್ರದೇಶಕ್ಕೆ ಬಂದು ಸೇತುವೆಯ ನಿರ್ಮಾಣವನ್ನ ಮಾಡಿದ್ದಾರೆ. ಅಂತಹ ಸೇತು ಬಂಧ ಕಾರ್ಯದಲ್ಲಿ ಅನುಭವ ಮಾಡಿದಂತಹ ಕಥೆ ಏನು? ಎತ್ತರವಾಗಿರುವಂತಹ ಮರಗಳನ್ನು, ಕಲ್ಲು ಬಂಡೆಗಳನ್ನು, ಪರ್ವತಗಳನ್ನು ಲೆಕ್ಕಿಸದೆ ಕಿತ್ತು ತಂದಿರುವಂತಹ ವ್ಯಕ್ತಿ ನಾನು.
2: ಆ ಕತೆ ಗೊತ್ತುಟ್ಟಪ್ಪ.
1: ಅಂತಹ ಸಾಹಸವನ್ನ ಮೆರೆದಿರುವಂತಹ ಸಂದರ್ಭದಲ್ಲಿ ನಮ್ಮ ಈ ಪರಿಶ್ರಮದ ಫಲವಾಗಿ ಇರೋ ಕೈಕಾಲುಗಳೆಲ್ಲ ಒಳಸರಿದುದು, ಕಣ್ಣುಗಳೆಲ್ಲ ಹೀಗಾಗಿದೆ,
2: ಹೀಗಾಗಿದೆ,
1: ಕ್ಷೀಣವಾಗಿರುವಂತಹ ಫಲ ನಾನಾಗಿ ಹೋಗಿದ್ದೇನೆ. ಈ ಸೇತುವಂತಹ ಕಾರ್ಯವನ್ನ ಮಾಡುವಂತಹ ಸಂದರ್ಭದಲ್ಲಿ ನಾನು ಪಟ್ಟ ಪರಿಶ್ರಮದ ಪೂರಕವಾಗಿ ಇಂತಹ ಒಂದು ದೇಹ ಬಡವಾಗಿ ಕೃಶವಾಗಿ ನಿಂತಿದೆ. ಇದು ನನ್ನ ತಲು
2: ಬಡವಾದಕ್ಕೆ. ನೀನು ಕಲ್ಲು ಬಂಡೆಗಳನ್ನ ಸಮುದ್ರಕ್ಕೆ ತೊಡೋಗಿ ಹಾಕಿದ್ದು
1: ಹೌದು,
2: ಮರಗಿಡಗಳನ್ನ ತೆಗೆದುಕೊಂಡು ಹಾಕಿದ್ದು
1: ಹೌದು,

ಇದುವರೆಗೂ ಶರಸೇತು ಬಂಧನ ಯಕ್ಷಗಾನ ಪ್ರಸಂಗ ಕೇಳಿದಿರಿ. ನಡೆಸಿಕೊಟ್ಟವರು ನರಸಿಂಹ ಭಟ್ ಕುಂಕಿಮನೆ ಯಲ್ಲಾಪುರ ಮತ್ತು ತಂಡದವರು. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಮುಂದಿನ ಮಂಗಳವಾರ ರಾತ್ರಿ 9:30 ಗೆ ಪ್ರಸಾರವಾಗಲಿದೆ.

ಕೇಳಿದ್ರೆ ಇಂದು ರಾತ್ರಿ 10:30 ಕೇಂದ್ರ ಸರ್ಕಾರ 12 ವರ್ಷಗಳನ್ನ ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳೋಣ ಮಿಸ್ಟರ್ ರಾಜಾ ಚಿತ್ರಕ್ಕೆಂದು ವಾಣಿ ಜಯರಾಮ್ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ.

ಮುಂದಿನ ಗೀತೆಗೆ ಮುನ್ನ ಒಂದೆರಡು ಸಂದೇಶಗಳು. ಮೇಡಮ್, ಸವಿನೆನಪು ಹಳೆ ಹಾಡುಗಳು ತುಂಬಾ ಇಂಪಾಗಿವೆ, ಧನ್ಯವಾದಗಳು. ಮೋಹನ್ ಕುಮಾರ್ ಮಂಗಳ ಆಲನಹಳ್ಳಿ ಮೈಸೂರಿನಿಂದ ಸಂದೇಶ ಬಂದ್ರೆ, ಅದ್ಭುತ ಹಾಡಿನಿಂದ ಪ್ರಾರಂಭವಾದ ಗೀತಮಾಲೆ ಹೀಗೆ ಮಧುರತೆಯ ಸೂಸುವ ಅಲೆಗಳ ಉಂಗುರವಾಗಲಿ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಮತ್ತೊಂದು ಸಂದೇಶ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸರ್ವಕಾಲಿಕ ಐಕಾನ್ ಗೀತೆ ಎಂದೇ ಮನ್ನಣೆ ಪಡೆದ ಹಾಡು ಆಸೆಯ ಭಾವ ಹಾಡು ಎಂದಿಗೂ ಚಿರಸ್ಥಾಯಿಯಾಗಿ ಉಳಿಯುವಂತಾಗಿದೆ. ಮುರಾರಿ ಕುಲಕರ್ಣಿ ರಾಯಚೂರಿನಿಂದ ಅವರ ಮತ್ತೊಂದು ಸಂದೇಶ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ. ಹಳೆಯ ಹಾಡುಗಳು ಹೇಳುವುದೇ ಒಂದು ಆಹ್ಲಾದಕರ ಅನುಭವ. ಆಹಾ, ಎಂಥ ಸೊಗಸಾದ ಇಂಪಾದ ಉತ್ತಮ ಸಾಹಿತ್ಯ ಸಂಗೀತ ಗಾಯನ ಕೇಳ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗ್ತಾ ಇಲ್ಲ, ಹಾಗೆ ನಿದ್ರೆಗೆ ಜಾರ್ತಾ ಇದ್ದೇವೆ. ಶುಭರಾತ್ರಿ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರು. ಇದೀಗ ಪ್ರಸಾರವಾದ ಮಸಣದ ಹೂ ಚಿತ್ರದ ಹಾಡುಗಳು ಅತ್ಯಂತ ಮಧುರವಾಗಿದ್ವು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ ಮೇಡಮ್, ಕಾರ್ಯಕ್ರಮ ಸೂಪರ್, ಧನ್ಯವಾದಗಳು. ಸುಮಿತ್ರಾ ಮಾಂಡ್ರೆ ನಾಗರಾಜ ಶಿವಮೊಗ್ಗದಿಂದ ಅಪರೂಪದ ಗೀತೆಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ವಾರಿಣಿ ವಿಜಯನಗರ ಬೆಂಗಳೂರಿನಿಂದ ಮುಂದಿನ ಗೀತೆ ಬೆಂಗಳೂರು ಲತಾ ಮತ್ತು ಕೆ ಜೆ ಯೇಸುದಾಸ್ ಅವರ ಸ್ವರಗಳಲ್ಲಿ ನಾಗ ಕಾಳ ಭೈರವ ಚಿತ್ರದ ಹಾಡು.

ಕಾರ್ಯಕ್ರಮದ ಕಡೆಯ ಗೀತೆಯನ್ನ ಕೇಳೋದಿಕ್ಕೆ ಮುನ್ನ ಹಲೋ ಮೇಡಮ್, ಓಲ್ಡ್ ಈಸ್ ಗೋಲ್ಡ್, ಆಲ್ ಸಾಂಗ್ ಸೂಪರ್, ಗುಡ್ ನೈಟ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಬಿ ಎಚ್ ಆಂಜನೇಯ, ಓಲ್ಡ್ ಟೌನ್, ಹನುಮಂತನಗರ ಭದ್ರಾವತಿಯಿಂದ. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್, ಸವಿ ನೆನಪು ಕಾರ್ಯಕ್ರಮ. ಒಳ್ಳೊಳ್ಳೆ ಸುಂದರವಾದ ಗೀತೆಗಳು ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ. ನಿರೂಪಣೆ ಇಷ್ಟ ಆಗ್ತಿದೆಯಂತೆ. ಗೀತೆಗಳ ಪ್ರಸಾರ ಮಾಡ್ತಿದ್ದೀರಾ, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಆ ಕಡೆಯ ಗೀತೆ ಶ್ರೀಮಂತನ ಮಗಳು ಚಿತ್ರಕ್ಕೆಂದು ಎಸ್ ಜಾನಕಿ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ.

ಕಾರ್ಯಕ್ರಮವು ನಮ್ಗೆ ಸೊ ಸಮಯ ಆಯಿತು. ವಿಜಯನರಸಿಂಹ ಕವಿಮೆ ರಚನೆಗೆ ರಂಗರಾವ್ ಅವರ ಅದ್ಭುತ ಸ್ವರ ಸಂಯೋಜನೆ ಪಟ್ಟಿ ಭಾಗದಲ್ಲಿದೆ. ಮುರಾರಿ ಕುಲಕರ್ಣಿ ರಾಯಚೂರಿಂದ, ಶಿವಮೊಗ್ಗದಿಂದ ರೋಟ್ರಜಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಶುಭರಾತ್ರಿ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಪ್ರಸಾರಕ್ಕಾಗಿ ಧನ್ಯವಾದಗಳು ಅಂತ ಹೇಳಿದ್ರೆ, ಶ್ರೀಮಂತನ ಮಗಳು ಚಿತ್ರದ ಗೀತೆ ಬಲು ಇಷ್ಟವಾದ ಗೀತೆ, ಥ್ಯಾಂಕ್ ಯು ಫಾರ್ ಪ್ಲೇಯಿಂಗ್ ಅಂತ ಇದ್ದಾರೆ. ಸಂಖ್ಯೆ ಕೊನೆಯಾಗ್ತಿದೆ 00906 ಇಂದ. ಕಾರ್ಯಕ್ರಮ ಇನ್ನೇನು ಮುಗಿತಾ ಬಂತು, ಮುಗಿದು ಹೋಯ್ತು, ಯಾಕಂದ್ರೆ ಸಮಯ ಆಗ್ತಿದೆ 10:30. ಮುಂದಿನ ಕಾರ್ಯಕ್ರಮ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

का विषय, उसमें पब्लिक पार्टिसिपेशन और